ಸ್ನೇಹಿತರೆ, ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 27ನೇ ದಿನ, ಅಂದರೆ 2026ನೇ ಇಸವಿ ಅಕ್ಟೋಬರ್ ತಿಂಗಳ 7ನೇ ತಾರೀಕು ಬುಧವಾರ ಎಫ್ಎಂ ರೈನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ವಿ. ಸಮಯ ಆಗ್ತಾ ಇದೆ 5:48:44. ಎಲ್ಲರಿಗೂ ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಮುಂಬೆಳಗನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಗಮನ ಬಿಲ್ಲು 101.3 ರಲ್ಲಿ

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾವನಬಿಲ್ಲು. ಸಮಯ ಆಗ್ತಾ ಇದೆ 6:11:43. ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು ಸ್ನೇಹಿತರೆ. ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ ಪುರಂದರದಾಸರ ಒಂದು ರಚನೆಯ ಮೂಲಕ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಕೇಳ್ತಾರೆ ಇದು 101.3 ಕನ್ನಡ ಕಾಮನಬಿಲ್ಲು.

ಸೊಗಸಾದ ಗೀತೆಯೊಂದಿಗೆ ಇಂದಿನ ದರ್ಶನೆ ಕಾರ್ಯಕ್ರಮ ಆರಂಭ ಆಯಿತು. ಸ್ನೇಹಿತರೆ, ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಜಗದ ಉದ್ಧಾರನ ಈ ಒಂದು ಹಾಡು ಮೂಡ್ಬಂತು. ಸಮಯ ಆಗ್ತಾ ಇದೆ 6:19:51. ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನವಿಲ್ಲು. ಸ್ನೇಹಿತರೆ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಜನರನ್ನ ಭೇಟಿಯಾಗ್ತೀವಿ. ಕುಟುಂಬದವರ ಜೊತೆಗೆ, ಸ್ನೇಹಿತರ ಜೊತೆಗೆ, ಹಾಗೆ ಸಹೋದ್ಯೋಗಿಗಳ ಜೊತೆಗೆ ನಿತ್ಯವೂ ಸಹ ಬೆರೀತಾನೆ ಇರ್ತೀವಿ. ಆದರೆ ಈ ಎಲ್ಲ ಸಂಬಂಧಗಳಲ್ಲಿ ಕೇವಲ ಮೇಲ್ನೋಟದ ಮಾತಾಗಿರೋದಿಲ್ಲ, ಅಲ್ಲಿ ಒಂದು ಆಳವಾದಂತಹ ನಂಟು ಇರುತ್ತೆ. ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಸಹ, ಮತ್ತು ಮಾತನಾಡುವಂತಹ ಪ್ರತಿಯೊಂದು ಮಾತು ಸಹ ನಮ್ಮ ಸಂಬಂಧಗಳನ್ನು ಗಟ್ಟಿಗೊಳಿಸಬಹುದು ಅಥವಾ ದೂರ ಮಾಡಬಹುದು. ಆಧ್ಯಾತ್ಮಿಕತೆ ಅಂದರೆ ಕೇವಲ ದೇವಸ್ಥಾನಕ್ಕೆ ಹೋಗೋದಲ್ಲ ಸ್ನೇಹಿತರೆ, ಬದಲಿಗೆ ನಮ್ಮ ಸುತ್ತಲಿರುವ ಮನಸ್ಸನ್ನು ಪ್ರೀತಿಯಿಂದ ಅರ್ಥ ಮಾಡಿಕೊಳ್ಳೋದು. ಹಾಗಾಗಿ ಇಂದಿನ ನಾದರ್ಶಿನಿ ಕಾರ್ಯಕ್ರಮದಲ್ಲಿ ದೈನಂದಿನ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಒಡನಾಟ ಈ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. ಇದು ನಾದರ್ಶಿನಿ ಕಾರ್ಯಕ್ರಮ. ಈಗ ಮತ್ತೊಂದು ಭಕ್ತಿಗೀತೆ ಮುಡಿ ಬರ್ತಾ ಇದೆ. ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳಿ.

ಆದದ್ದೆಲ್ಲ ಒಳಿತೇ ಆಯಿತು. ಸೊಗಸಾದ ಭಕ್ತಿಗೀತೆಯೊಂದು ಮೂಡ್ಬಂತು ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:24:59. ನಾದಾರ್ಶನೆ ಕಾರ್ಯಕ್ರಮದಲ್ಲಿ ದೈನಂದಿನ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಒಡನಾಟ ಈ ಒಂದು ವಿಷಯದ ಕುರಿತು ಮಾತಾಡ್ತಾ ಇದ್ವಿ. ಮನೆಯಲ್ಲಿ ಅಥವಾ ಕಚೇರಿಗಳಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳು ಉಂಟಾಗತ್ವೆ, ಜಗಳಗಳು ನಡೆಯತ್ವೆ. ನಾನೇ ಸರಿ ಅಥವಾ ನನ್ನ ಮಾತೇ ನಡಿಬೇಕು ಅನ್ನೋ ಒಂದು ಅಹಂ ನಮ್ಮ ಸಂಬಂಧಗಳಲ್ಲಿ ಬಿರುಕು ಮೂಡೋದಕ್ಕೆ ಕಾರಣವಾಗುತ್ತೆ ಅಲ್ವಾ? ಹಾಗಾಗಿ ಆಧ್ಯಾತ್ಮಿಕತೆಯನ್ನು ನಾವು ಯಾಕಾಗಿ ಅಳವಡಿಸ್ಕೊಳ್ಬೇಕು ಅನ್ನೋದು ಈಗ ನಮಗೆ ಅರಿವಿಗೆ ಬರುತ್ತೆ. ಆಧ್ಯಾತ್ಮಿಕತೆ ಅನ್ನೋದು ನಮ್ಮಲ್ಲಿ ಇರುವಂತಹ ಅಹಮ್ಮನ್ನು ಅಳಿಸಿ ಎದುರಿನವರ ದೃಷ್ಟಿಕೋನದಿಂದಲೂ ಸಹ ಪರಿಸ್ಥಿತಿಯನ್ನು ನೋಡುವಂತಹ ಗುಣವನ್ನು ಕಲಿಸ್ಕೊಡುತ್ತೆ. ಪರಸ್ಪರ ಗೌರವ ಮತ್ತು ನಂಬಿಕೆಯೇ ಯಾವುದೇ ಆರೋಗ್ಯಕರ ಸಂಬಂಧದ ನಿಜವಾದ ಬುನಾದಿ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆ ಇದ್ದೀನಿ ತೇಜಸ್ವಿನಿ.

ವಿದ್ಯಾಭೂಷಣ ಅವರ ದನಿಯಲ್ಲಿ ಭಕ್ತಿ ಗೀತೆಗಳು ಮೂಡಿ ಬರ್ತಿವೆ ಸ್ನೇಹಿತರೆ. ಇಂದಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 6:35:03. 101.3 FM ರೇನ್ಬೋ ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ದೈನಂದಿನ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಒಡನಾಟದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಉತ್ತಮ ಸಂಬಂಧಕ್ಕಾಗಿ ನಾವು ಎದುರುಗಿನವರು ಹೇಳೋದನ್ನು ತಾಳ್ಮೆಯಿಂದ ಆಲಿಸೋದು ಅತ್ಯಂತ ಅವಶ್ಯಕವಾದಂತಹ ಒಂದು ಅಂಶ ಅಂತಲೇ ಹೇಳ್ಬೋದು. ಯಾರಾದರೂ ನಮ್ಮ ಬಳಿ ಬಂದು ತಮ್ಮ ನೋವು ಮತ್ತು ಖುಷಿಯನ್ನು ಹಂಚಿಕೊಳ್ಳುವಾಗ ಅವರನ್ನು ಮಧ್ಯದಲ್ಲಿ ತಡೆದೆ ಪ್ರೀತಿಯಿಂದ ಅವರ ಮಾತುಗಳನ್ನು ನಾವು ಕೇಳಿಸ್ಕೊಳ್ಬೇಕು. ನಮ್ಮ ಧ್ವನಿಯಲ್ಲಿ ಮತ್ತು ಮಾತಿನಲ್ಲಿ ಕಠಿಣತೆ ಇರಬಾರ್ದು. ನಮ್ಮದೇ ಆದಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಾಗ ಬದಲಿಗೆ ಎದುರಿನವರಿಗೆ ಸಾಂತ್ವನ ನೀಡುವಂತಹ ಮೃದುವಾದ ಮಾತುಗಳನ್ನು ನಾವು ಆಡಬೇಕಾಗುತ್ತೆ. ಪ್ರೀತಿ ಭರಿತ ಮಾತುಗಳು ಒಣಗಿದ ಗಿಡಕ್ಕೂ ಸಹ ಜೀವ ತುಂಬುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮೌನವಾಗಿ ಇದ್ದುಕೊಂಡೇ ಪ್ರೀತಿಯನ್ನು ಹಂಚೋದು ಕೂಡ ಆಧ್ಯಾತ್ಮಿಕ ಒಡನಾಟದ ಒಂದು ಸುಂದರವಾದಂತಹ ಭಾಗ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀವಿ. ಕೇಳ್ತಾರೆ ಇದು 101.3 ಕನ್ನಡ ಕಾಮನಬಿಲ್ಲು.

ಸಮಯ ಆಗ್ತಾ ಇದೆ 6:44 ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನ ಬಿಲ್ಲು. ಇನ್ನು ನಾವು ಇಂದಿನ ನಾದರ್ಶನೆ ಕಾರ್ಯಕ್ರಮದಲ್ಲಿ ದೈನಂದಿನ ಸಂಬಂಧಗಳಲ್ಲಿ ಆಧ್ಯಾತ್ಮಿಕ ಒಡನಾಟದ ಕುರಿತು ಮಾತಾಡ್ತಾ ಇದ್ವಿ. ಸಾಮಾನ್ಯವಾಗಿ ನಾವು ಸಂಬಂಧಗಳಲ್ಲಿ ಪ್ರೀತಿಯನ್ನು ಹಂಚಿಕೊಂಡಾಗ ನಮಗೂ ಸಹ ಅದೇ ರೀತಿಯ ಪ್ರೀತಿ ಅಥವಾ ಗೌರವ ಸಿಗಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತೀವಿ ಅಲ್ವಾ. ಆದರೆ ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಪ್ರೀತಿಸೋದನ್ನು ಕರಗತ ಮಾಡಿಕೊಳ್ಳೋದೇ ನಿಜವಾದ ಆಧ್ಯಾತ್ಮಿಕ ಪ್ರೀತಿ ಅಂತ ಹೇಳ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ದೈನಂದಿನ ಬದುಕಿನಲ್ಲಿ ಆಧ್ಯಾತ್ಮಿಕ ಒಡನಾಟವನ್ನು ಅಳವಡಿಸ್ಕೊಳ್ಳೋದು ಅಂತಂದರೆ ಪ್ರೀತಿ ಮತ್ತು ಶಾಂತಿಯನ್ನು ಹಂಚೋದೇ ಆಗಿರೋದು. ನಮ್ಮ ಕುಟುಂಬದ ಜೊತೆಗೆ, ನಮ್ಮ ಸ್ನೇಹಿತರ ಜೊತೆಗೆ ಕಳೆಯುವಂತಹ ಪ್ರತಿ ಕ್ಷಣವನ್ನು ನಾವೆಲ್ಲರೂ ಪ್ರೀತಿಯಿಂದ ನಗುವಿನಿಂದ ಕಳೆಯೋಣ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯ ಪ್ರಸಾರದೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಭಾವಗೀತೆಗಳೊಂದಿಗೆ ಭಾವಸ್ಪಂದನದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಸಂರಕ್ಷಿತ ಸ್ಮಾರಕವನ್ನು ವಿರೂಪಗೊಳಿಸಿದರೆ ಯಾವ ಶಿಕ್ಷೆ ನೀಡಲಾಗುತ್ತದೆ? ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇರುವನದ ದೀಪಕ್ ಆರ್ ಸಾಗರ್. ಇವತ್ತಿನ ಪ್ರಾಚ್ಯ ಪ್ರಜ್ಞೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶ್ರೀಯುತ ದೇವರಾಜು ಎ, ಕೆಎಎಸ್ ಅಧಿಕಾರಿಗಳು, ಮಾನ್ಯ ಆಯುಕ್ತರು, ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
0: ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ವತಿಯಿಂದ ಸರ್ ಸಂರಕ್ಷಣಾ ಅಂತ ಒಂದು ವಿಶೇಷವಾದಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನ್ ಸರ್ ಇದು ಸಂರಕ್ಷಣಾ ಯೋಜನೆ ಅಂದ್ರೆ, ಇದ್ರ ಬಗ್ಗೆ ಹೇಳಿ ಸರ್.
2: ಸಂರಕ್ಷಣಾ ಯೋಜನೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಪ್ರಾಚ್ಯವಶೇಷಗಳನ್ನ ನಾವು ಸರ್ವೇ ಕಾರ್ಯದ ಮೂಲಕ ಗುರುತಿಸುವಂತದ್ದು ಮತ್ತೆ ಅದನ್ನ ಸಂರಕ್ಷಣೆ ಮಾಡುವಂತದ್ದು. ಗ್ರಾಮವಾರು ಪ್ರಾಚ್ಯವಶೇಷಗಳ ಸರ್ವೇ ಕಾರ್ಯವನ್ನ ನಾವು ಈ ಯೋಜನೆ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಅಂದರೆ ಗ್ರಾಮವಾರು ಪ್ರಾಚ್ಯಾವಶೇಷಗಳ ಸರ್ವೆ ಕಾರ್ಯ, ಇದು ಸಂರಕ್ಷಣಾ ಯೋಜನೆ. ಮೂಲ ಉದ್ದೇಶ ಇಡೀ ರಾಜ್ಯದಲ್ಲಿರುವಂತಹ ಪ್ರಾಚ್ಯಾವಶೇಷಗಳು ಅಂದರೆ ಶಾಸನಗಳಾಗಿರ್ಬೋದು, ಶಿಲ್ಪಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಐತಿಹಾಸಿಕ ನೆಲೆಗಳಾಗಿರ್ಬೋದು, ಇವುಗಳೆಲ್ಲವನ್ನ ನಾವು ಪ್ರಾಚ್ಯಾವಶೇಷಗಳು ಅಂತ ಕರೀತೇವೆ. ಇವುಗಳನ್ನ ಸರ್ವೆ ಮುಖಾಂತರ ಗುರುತಿಸಿ ಅವುಗಳ ಜಿಯೋ ಕೋಆರ್ಡಿನೇಟ್ಸ್ಗಳನ್ನು ಕೂಡ ನಾವು ದಾಖಲೀಕರಿಸಿ ಸರ್ವೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದುವರೆಗೂ 119 ತಾಲೂಕುಗಳ ಸರ್ವೆ ಕಾರ್ಯ ಮುಕ್ತಾಯ ಆಗಿದೆ. ಉಳಿದ 119 ತಾಲೂಕುಗಳ ಸರ್ವೆ ಕಾರ್ಯ ಹಿಂದಿನ ಆರ್ಥಿಕ ವರ್ಷದಲ್ಲಿ ಪ್ರಾರಂಭ ಆಗಿ ಈ ಆರ್ಥಿಕ ವರ್ಷದಲ್ಲಿ ಮುಕ್ತಾಯಕ್ಕೆ ಬರ್ತಾ ಇದೆ. ಸೊ ತುಂಬಾ ಹೆಮ್ಮೆಯಿಂದ ಹೇಳೋದಾದ್ರೆ ಇಡೀ ದೇಶದಲ್ಲಿ ಈ ರೀತಿಯ ಒಂದು ಗ್ರಾಮವಾರು ಪ್ರಾಚ್ಯಾವಶೇಷಗಳ ಸರ್ವೆ ಕಾರ್ಯವನ್ನ ಹಮ್ಮಿಕೊಂಡು ಪೂರ್ಣಗೊಳಿಸಿದಂತಹ ರಾಜ್ಯ ಕರ್ನಾಟಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.
0: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
1: ಏ ತಾತ, ಏನ್ ಮಾಡ್ತಾ ಇದೀರಾ ನೀವು?
3: ಏನಮ್ಮ ಮಾಡ್ಲಿ, ವಯಸ್ಸಾತಲ್ಲ, ಏನ್ ಮಾಡೋದು, ಎಲ್ಲ ಹಾಕೋದು ತುಪ್ಪ.

0: ವರ್ತಿಸ್ತಾರ, ಒಂದು ಪ್ರಮುಖ ಜವಾಬ್ದಾರಿ ಏನು ಸರ್, ಆ ಒಂದು ಸ್ಮಾರಕದ ಬಗ್ಗೆ ಮೌಲ್ಯನೇ ಇಲ್ಲದೆ ಇರೋ ರೀತಿ ವರ್ತಿಸ್ತಾ ಇರ್ತಾರೆ, ಇಂಥವ್ರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ ಸರ್?
1: ಸೊ ಆ ಗ್ರಾಮದಲ್ಲಿ ನಮ್ಮ ಕಣ್ಣು ಮುಂದೆ ಯಾವುದೇ ಪ್ರಾಚ್ಯಾವಶೇಷಗಳು ಅಥವಾ ಸ್ಮಾರಕಗಳು ಶಿಥಿಲ ಆಗಿದ್ರೆ ಅದನ್ನು ಮತ್ತಷ್ಟು ವಿರೂಪಗೊಳಿಸೋಕೆ ಹೋಗಬಾರ್ದು, ಮತ್ತಷ್ಟು ಹಾಳು ಮಾಡೋಕೆ ಹೋಗಬಾರ್ದು. ಸ್ಮಾರಕಗಳು ತುಂಬ ಬೆಲೆ ಬಾಳುವಂಥದ್ದು, ಮರು ನಿರ್ಮಾಣ ಮಾಡೋದು ನಿಜವಾಗ್ಲೂ ಅಸಾಧ್ಯವಾಗಿರುವಂಥದ್ದು. ಸಾವಿರಾರು ವರ್ಷಗಳ ಇತಿಹಾಸನ ಹೊಂದಿರುವಂಥ ಸ್ಮಾರಕಗಳನ್ನು, ಅದು ಎಷ್ಟೇ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ರಕ್ಷಣೆ ನಮ್ಮೆಲ್ಲರ ಹೊಣೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಾವು ಪ್ರಾಚ್ಯಪ್ರಜ್ಞೆಯನ್ನು ಬೆಳೆಸ್ಕೊಂಡು ನಮ್ಮ ಸ್ಮಾರಕಗಳನ್ನು, ಪ್ರಾಚ್ಯಾವಶೇಷಗಳನ್ನು ಸಂರಕ್ಷಣೆ ಮಾಡೋದು ಜೊತೆಗೆ ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
3: ಸಂರಕ್ಷಿತ ಸ್ಮಾರಕವನ್ನು ವಿರೂಪಗೊಳಿಸುವುದು ಕಾನೂನುಬಾಹಿರ, ಅಪರಾಧ ಸಾಬೀತಾದಲ್ಲಿ ದಂಡ ಅಥವಾ ಕಾರಾಗೃಹ ಶಿಕ್ಷೆ ಅಥವಾ ಎರಡನ್ನೂ ಸಹ ವಿಧಿಸಬಹುದು.
2: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
2: ಸಮಯ ಆಗ್ತಾ ಇದೆ 6:54:47. ಮುಂದೆ ಸರಿಯಾಗಿ 6:55 ಮುಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕ ರಿಚಾ ಝಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಸ್ವಿಟ್ಜರ್ಲ್ಯಾಂಡ್ ದೇಶಸ್ಯ ರಾಷ್ಟ್ರಪತಿ ಗೀ ಪಾಮಲಾ ಚ ಅದ್ಯ ಭಾರತ ಮಂಡಪಂ ಇತ್ಯತ್ರ ದ್ವಿತೀಯಂ ಭಾರತ್ EFTA ಸಮೃದ್ಧಿ ಶಿಖರ ಸಮ್ಮೇಳನಂ ಸಂಬೋಧಯಿಷ್ಯತಃ. ಭಾರತ್ EFTA ವ್ಯಾಪಾರಾರ್ಥಿಕ ಸಹಮತಿ ಸಂಧೇಃ ಪ್ರಥಮ ವಾರ್ಷಿಕೋತ್ಸವಸ್ಯ ಅವಸರೆ ಸಮ್ಮೇಳನಮಿದಂ ಆಯೋಜ್ಯತೆ. ಅಸ್ಮಿನ್ ಸಮ್ಮೇಳನೆ ಭಾರತಸ್ಯ ತಥಾ EFTA ಸಂಘಟನೆ ಅಂತರ್ಭೂತಾನಾಂ ಸ್ವಿಟ್ಜರ್ಲ್ಯಾಂಡ್ ನಾರ್ವೆ ಐಸ್ಲ್ಯಾಂಡ್ ಲಿಕ್ಟೆನ್ಸ್ಟೈನ್ ಚೇತ್ಯತೇಷಾಂ ದೇಶಾನಾಂ ವರಿಷ್ಠಾಃ ಪ್ರಶಾಸಕೀಯಾಧಿಕಾರಿಣಃ ಉದ್ಯೋಗಕ್ಷೇತ್ರಸ್ಯ ನೇತಾರಃ ಪ್ರಮುಖ ಹಿತಧಾರಿಣಶ್ಚ ಸಮ್ಮಿಲಿತಾಃ ಭವಿಷ್ಯಂತಿ. ಸಮ್ಮೇಳನಸ್ಯ ಉದ್ದೇಶ್ಯಂ ಆರ್ಥಿಕ ಸಹಕಾರಂ ಸುದೃಢೀಕರ್ತುಂ ವ್ಯಾವಸಾಯಿಕ ಸಹಮತಿಂ ಪ್ರವರ್ಧಯಿತುಂ ತಥಾ ವ್ಯಾಪಾರ ನಿವೇಶ ಪ್ರೌದ್ಯೋಗಿಕೀ ಸಹಕಾರ ನವೋನ್ಮೇಷ ಚೇತ್ಯತೇಷು ಕ್ಷೇತ್ರೇಷು ನೂತನಾನಾಂ ಅವಸರಾಣಾಂ ಸೃಜನಮಸ್ತಿ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಸಾರ್ವಜನಿಕ ಜೀವನ ಯಾತ್ರಾ ಅದ್ಯೈವ ಆರಬ್ಧಾ ಆಸೀತ್. ಯಸ್ಯಾಃ ಅದ್ಯ 25 ವರ್ಷಾಣಿ ಪೂರ್ಣಾನಿ ಭವಂತಿ. ಅಸ್ಮಿನ್ ಅವಸರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥ ಭಾಜಪಾ ದಳಸ್ಯ ರಾಷ್ಟ್ರೀಯಾಧ್ಯಕ್ಷಃ ನಿತಿನ ನವೀನಃ ಚ ಅದ್ಯ ವಿಕಸಿತ ಭಾರತ ಸಂಕಲ್ಪ ಸಭಾಂ ಸಂಬೋಧಯಿಷ್ಯತಃ. ಪ್ರಧಾನಮಂತ್ರಿಣಃ ತಥಾ ಭಾಜಪಾ ದಳಸ್ಯ ರಾಷ್ಟ್ರೀಯಾಧ್ಯಕ್ಷಸ್ಯ ಸಂಬೋಧನಾಭ್ಯಾಂ ಸಹ ದಳಸ್ಯ ಅನೇಕೆ ವರಿಷ್ಠ ನೇತಾರಃ ಅಪಿ ಉತ್ತರ ಪ್ರದೇಶಸ್ಯ ವಿಭಿನ್ನೇಭ್ಯ ಕ್ಷೇತ್ರೇಭ್ಯ ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ ಕಾರ್ಯಕ್ರಮೆ ಸಹಭಾಗಂ ಕರಿಷ್ಯಂತಿ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಆಕಾಶವಾಣಿತಃ ಪ್ರಸಾರ್ಯತೆ.
4: ವಿಶದ ವೃತ್ತಾಂತಾಯ ಎಕ್ಸ್ ಮಾಧ್ಯಮೇ @AIR ನ್ಯೂಸ್ ಅಲರ್ಟ್ಸ್ ಇತ್ಯನುಗಚ್ಛಂತು. ಯೂಟ್ಯೂಬ್ ಮಂಚೆ ಚ ನ್ಯೂಸ್ ಆನ್ AIR ಆಫಿಷಿಯಲ್ ವಾಹಿನ್ಯಾಃ ಅನುಗ್ರಾಹಕಾಃ ಭವಂತು.
3: ಕೇಂದ್ರೀಯ ಮಂತ್ರಿಮಂಡಲೇನ ಬಹುಮಾಧ್ಯಮ ಸಂಬದ್ಧ ಪರಿವಹನ ಯೋಜನಾಂ ಸುವ್ಯವಸ್ಥತಾಂ ಕರ್ತುಂ ಏಕೀಕೃತ ಪರಿವಹನಾಪೂರ್ತಿ ವ್ಯವಸ್ಥಾಪನ ಪ್ರಾಧಿಕರಣಸ್ಯ ಸ್ಥಾಪನಾಯೈ ಅನುಮೋದನಂ ಪ್ರದತ್ತಂ. ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನಸ್ಯ ಮಂತ್ರಿಮಂಡಲೋಪವೇಶನಸ್ಯ ಅನಂತರಂ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಉಕ್ತವಾನ್ ಯತ್ ಇದಂ ಪ್ರಾಧಿಕರಣಂ ದಶವರ್ಷೀಯ ಯೋಜನಾವಧಿಂ ಆಧೃತ್ಯ ದೀರ್ಘಕಾಲಿಕಂ ರಾಷ್ಟ್ರೀಯ ಪರಿವಹನ ಮಹಾಯೋಜನಾಪತ್ರಂ ಸಜ್ಜೀಕರಿಷ್ಯತಿ. ಸಹ ಉಕ್ತವಾನ್ ಯತ್ ಇದಂ ದೇಶೇ ಏಕೀಕೃತ ಪರಿವಹನಾಪೂರ್ತಿ ವ್ಯವಸ್ಥಾಪನ ಯೋಜನಾ

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ, ನೆನಪು
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಸಮಯ ಆಗ್ತಾ ಇದೆ 7:54. ಇದೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10 ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ಬಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6 ವಿಶ್ವ ಹತ್ತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ವಿಶ್ವಸಂಸ್ಥೆ 2017 ಆರಂಭಿಸಿದ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ದಶಮಾನೋತ್ಸವದ ಹೊಸ್ತಿಲಲ್ಲಿದೆ. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟಾಗಿದೆ ಎಂದು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಚನ್ನಪ್ಪ ಕಟ್ಟಿ ತಿಳಿಸಿದ್ದಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಅನುವಾದ ಕಮ್ಮಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. 4 ಅಂತ್ಯದಲ್ಲಿ ಬೈಬಲ್ ಗ್ರಂಥವನ್ನು ಗ್ರೀಕ್ ಭಾಷೆಯಿಂದ ಲ್ಯಾಟಿನ್ ಭಾಷೆಗೆ ಅನುವಾದಿಸಿದ ಇಟಲಿಯ ಸೇಂಟ್ ಜೆರೋಮ್ ಅವರ ಸ್ಮರಣೆಯ ಪ್ರಯುಕ್ತ ಅಂತಾರಾಷ್ಟೀಯ ಭಾಷಾಂತರ ದಿನಾಚರಣೆ ಆರಂಭವಾಯಿತು ಎಂದರು. ಜಾಗತಿಕ ಭಾಷೆಗಳ ಕೇಂದ್ರದ ನಿರ್ದೇಶಕ ಪ್ರೊಫೆಸರ್ ಜ್ಯೋತಿ ವೆಂಕಟೇಶ್ ಸಮಾರೋಪ ನುಡಿಗಳನ್ನಾಡಿದರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮಾರೇನಹಳ್ಳಿ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯರ ಕಾಲದ ಶಾಸನ ಪತ್ತೆಯಾಗಿದೆ. ಸಂಶೋಧಕ ಡಾ ಮಹೇಶ್ ಕುಂಚಿಗನಾಳು, ಶಾಸನ ತಜ್ಞ ಶಶಿಕುಮಾರ್ ನಾಯ್ಕರ್ ಅವರ ಪ್ರಕಾರ 16 ಶತಮಾನದ ಶಾಸನವಾಗಿದ್ದು ರಾಮರಾಯರು ಹರತಿಯ ಮಲ್ಲಿಕಾರ್ಜುನ ದೇವರಿಗೆ ಮಾರೇನಹಳ್ಳಿ ಗ್ರಾಮವನ್ನು ದತ್ತಿಯಾಗಿ ನೀಡಿದ ಉಲ್ಲೇಖವಿದೆ. ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ ನಡೆಯಲಿದೆ. ಕರಾವಳಿ ಭಾಗದ ಭದ್ರತೆ, ವಿವಿಧ ಇಲಾಖೆಗಳೊಂದಿಗೆ ಸಮನ್ವಯ, ಸಾರ್ವಜನಿಕರಲ್ಲಿ ಜಾಗೃತಿ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆಯ ಉದ್ದೇಶವಾಗಿದೆ. ಕರಾವಳಿ ಕಾವಲು ಪಡೆ, ಭಾರತೀಯ ನೌಕಾಪಡೆ, ಪೊಲೀಸ್ ಇಲಾಖೆ ಪಾಲ್ಗೊಳ್ಳುತ್ತಿದ್ದು ಬಂದರು, ರಾಷ್ಟೀಯ ಹೆದ್ದಾರಿ, ರೈಲು ನಿಲ್ದಾಣ ಸೇರಿದಂತೆ ಆಯಕಟ್ಟಿನ ಸ್ಥಳಗಳಲ್ಲಿ ಭದ್ರತಾ ವ್ಯವಸ್ಥೆ ಪರಿಶೀಲನೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಡೆಯಲಿದೆ. ಕರ್ನಾಟಕದ ರಾಜ್ಯಪಕ್ಷಿ ನೀಲಕಂಠ. ಇಂಡಿಯನ್ ರೋಲರ್ ಹಕ್ಕಿಯ ಸಂಖ್ಯೆ ಅಗಣಿತವಾಗಿ ಕುಸಿಯುತ್ತಿರುವ ಹಿನ್ನೆಲೆ ನೀಲಕಂಠ ಹಕ್ಕಿಯ ಸಂರಕ್ಷಣೆ ಮತ್ತು ವೈಜ್ಞಾನಿಕ ಅಧ್ಯಯನಕ್ಕಾಗಿ ವಿಶ್ವ ವಲಸೆ ಹಕ್ಕಿಗಳ ದಿನ ಈ ತಿಂಗಳ 10 ಪೂರ್ವಭಾವಿಯಾಗಿ ಜನಜಾಗೃತಿ ಅಭಿಯಾನ ಆರಂಭವಾಗಿದೆ. ವಲಸೆ ಹಕ್ಕಿ ಯುರೋಪಿಯನ್ ರೋಲರ್ ದಾವಣಗೆರೆಯಲ್ಲಿ ಕಾಣಸಿಕ್ಕಿದೆ. ಪ್ರತಿಯೊಂದು ಪಕ್ಷಿಯೂ ಮುಖ್ಯ, ನಿಮ್ಮ ವೀಕ್ಷಣೆ ಮಹತ್ವದ್ದು ಎಂಬ ಧ್ಯೇಯದೊಂದಿಗೆ ಜನವಿಜ್ಞಾನ ಆಂದೋಲನ ರಾಜ್ಯದ ವಿವಿಧೆಡೆ ಆಯೋಜಿತವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ವನ್ಯಜೀವಿ ಮತ್ತು ನಿರ್ವಹಣಾ ವಿಭಾಗದ ಸ್ನಾತಕೋತ್ತರ ಅಧ್ಯಯನ ವಿಭಾಗದ ವಿದ್ಯಾರ್ಥಿ ಯೋಗಾನಂದ್ ಚಂದ್ರಯ್ಯ.
3: ಪ್ರಸ್ತುತ ನಾನು ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೋಲರ್ ಅಂತ ಕರೀತಾರೆ, ವೈಜ್ಞಾನಿಕ ಸಂಶೋಧನೆಯನ್ನ ಕೈಗೊಂಡಿದ್ದೇನೆ. ಸುಮಾರು 8-10 ವರ್ಷಗಳ ಕೆಳಗೆ ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ದಂತಹ ಈ ಪಕ್ಷಿಗಳನ್ನ ಇತ್ತೀಚಿನ ದಿನಗಳಲ್ಲಿ ಕಾಣೋದು ಬಹಳ ಅಪರೂಪ ಆಗ್ತಾ ಇದೆ. ಯಾಕೆ ನೀಲಕಂಠ ಪಕ್ಷಿಗಳ ಸಂಖ್ಯೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಮತ್ತು ಅದರಿಂದಿರುವ ಕಾರಣವನ್ನ ಅರಿಯೋ ಕಾರಣದಿಂದ ನಾನು ಪ್ರಾಜೆಕ್ಟ್ ನೀಲಕಂಠ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ನೀಲಕಂಠ ಪಕ್ಷಿಗಳು ಎಲ್ಲೆಲ್ಲಿ ಕಂಡುಬರುತ್ತೆ, ಅವುಗಳ ಆವಾಸ ಸ್ಥಾನ ಯಾವುದು ಮತ್ತು ಇವುಗಳ ಆಹಾರ ಪದ್ಧತಿ ಏನು, ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ನೀಲಕಂಠ ಪಕ್ಷಿಗಳ ಪಾತ್ರಗಳು ಏನು ಅಂತ ಅರಿಯೋ ಉದ್ದೇಶದಿಂದ ಈ ಪ್ರಾಜೆಕ್ಟ್ ಅನ್ನ ನಾನು ಕೈಗೊಂಡಿದ್ದೇನೆ. ಜನಗಳನ್ನು ಇವುಗಳ ಸಂರಕ್ಷಣೆಯ ಕಡೆಗೆ ಗಮನವನ್ನ ಸೆಳೆಯುವ ಒಂದು ಉದ್ದೇಶದಿಂದ ನಾನು ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇನೆ.
2: ಒಳಿತಿಗಾಗಿ ಹತ್ತಿ, ವ್ಯಾಪಾರ ಪರಿವರ್ತನೆ ಮತ್ತು ಪಾಲುದಾರಿಕೆ ಮೂಲಕ ಸಮೃದ್ಧಿ ಸಾಧಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಉಜ್ಬೇಕಿಸ್ತಾನದ ತಾಷ್ಕೆಂಟ್ನಲ್ಲಿರುವ ಹಯಾಟ್ ರೀಜೆನ್ಸಿಯಲ್ಲಿ ವಿಶ್ವ ಹತ್ತಿ ದಿನ ಆಚರಿಸಲಾಗುತ್ತಿದೆ. ಹತ್ತಿ ಆರ್ಥಿಕ ಅವಕಾಶಗಳನ್ನು ಹೇಗೆ ಸೃಷ್ಟಿಸುತ್ತದೆ, ಗ್ರಾಮೀಣ ಸಮುದಾಯಗಳನ್ನು ಬಲಪಡಿಸುತ್ತದೆ, ಸುಸ್ಥಿರ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ ಮತ್ತು ಹಂಚಿಕೆಯ ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂಬುದನ್ನು ಅಂತಾರಾಷ್ಟೀಯ ಸಮ್ಮೇಳನ ಅನ್ವೇಷಿಸಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಯಾದಗಿರಿ ಜಿಲ್ಲೆ ಅಲ್ಲೀಪುರ, ಬಾಚುವಾರ, ಯರಗೋಳ ಸೇರಿದಂತೆ ಹಲವು ಗುಡ್ಡಗಾಡು ಪ್ರದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತಿದ್ದ ಸೀತಾಫಲ ಸಂಪೂರ್ಣ ಕಮರಿ, ಬೆಳೆಗಾರರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈ ಭಾಗದ ಸೀತಾಫಲ ನೈಸರ್ಗಿಕ ರುಚಿ ಹಾಗೂ ಗುಣಮಟ್ಟದಿಂದಾಗಿ ನೆರೆಯ ರಾಜ್ಯಗಳಲ್ಲಿಯೂ ಬೇಡಿಕೆ ಹೊಂದಿತ್ತು. ಪ್ರದೇಶ ಸಮಾಚಾರಕ್ಕಾಗಿ ಯಾದಗಿರಿಯ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ಮಾಹಿತಿ ನೀಡಿದ್ದಾರೆ.
7: ಇಲ್ಲಿ ಸಾಕಷ್ಟು ಗುಡ್ಡಗಾಡ ಪ್ರದೇಶ ಇದ್ದು ನೈಸರ್ಗಿಕವಾಗಿ ಬೆಳೀತಕ್ಕಂತ ಒಂದೇ ಒಂದು ಹಣ್ಣು ಅಂದ್ರೆ ಇದು ಚಿತಾಪಲ್. ಈ ಸರಿ ಮುಂಗಾರು ಮಳೆ ಆಗಲಾರದ ಕಾರಣ ಏನದಂದ್ರೆ ಸಾಕಷ್ಟು ಗಿಡದಲ್ಲಿ ತುಂಬಿ ನಿಂದಿರುತ್ತ ಕಾಯಿ ಇಲ್ಲಿಲ್ಲ, ಅಲ್ಲೊಂದು ಕಾಯಿ ಅವ. ಕೆಲವು ಕಡೆಗೆ ಏನದಂದ್ರ ಈ ಬಿಸಿಲಿನ ತಾಪ ಹೆಚ್ಚಿಗೆ ಆಗ್ಯದ, ಮಳೆ ಇರಲಾರದ ಕಾರಣ ತೇವಾಂಶ ಕಳ್ಕೊಂಡ ಏನದ ಗಿಡದಲ್ಲಿ ಕಾಯಿ ಒಣಗಿ ಕಮರಿ ಹೋಗ್ಬಿಟ್ಟದ. ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಬೇರೆ ಬೇರೆ ಜಿಲ್ಲೆ ಬೇರೆ ರಾಜ್ಯಕ್ಕ ಇಲ್ಲಿಂದ ಹಣ್ಣುಗಳು ಸರಬರಾಜು ಆಯ್ತು. ದಸರಾ ದೀಪಾವಳಿಗೆ ಹಬ್ಬಕ್ಕ ಇವೇ ಹಣ್ಣುಗಳನ್ನ ಪೂಜೆಗೆ ಇಡತಕ್ಕಂತ ಕೆಲಸ ನಾವು ಮಾಡ್ತಿದ್ವಿ. ಆದ್ರೆ ಈ ಸರಿ ಹಣ್ಣು ಇರಲಾರ್ದಕ್ಕ ನಮ್ಮ ರೈತರಿಗೆ ಮುಂಗಾರ್ಗ ಹೆಸರು ತೊಗರಿ ಹತ್ತಿಗೆ ಬರಗಾಲ ಬಂದ್ರ ಇವತ್ತು ನಂಬಲ್ಲಿ ಚಿತಾಪುಲ ಹಣ್ಣಿಗೆ ಕೂಡ ಇವತ್ತು ಬರಗಾಲ ಆಗ್ಯದ.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತು ತಮ್ಮ ಮುಂದಿಡುತ್ತಿದ್ದೇವೆ. 370ನೇ ವಿಧಿ ಜಮ್ಮು ಕಾಶ್ಮೀರದಲ್ಲಿ ಸ್ವಾತಂತ್ರ್ಯಾನಂತರ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 August 5 ಸಂವಿಧಾನದ 370ನೇ ವಿಧಿ ರದ್ದುಗೊಳಿಸಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲದ್ದಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಯಿತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನ

ದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟ್ರಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ನಡೆಸಿದ ಆರೋಪದ ಹಿನ್ನೆಲೆ ವಿಶೇಷ ಕಾರ್ಯಪಡೆ ಮಹಾರಾಷ್ಟದ ಜಾಡರ ಬಬಲಾದಿ ಹಾಗೂ ಕರ್ಜಗಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದೆ. ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರ ವಿರುದ್ಧ ಉಮದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮರ್ಲೆ ಗ್ರಾಮದ ಕೆರೆಯಲ್ಲಿ ಈಜಲು ತೆರಳಿದ್ದ ಮೂವರು ಬಾಲಕರು ನೀರಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ವರದಿಯಾಗಿದೆ. 12 ವರ್ಷದ ತರುಣ್, ಭುವನ್ ಹಾಗೂ ಲಿಖಿತ್ ಮೂವರ ಶವಗಳನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಚಿಕ್ಕಮಗಳೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಕೆಆರ್ಹಳ್ಳಿ ಗೇಟ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಮೂಲದ ಶಶಿಧರ್, ಮಂಜುನಾಥ್ ಹಾಗೂ ಬಸವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಾಯಗೊಂಡ ಇಬ್ಬರನ್ನು ಹಿರಿಯೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾಗಿ ಪೊಲೀಸರು ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಕೆ ಅಯ್ಯನಹಳ್ಳಿ ಗ್ರಾಮದಲ್ಲಿ ಬೇಟಿ ಬಚಾವೋ ಬೇಟಿ ಪಡಹವೋ ಮತ್ತು ಪೋಷಣ್ ಮಾಸಾಚರಣೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನುವಾದ ವಿಶ್ವ ಸಾಹಿತ್ಯದ ನೆಲೆಗಟ್ಟು ಡಾ ಚನ್ನಪ್ಪ ಕಟ್ಟಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಂದು ಮತ್ತು ನಾಳೆ ಸಾಗರ ಕವಚ ಕಲ್ಪಿತ ಕಾರ್ಯಾಚರಣೆ. 10ನೇ ತಾರೀಕು ವಿಶ್ವ ವಲಸೆ ಹಕ್ಕಿಗಳ ದಿನ, ಯುವಜನ ಜಾಗೃತಿ ಅಭಿಯಾನಕ್ಕೆ ಚಾಲನೆ. ವಳಿತಿಗಾಗಿ ಹತ್ತಿ ಧ್ಯೇಯದೊಂದಿಗೆ ಇಂದು 6ನೇ ವಿಶ್ವ ಹತ್ತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:16:55. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಭಾವಗೀತೆಗಳ ಒಂದಷ್ಟು ಪ್ಲೇಲಿಸ್ಟ್ ಸಹ ರೆಡಿಯಾಗಿದೆ. ಇನ್ನು ಸ್ನೇಹಿತರೆ, ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳೋದ್ರ ಜೊತೆಗೆ ಒಂದಷ್ಟು ಆರೋಗ್ಯಕರ ಮಾತುಗಳನ್ನು ಸಹ ನಾವು ಅರ್ಥ ಹೋಗ್ತೀವಿ. ಏನು ಅಂತ ಹೇಳಿದ್ರೆ, ಇಂದು ರಾಷ್ಟ್ರೀಯ ಕುಂಬಳಕಾಯಿ ಬೀಜದ ದಿನಾಚರಣೆ. ಕುಂಬಳಕಾಯಿ ಬೀಜದಲ್ಲಿ ಇರುವಂತಹ ಒಂದು ಪೌಷ್ಟಿಕಾಂಶಗಳು ಯಾವುವು ಮತ್ತು ಅವುಗಳ ಉಪಯೋಗವೇನು ನಮ್ಮ ಒಂದು ದೇಹಕ್ಕಾಗಿರಬಹುದು ಮತ್ತು ಆರೋಗ್ಯಕರ ಪ್ರಯೋಜನಗಳೇನು, ಆ ಒಂದು ಕುರಿತು ಒಂದಷ್ಟು ಮಾತು ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕೇಳ್ತಾರೆ. 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಉಪಾಸನಾ ಮೋಹನ್ ಅವರ ದನಿಯಲ್ಲಿ ಒಂದು ಸೊಗಸಾದ ಭಾವಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:22. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ವಿ. ನೀವು ಕೇಳ್ತಾ ಇರೋದು 101.3 ಕನ್ನಡ ಕಾಮನಬಿಲ್ಲು. ಇನ್ನು ಪೋಷಕಾಂಶಗಳ ಆಗರ ಕುಂಬಳ ಬೀಜ. ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಮೊದಲ ಬುಧವಾರದಂದು ರಾಷ್ಟ್ರೀಯ ಕುಂಬಳಕಾಯಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಈ ಬೀಜಗಳಲ್ಲಿ ಇರುವಂತಹ ಅಪಾರ ಪೌಷ್ಟಿಕಾಂಶಗಳ ಬಗ್ಗೆ ಜಾಗೃತಿ ಮೂಡಿಸೋದು ಈ ದಿನದ ಮುಖ್ಯ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹಕ್ಕೆ ಬೇಕಾದಂತಹ ನೈಸರ್ಗಿಕ ಶಕ್ತಿಯನ್ನು ಒದಗಿಸುವಂತಹ

ಮಹತ್ವದ ಆಹಾರವಾಗಿರುವಂತಹ ಕುಂಬಳಕಾಯಿ ಬೀಜ ಹಲವು ಪೌಷ್ಟಿಕಾಂಶಗಳನ್ನು ನಮಗೆ ಒದಗಿಸುತ್ತೆ. ಹಾಗಾಗಿ ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಈ ಕುಂಬಳಕಾಯಿ ಬೀಜದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. 101.3 ಕನ್ನಡ ಕಾಮನಬಿಲ್ಲು.

ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ರಚನೆಯನ್ನು ಕೇಳಿ ಬಂದರೆ ಸ್ನೇಹಿತರೆ, ವಿದ್ಯಾಮೂರ್ತಿಯವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 7:37:34 ನೀವು ಕೇಳ್ತಾ ಇದ್ದೀರಿ 201.3 ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇಂದು ರಾಷ್ಟ್ರೀಯ ಕುಂಬಳಕಾಯಿ ಬೀಜದ ದಿನಾಚರಣೆ, ಹಾಗಾಗಿ ಈ ಒಂದು ವಿಷಯದ ಕುರಿತು ನಮ್ಮ ಮಾತು ಸಾಗ್ತಾ ಇತ್ತು. ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಸುಮಾರು ಕ್ರಿಸ್ತಪೂರ್ವ 7,000 ಇಸವಿಯಷ್ಟು ಹಿಂದೆಯೇ ಮಧ್ಯ ಮೆಕ್ಸಿಕೋದಲ್ಲಿ ಜನರು ಕುಂಬಳಕಾಯಿ ಬೀಜಗಳನ್ನು ಬೆಳೆಸ್ತಾ ಇದ್ರಂತೆ. ಕಾಲಾನಂತರದಲ್ಲಿ ಇದರ ಆರೋಗ್ಯಕರ ಪ್ರಯೋಜನಗಳನ್ನು ಗುರುತಿಸಿದಂತಹ ಜನರು ಇದನ್ನು ತಮ್ಮ ದೈನಂದಿನ ಆಹಾರ ಕ್ರಮದಲ್ಲಿ ಕಡ್ಡಾಯವಾಗಿ ಸೇರಿಸ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ. ಅಮೆರಿಕಾದ ಪ್ರಸಿದ್ಧ ಬೀಜ ತಯಾರಿಕಾ ಸಂಸ್ಥೆಯೊಂದು 2016 ಈ ವಿಶೇಷ ದಿನಕ್ಕೆ ಅಧಿಕೃತವಾಗಿ ಚಾಲನೆ ನೀಡುತ್ತೆ. ಇದರ ಜನಪ್ರಿಯತೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಅಂದಿನಿಂದ ಇಂದಿನವರೆಗೂ ರಾಷ್ಟ್ರೀಯ ಕುಂಬಳಕಾಯಿ ಬೀಜದ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ನೀವು ಸಹ ಈ ಒಂದು ಕುಂಬಳಕಾಯಿ ಬೀಜದ ಸೇವನೆಯನ್ನು ಮಾಡ್ತೀರಾ? ಅದರಿಂದ ಯಾವ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ತಾ ಇದ್ದೀರಾ? ಈ ಕುರಿತು ನೀವು ಸಹ ನಮ್ಮೊಟ್ಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, ಮ್ಯೂಸಿಕಲಿ ಯೋರ್ಸ್.

ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲನ ಕೇಳ್ತಾ ಇದ್ರಿ ಸ್ನೇಹಿತರೆ. ಭಾವಸ್ಪಂದನ ಕಾರ್ಯಕ್ರಮ ಸಾಗ್ತಾ ಇತ್ತು. ಈಗ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮುಂದೆ ಸರಿಯಾಗಿ 7:35 ಮೂಡಿ ಬರಲಿದೆ. ಕನ್ನಡದಲ್ಲಿ ವಾರ್ತೆಗಳು ಕೇಳಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೋವಾಕ್ ಜೊಕೊವಿಕ್. ವಾರ್ತೆಗಳ ವಿವರ. ಸಾರ್ವಜನಿಕ ಸೇವೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದಿಗೆ 25 ವರ್ಷಗಳನ್ನು ಪೂರೈಸಲಾಗುತ್ತಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದ ನರೇಂದ್ರ ಮೋದಿ ಅವರು 2014 ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ವಿಶೇಷವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಆಡಳಿತಾವಧಿಯಲ್ಲಿ ಸಮಪಾಲಿನಂತೆ ಅವರ ಮೊದಲ 12.5 ವರ್ಷ ಮುಖ್ಯಮಂತ್ರಿಯಾಗಿ ಹಾಗೂ ನಂತರದ 12.5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ದು, ಅಂದಿನಿಂದ ಇಂದಿನವರೆಗೂ ಸೇವಾನಿಷ್ಠೆ ಹಾಗೂ ಅಚಲ ಬದ್ಧತೆಯೊಂದಿಗೆ ಜನಸೇವೆಯಲ್ಲಿ ತೊಡಗಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕರಿಸುವ ಮೂಲಕ ಅಭಿನಂದನೆ ಸಲ್ಲಿಸಿದೆ. ಸಭೆಯ ಬಳಿಕ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ಈ 25 ವರ್ಷಗಳ ಸುದೀರ್ಘ ಆಡಳಿತಾವಧಿ ಭಾರತೀಯ ಪ್ರಜಾಪ್ರಭುತ್ವದ ಶಕ್ತಿ ಮತ್ತು ಪ್ರಬುದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾರ್ಯಕ್ರಮಕ್ಕೂ ಮುನ್ನ ನವದೆಹಲಿಯ ಸೇವಾ ತೀರ್ಥದಲ್ಲಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್ ಅಸೋಸಿಯೇಷನ್ ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಪ್ರಧಾನಿ, ಸಮಾಜದ ಯಾವುದೇ ವರ್ಗವು ಅಭಿವೃದ್ಧಿಯಿಂದ ವಂಚಿತವಾಗದಂತೆ ನೋಡಿಕೊಳ್ಳಲು ತಂತ್ರಜ್ಞಾನದ ಪ್ರಜಾಪ್ರಭುತ್ವೀಕರಣ ಅಗತ್ಯಗತ್ಯ ಎಂದು ಪ್ರತಿಪಾದಿಸಿದರು. ವಿಶೇಷವಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳಿಗೆ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳು ಸುಲಭವಾಗಿ ಹಾಗೂ ಕಡಿಮೆ ವೆಚ್ಚದಲ್ಲಿ ಸಿಗುವಂತಾಗಬೇಕು. ಡಿಜಿಟಲ್ ಅಭಿವೃದ್ಧಿಯ ಅಂತರವನ್ನು ತಡೆಯಲು ತಂತ್ರಜ್ಞಾನವನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಇದೇ ವೇಳೆ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಅಭಿವೃದ್ಧಿಶೀಲ ದೇಶಗಳ ಪ್ರಗತಿಗೆ ಪೂರಕವಾಗಿ ಪ್ರಮುಖ ಪರಿವರ್ತನಾ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಪ್ರಧಾನಿ ಬಣ್ಣಿಸಿದರು. ದೆಹಲಿಯಲ್ಲಿ ಇಂದಿನಿಂದ ಇದೇ 10 ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಇಂದು ವಿಕಸಿತ ಭಾರತ ಸಂಕಲ್ಪ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷರ ಭಾಷಣಗಳ ಜೊತೆಗೆ ಪಕ್ಷದ ಹಲವಾರು ಹಿರಿಯ ನಾಯಕರು ಉತ್ತರ ಪ್ರದೇಶದ ವಿವಿಧ ಭಾಗಗಳಿಂದ

0: ವರ್ಚುವಲ್ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಮಂದಿರ ನಿರ್ಮಾಣವಾಗುವ ಮೂಲಕ ಕೋಟ್ಯಾಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಬಿ ಜಿರಾಮ್ಜಿ ಕಾಯ್ದೆ 2025 ಅಡಿಯಲ್ಲಿ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಇದು ಹೊಸ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 375 ಅನುಮತಿಸಲಾದ ಕಾಮಗಾರಿಗಳಿಗೆ ಅವಕಾಶ ನೀಡುತ್ತದೆ. ಹೊಸ ಕಾಮಗಾರಿಗಳ ಪಟ್ಟಿಯು ಹಿಂದಿನ ಕಾಮಗಾರಿ ಚೌಕಟ್ಟಿನಡಿಯಲ್ಲಿ 266 ಕಾಮಗಾರಿಗಳಿಗಿಂತಲೂ %41 ವಿಸ್ತರಣೆಯಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಜಲಭದ್ರತೆ, ಪ್ರಮುಖ ಗ್ರಾಮೀಣ ಮೂಲಸೌಕರ್ಯ, ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ತೀವ್ರ ಹವಾಮಾನ ಘಟನೆಗಳು ಮತ್ತು ವಿಪತ್ತು ಸಿದ್ಧತೆಗಾಗಿ ವಿಶೇಷ ಕಾಮಗಾರಿಗಳು ಸೇರಿದಂತೆ 4 ವಿಷಯಾಧಾರಿತ ಸ್ತಂಭಗಳ ಆಧಾರದ ಮೇಲೆ ಕಾಮಗಾರಿಗಳನ್ನು ಮರುಸಂಘಟಿಸಲಾಗಿದೆ. ಜಲಭದ್ರತಾ ವಿಷಯ 128 ಕಾಮಗಾರಿಗಳನ್ನು ಒಳಗೊಂಡಿದೆ. ಗ್ರಾಮೀಣ ಪ್ರದೇಶದಲ್ಲಿ ಅಗತ್ಯ ನಾಗರಿಕ ಮತ್ತು ಸಮುದಾಯ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ 111 ಕಾಮಗಾರಿಗಳನ್ನು ಗ್ರಾಮೀಣ ಮೂಲಸೌಕರ್ಯ ವಿಷಯ ಒಳಗೊಂಡಿದೆ. ಹೊಸ ಪಟ್ಟಿಯು ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ವಿಪತ್ತು ಸನ್ನದ್ಧತೆ ಮತ್ತು ಹವಾಮಾನ ವೈಪರೀತ್ಯಗಳಿಗೆ ಮೀಸಲಾದ ವರ್ಗವನ್ನು ಮೊದಲ ಬಾರಿಗೆ ಗ್ರಾಮೀಣ ಕಾಮಗಾರಿ ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಇದರಲ್ಲಿ 38 ಕಾಮಗಾರಿಗಳಿವೆ. ಉತ್ತರ ಪ್ರದೇಶದ ಏಕಾನ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ 8 ವಿಕೆಟ್ಗಳ ಜಯ ಸಾಧಿಸಿ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟ್ ಮಾಡಿದ ವೆಸ್ಟ್ ಇಂಡೀಸ್ 19.1 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 171 ರನ್ ಗಳಿಸಿತು. ವೆಸ್ಟ್ ಇಂಡೀಸ್ ಪರ ಶರ್ಫಾನೆ ರುದರ್ಫೋರ್ಡ್ 56 ರನ್ ಹಾಗೂ ಶಾಯಿ ಹೋಪ್ 52 ರನ್ ಗಳಿಸಿದರು. ಭಾರತದ ಪರ ನಮನ್ ಧೀರ್ 3 ವಿಕೆಟ್, ಅಕ್ಸರ್ ಪಟೇಲ್ ಹಾಗೂ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದರು. 172 ರನ್ಗಳ ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶ್ರೇಯಸ್ ಅಯ್ಯರ್ ಅವರ ಆಕರ್ಷಕ ಶತಕದ ನೆರವಿನಿಂದ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ಈ ಸರಣಿಯ 2ನೇ ಪಂದ್ಯ ಇದೇ 9 ರಾಂಚಿಯಲ್ಲಿ ನಡೆಯಲಿದೆ. ಚೀನಾದ ಬೀಜಿಂಗ್ನಲ್ಲಿ ನಡೆದ ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಸರ್ಬಿಯಾದ ತಾರಾ ಟೆನಿಸ್ ಆಟಗಾರ ನೊವಾಕ್ ಜೊಕೊವಿಕ್ ದಾಖಲೆಯ 7ನೇ ಬಾರಿ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆ ನಡೆದ ಫೈನಲ್ನಲ್ಲಿ ಆಸ್ಟ್ರೇಲಿಯಾದ ಡಿ ಮಿನಾರ್ ವಿರುದ್ಧ ಜೊಕೊವಿಕ್ ಮೊದಲ ಸೆಟ್ನಲ್ಲಿ ಗೆಲುವು ದಾಖಲಿಸಿದ್ದರು. ಬಳಿಕ ನಡೆದ ಎರಡನೇ ಸೆಟ್ನ ಮೊದಲ ಸುತ್ತಿನಲ್ಲಿ ಗೆಲುವು ದಾಖಲಿಸಿದ ಡಿ ಮಿನಾರ್ ಗಾಯದ ಬೆನ್ನಲ್ಲಿ ಪಂದ್ಯದಿಂದ ಹಿಂದೆ ಸರಿದರು. ಈ ಪ್ರಶಸ್ತಿ ಜಯಿಸಿದ ಜೊಕೊವಿಕ್ಗೆ ಇದು ವೃತ್ತಿಜೀವನದ 102ನೇ ಟೂರ್ ಸ್ತರದ ಪ್ರಶಸ್ತಿಯಾಗಿದೆ. ಭಾರತೀಯ ಸೇನೆ ಮತ್ತು ಕಜಾಕಿಸ್ತಾನ್ ಸಶಸ್ತ್ರ ಪಡೆಗಳು ಕಜಾಕಿಸ್ತಾನ್ನ ಒಸ್ಕೆಮೆನ್ನಲ್ಲಿ ಕಾಜಿಂಡ್ 2026 ಎಂಬ ಜಂಟಿ ಮಿಲಿಟರಿ ಸಮರಾಭ್ಯಾಸ ನಡೆಸಿವೆ. ಇದರ ಭಾಗವಾಗಿ ಯುದ್ಧ ಕೌಶಲ್ಯಗಳನ್ನು ಹೆಚ್ಚಿಸುವ, ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಮತ್ತು ಕಾರ್ಯಾಚರಣೆಯ ಸನ್ನದ್ಧತೆಯನ್ನು ಬಲಪಡಿಸುವ ಗುರಿಯೊಂದಿಗೆ ಯುದ್ಧ ತರಬೇತಿ ಅಭ್ಯಾಸಗಳನ್ನು ನಡೆಸಲಾಗಿದೆ. ಇದರ ಮೂಲಕ ಎರಡೂ ಪಡೆಗಳ ನಡುವೆ ಯುದ್ಧ ಕೌಶಲ್ಯಗಳು, ಸಮನ್ವಯ ಮತ್ತು ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯ ವೃದ್ಧಿಯಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ದೇಶಾದ್ಯಂತ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನ ಸರ್ವವ್ಯಾಪಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಮಾಧ್ಯಮವಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ. ವಿಬಿ ಜಿರಾಮ್ಜಿ ಕಾಯ್ದೆ 2025, ಕೇಂದ್ರ ಸರ್ಕಾರದಿಂದ ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿ ಪ್ರಕಟ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೊದಲನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಜಯ. ಚೀನಾ ಓಪನ್ ಟೆನಿಸ್ ದಾಖಲೆಯ 7ನೇ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರ್ಬಿಯಾದ ನೊವಾಕ್ ಜೊಕೊವಿಕ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

0: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟೆಡ್ ಅನ್ಯೂಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.licindia.in ಗೆ ವಿಸಿಟ್ ಮಾಡಿ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 7:45:37. ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ ಮತ್ತು ಇಂದಿನ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಾವು ರಾಷ್ಟ್ರೀಯ ಕುಂಬಳಕಾಯಿ ಬೀಜದ ದಿನಾಚರಣೆಯ ಕುರಿತು ಮಾತಾಡ್ತಾ ಇದ್ವಿ. ಶೃಂಗೇರಿಯಿಂದ ಅನಂತಮೂರ್ತಿ ಅವರು ಹೇಳ್ತಾ ಇದಾರೆ, ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಬೀಜದಿಂದ ತಂಬುಳಿ ಮಾಡ್ತಾರೆ, ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದಾರೆ. ಹೌದು ಸ್ನೇಹಿತರೆ, ಈ ಮಲೆನಾಡು ಕಡೆ ನೀವು ಹೋದರೆ ಸಾಕು, ಅಲ್ಲಿ ತರಕಾರಿ ಅಥವಾ ಹಣ್ಣುಗಳ ಯಾವುದೇ ಅಂಶವನ್ನು ಅವರು ವೇಸ್ಟ್ ಮಾಡೋದಿಲ್ಲ. ಯಾವುದಾದ್ರೂ ಒಂದು ರೀತಿಯಲ್ಲಿ ಆಹಾರದ ರೂಪದಲ್ಲಿ ಒಂದು ಖಾದ್ಯವನ್ನು ತಯಾರಿಸಿ ಸೇವನೆಯನ್ನು ಮಾಡ್ತಾರೆ. ಅದಕ್ಕೆ ಕುಂಬಳಕಾಯಿ ಬೀಜವೂ ಸಹ ಹೊರತಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ಕುಂಬಳಕಾಯಿ ಬೀಜಗಳು ನೋಡೋದಕ್ಕೆ ಚಿಕ್ಕದಾಗಿದ್ದರೂ ಸಹ ಇದು ವಿಟಮಿನ್ಗಳು ಮತ್ತು ಖನಿಜಗಳ ದೊಡ್ಡ ಖಜಾನೆಯನ್ನು ಹೊಂದಿದೆ ಅಂತ ಹೇಳ್ಬೋದು. ಹಾಗಾದರೆ ಇದರಲ್ಲಿ ಯಾವ ಯಾವ ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಇವೆ ಅನ್ನೋದರ ಕುರಿತು ಮುಂದೆ ಹೇಳ್ತೀವಿ. ನಾವು ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಇದೀಗ ಮೂಡಿ ಬರ್ತಾ ಇದೆ ಶಿವಮೊಗ್ಗ ಸುಬ್ಬಣ್ಣ ಅವರ ದನಿಯಲ್ಲಿ ಒಂದು ಸೊಗಸಾದ ತತ್ವಪದ ಕೇಳಿ.

ಶಿಶುನಾಳ ಶರೀಫರ ಒಂದು ತತ್ವ ಪದವನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಹೌದಪ್ಪ ಹೌದು, ಶಿವಮೊಗ್ಗ ಸುಬ್ಬಣ್ಣ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 7:50 ನೀವು ಕೇಳ್ತಾ ಇದ್ದೀನಿ 101.3 ಕನ್ನಡ ಕಾಮನಬಿಲ್ಲು. ಕುಂಬಳಕಾಯಿ ಬೀಜದ ದಿನಾಚರಣೆಯ ಕುರಿತು ನಾವು ಕುಂಬಳಕಾಯಿ ಬೀಜಗಳ ಕುರಿತು ಮಾತಾಡ್ತಾ ಇದ್ವಿ. ಇದರಲ್ಲಿ ಸಾಕಷ್ಟು ವಿಟಮಿನ್ಗಳಿವೆ, ಖನಿಜಾಂಶಗಳಿವೆ ಅಂತ ಹೇಳಿದ್ವಿ. ಯಾವ ಯಾವ ವಿಟಮಿನ್ಗಳಿದೆ, ಖನಿಜಾಂಶಗಳಿವೆ ಅಂತ ಹೇಳಿ ನೋಡೋದಾದಲ್ಲಿ ಪ್ರೋಟೀನ್ ಇದೆ, ಮೆಗ್ನೀಷಿಯಂ ಇದೆ, ಸತು ಇದೆ, ಹಾಗೆ ಕಬ್ಬಿಣದ ಅಂಶವಿದೆ, ಆರೋಗ್ಯಕರ ಕೊಬ್ಬುಗಳು ಸಹ ಸಮೃದ್ಧವಾಗಿವೆ ಅಂತಲೇ ಹೇಳ್ಬೋದು. ನಮ್ಮ ದೈನಂದಿನ ಆಹಾರದಲ್ಲಿ ಇದನ್ನು ಬಳಸೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಗಣನೀಯವಾಗಿ ಹೆಚ್ಚಾಗುತ್ತಂತೆ, ಜೊತೆಗೆ ಹೃದಯದ ಆರೋಗ್ಯವೂ ಸಹ ಸುಧಾರಿಸುತ್ತೆ ಅಂತ ಹೇಳ್ತಾರೆ ಅನೇಕ ತಜ್ಞರು. ಹಾಗೆ ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸುತ್ತಂತೆ ಮತ್ತು ನಮ್ಮ ದೇಹದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಇದು ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕೃತಕ ತಿಂಡಿಗಳನ್ನು, ಜಂಕ್ ಫುಡ್ಗಳನ್ನು ತಿನ್ನೋದ್ರ ಬದಲು ಇಂತಹ ನೈಸರ್ಗಿಕ ಬೀಜಗಳನ್ನು ತಿನ್ನೋದು ನಮಗೆ ಒಟ್ಟಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈಗ ಮತ್ತೊಂದು ತತ್ವಪದವನ್ನು ಪ್ರಸಾರ ಮಾಡ್ತಿದ್ದೀವಿ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು.

ಶಿಶುನಾಳ ಶರೀಫರ ತತ್ವಪದಗಳು ಮನಸ್ಸಿಗೆ ಹಿತವನ್ನ ನೀಡ್ತಾ ಇದೆ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:56:32. ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನವಿಲ್ಲು. ರಾಷ್ಟ್ರೀಯ ಕುಂಬಳಕಾಯಿ ಬೀಜದ ದಿನದ ಕುರಿತು, ಕುಂಬಳಕಾಯಿ ಬೀಜಗಳ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಕುಂಬಳಕಾಯಿ ಬೀಜಗಳನ್ನು ನಮ್ಮ ಅಡುಗೆಯಲ್ಲಿ ಮತ್ತು ತಿಂಡಿಗಳಲ್ಲಿ ವಿವಿಧ ರೀತಿಯಲ್ಲಿ ರುಚಿಕರವಾಗಿ ಬಳಸ್ಬೋದು. ಹಬ್ಬಗಳ ಸಮಯದಲ್ಲಿ ಅಥವಾ ತರಕಾರಿ ಹಚ್ಚುವಾಗ ಸಿಗುವಂತಹ ಬೀಜಗಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಉಪ್ಪು ಅಥವಾ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಹುರಿದುಕೊಳ್ಳಬಹುದು ಮತ್ತು ಅದನ್ನು ಒಣಗಿಸಿಯೂ ಸಹ ಸೇವನೆ ಮಾಡಬಹುದು. ಒಣಗಿದ ನಂತರ ಇದನ್ನು ಸಲಾಡ್ಗಳಲ್ಲಿ, ಓಟ್ಸ್ಗಳಲ್ಲಿ ಮತ್ತು ಸೂಪ್ಗಳ ಮೇಲೆ, ಒಂದು ಸೂಪ್ಗಳ ಜೊತೆಗೆ ನಾವು ಸೇವನೆ ಮಾಡಬಹುದು. ಜೊತೆಗೆ ಕೇಕ್ ಮತ್ತು ಬಿಸ್ಕೆಟ್ಗಳಿಗೂ ಸಹ ಕುಂಬಳಕಾಯಿ ಬೀಜಗಳನ್ನು ಬಳಸ್ತಾರೆ. ಏನಪ್ಪ ಇದು, ಮನೆಯಲ್ಲಿ ತರುವಂಥ ಕುಂಬಳಕಾಯಿಯನ್ನು ಅದನ್ನು ತೆಗೆಯುವಂಥ ಬೀಜನ ಒಣಗಿಸೋದು ತಿನ್ನೋದು ಅಂದರೆ ಏನಪ್ಪ ತುಂಬ ಕಷ್ಟಕರ ಕೆಲಸ ಅಂತಂದರೆ ಬೇಡ. ಹೊರಗಡೆ ಸಾಕಷ್ಟು ರೀತಿಯ ಬೀಜಗಳು ನಮಗೆ ದೊರಕತ್ವೆ, ಕುಂಬಳಕಾಯಿ ಬೀಜ ದೊರಕತ್ವೆ, ಹಾಗೆ ಕರ್ಬೂಜದ ಬೀಜಗಳು ದೊರಕತ್ವೆ, ವಾಟರ್ಮೆಲನ್ ಕಲ್ಲಂಗಡಿ ಹಣ್ಣಿನ ಬೀಜಗಳು ಸಹ ದೊರಕುತ್ತವೆ. ಈ ಎಲ್ಲ ಬೀಜಗಳು ಸಹ ತುಂಬಾ ಆರೋಗ್ಯಕರ, ಹಾಗಾಗಿ ಅವುಗಳ ಸೇವನೆಯನ್ನು ಮಾಡೋದನ್ನು ರೂಢಿಸ್ಕೊಳ್ಬೇಕು. ಇನ್ನು ತ್ಯಾಜ್ಯ ಅಂತ ಹೇಳಿ ಎಸೆಯುವಂತಹ ಸಣ್ಣ ವಸ್ತುವಿನಲ್ಲೂ ಸಹ ಉತ್ತಮ ಅಂಶಗಳು ಇರುತ್ತವೆ ಅನ್ನೋದಕ್ಕೆ ಕುಂಬಳಕಾಯಿ ಬೀಜಗಳೇ ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ಇಂದಿನ ಕುಂಬಳಕಾಯಿ ಬೀಜದ ದಿನದಂದು ಇನ್ನು ಮುಂದೆ ಬೀಜಗಳನ್ನು ವ್ಯರ್ಥ ಮಾಡದೆ ಅವುಗಳನ್ನು ಆರೋಗ್ಯಕರ ತಿಂಡಿಯಾಗಿ ನಾವು ಬಳಸೋಣ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಮೂಲಕ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾವು ತಿಳಿಸ್ತೀನಿ, ಮತ್ತೆ ಭೇಟಿಯಾಗ್ತೀನಿ. ಹಲೋ ಕರ್ನಾಟಕದಲ್ಲಿ ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನವಿಲ್ಲು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:32. ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನ ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ. ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇರೋದು ಕೇವಲ ಕರ್ನಾಟಕದ ಜನತೆಗೆ ಮಾತ್ರ ಅಲ್ಲ, ನ್ಯೂಸ್ ಆನ್ ಏರ್ ಆಪ್ ಮೂಲಕ ಎಲ್ಲೆಲ್ಲಿ ನಮ್ಮ ಶ್ರೋತೃಗಳು ಎಫ್ಎಂ ರೇನ್ಬೋನ ಕೇಳ್ತಿದ್ದೀರೋ ಅವರೆಲ್ಲರಿಗೂ ಸಹ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹೊಸ ಹಾಡುಗಳ ಪ್ಲೇಲಿಸ್ಟ್ ಸಹ ರೆಡಿಯಾಗಿದೆ. ಇದರ ಜೊತೆಗೆ ಇಂದು ವರ್ಲ್ಡ್ ಕಾಟನ್ ಡೇ, ವಿಶ್ವ ಹತ್ತಿಯ ದಿನಾಚರಣೆ, ಹಾಗಾಗಿ ಹತ್ತಿಯ ಕುರಿತು ಒಂದಷ್ಟು ಮಾತಾಡೋಣ. ಹತ್ತಿಯನ್ನು ಬಿಳಿ ಬಂಗಾರ ಅಂತ ಹೇಳಿ ಕರೀತಾರೆ. ಮತ್ತು ಹತ್ತಿಯನ್ನು ನಾವು ವಿವಿಧ ರೂಪದಲ್ಲಿ ಬಳಸ್ತೀವಿ ಅಲ್ವಾ, ಬಟ್ಟೆ ರೂಪದಲ್ಲಿ, ದಾರದ ರೂಪದಲ್ಲಿ, ತುಪ್ಪದ ಬತ್ತಿ ರೂಪದಲ್ಲಿ, ಮತ್ತು ದೀಪದ ಬತ್ತಿ, ಹೀಗೆ ವಿವಿಧ ರೂಪದಲ್ಲಿ ನಾವು ಹತ್ತಿಯನ್ನು ಬಳಸ್ತೀವಿ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಒಂದು ಬಿಳಿ ಬಂಗಾರ ಹಾಸುಹೊಕ್ಕಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿಯೂ ಸಹ ಹತ್ತಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. ಹಾಗಾಗಿ ಪ್ರತಿ ವರ್ಷ ಅಕ್ಟೋಬರ್ 7 ಜಗತ್ತಿನಾದ್ಯಂತ ವಿಶ್ವ ಹತ್ತಿ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹತ್ತಿಯ ಕುರಿತು ಒಂದಷ್ಟು ಮಾತು ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಆಗ್ತಾ ಇದೆ 8:39 ಐದು ಸೆಕೆಂಡ್ಗಳು ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕವನ ಬಿಲ್ಲು. ಉಡುಪಿ ಕಾರ್ಕಳೆಯಿಂದ ನಮನ ಗಣೇಶ್ ಅವರು ಹೇಳ್ತಾ ಇದ್ದಾರೆ, ವಿಶ್ವದಲ್ಲಿ ಒಟ್ಟು 39 ಹತ್ತಿ ಪ್ರಜಾತಿಗಳಿದ್ರೂ ಸಹ ಬಟ್ಟೆ ಕೈಗಾರಿಕೆಗೆ ಸರಿಹೊಂದುವಂತಹ ಹತ್ತಿ ಪ್ರಜಾತಿಗಳು ಕೇವಲ 4 ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಒಂದು ಈ ಮಾಹಿತಿಗಾಗಿ. ಇನ್ನು ಹತ್ತಿ ದಿನದ ಕುರಿತು ನಾವು ಮಾತಾಡ್ತಾ ಇದ್ದೀವಿ ಸ್ನೇಹಿತರೆ. ಜಾಗತಿಕ ಮಟ್ಟದಲ್ಲಿ ಹತ್ತಿಯ ಮಹತ್ವವನ್ನು ಎಲ್ಲರಿಗೂ ಸಹ ತಿಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ 2019 ವಿಶ್ವ ಹತ್ತಿ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ವಿಶ್ವ ವ್ಯಾಪಾರ ಸಂಸ್ಥೆ ಮತ್ತು ವಿಶ್ವ ಆಹಾರ ಸಂಸ್ಥೆಯ ಮುಖಾಂತರ ಈ ಮಹತ್ವದ ದಿನಕ್ಕೆ ಚಾಲನೆ ದೊರೆಯುತ್ತೆ. ಕೆಲವು ಆಫ್ರಿಕಾ ದೇಶಗಳಾದಂತಹ ಬೆನಿನ್ ಮತ್ತು ಬುರ್ಕಿನಾ ಪಾಸೋ, ಚಾಡ್ ಮತ್ತು ಮಾಲಿ ದೇಶಗಳು ಈ ದಿನವನ್ನು ಆಚರಣೆ ಮಾಡೋದಕ್ಕೆ ಮೊದಲು ಪ್ರಸ್ತಾವನೆಯನ್ನು ನೀಡುತ್ತೆ. ಆನಂತರ ಅಭಿವೃದ್ಧಿಶೀಲ ದೇಶಗಳಲ್ಲಿ ಹತ್ತಿ ಕೃಷಿ ಹೇಗೆ ಜನರಿಗೆ ಸಹಕಾರಿಯಾಗಿದೆ ಅನ್ನೋದನ್ನು ತೋರಿಸೋದಕ್ಕೂ ಸಹ ಈ ಒಂದು ವೇದಿಕೆ ತುಂಬಾ ಉಪಯುಕ್ತವಾಗಿದೆ ಸ್ನೇಹಿತರೆ. ಪ್ರತಿ ವರ್ಷ ಒಂದು ಹೊಸ ವಿಷಯದ ಅಡಿಯಲ್ಲಿ ಹತ್ತಿ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ರೈತರಿಗೆ ಉಪಯುಕ್ತ ಮಾಹಿತಿಯನ್ನು ನೀಡಲಾಗುತ್ತೆ. ಜೊತೆಗೆ ಹತ್ತಿ ಬೆಳೆಗಾರರ ಜೀವನವನ್ನು ಸುಧಾರಿಸೋದಕ್ಕೆ ಜಾಗತಿಕ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಯಾವ ರೀತಿಯ ಒಂದು ತಳಿಯ ಹತ್ತಿಯನ್ನು ಬೆಳೆದ ರೈತರಿಗೆ ಉಪಯೋಗ ಆಗುತ್ತೆ, ಜೊತೆಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವಂತಹ ಹತ್ತಿಯ ತಳಿಗಳು ಯಾವುವು, ಎಲ್ಲದರ ಕುರಿತು ಮಾಹಿತಿಯನ್ನು ನೀಡ್ತಾರೆ, ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಈ ಒಂದು ಹತ್ತಿ ದಿನದಂದು. ಈ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರಿ 101.3 ಕನ್ನಡ ಕಾಮನಬಿಲ್ಲು.

ಸಂತೋಷ್ ನಾರಾಯಣ್ನವರ ಸಾಹಿತ್ಯ ವಾಸುಕಿ ವೈಭವ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಲರಾಮನ ದಿನಗಳು ಚಿತ್ರದಿಂದ ರಘುದೀಕ್ಷಿತ್ ಅವರ ದನಿಯಲ್ಲಿ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದರೆ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಇಂದು ವಿಶ್ವ ಹತ್ತಿ ದಿನಾಚರಣೆ, ಹಾಗಾಗಿ ಹತ್ಯೆ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಪ್ರಪಂಚದಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಜನರಿಗೆ ಹತ್ತಿ ಕೃಷಿಯೇ ಒಂದು ಮುಖ್ಯ ಜೀವನೋಪಾಯ ಅಂತಲೇ ಹೇಳ್ಬೋದು. ನಮ್ಮ ದೇಶದಲ್ಲಿ ಕೂಡ ಹತ್ತಿ ಬೆಳೆಯೋ ಲಕ್ಷಾಂತರ ರೈತರಿದ್ದಾರೆ ಸ್ನೇಹಿತರೆ. ಇದು ನಮ್ಮ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಕೊಡುಗೆ ಅಥವಾ ಬಲವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ರೈತರ ಕೈಯಿಂದ ಹತ್ತಿ ಬಿಡಿಸೋದ್ರಿಂದ ಹಿಡಿದು ನೂಲು ತೆಗೆದು ಬಟ್ಟೆ ತಯಾರಿಸುವವರೆಗಿನ ಹಂತದವರೆಗೂ ಸಾಕಷ್ಟು ಉದ್ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತವೆ. ಎಲ್ಲ ಹಂತಗಳಲ್ಲಿ ಲಕ್ಷಾಂತರ ಜನರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕೆಲಸ ಮತ್ತು ಉದ್ಯೋಗ ದೊರಕ್ತಾ ಇದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಹತ್ತಿಗೆ ಬಹಳ ಬೇಡಿಕೆ ಇರೋದ್ರಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೂ ಸಹ ಇದು ಸಹಾಯ ಮಾಡ್ತಾ ಇದೆ. ರೈತರು ಕಷ್ಟಪಟ್ಟು ಬೆಳೆಯುವಂತಹ ಹತ್ತಿ ನಮ್ಮ ದೇಶದ ಜವಳಿ ಉದ್ಯಮಕ್ಕೆ ಜೀವನಾಡಿಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ರೈತರಿಗೆ ಮತ್ತೊಮ್ಮೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಒಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಸಂಜಿತ್ ಹೆಗಡೆ ಅವರ ದನಿಯಲ್ಲಿ ಈ ಹಾಡು ಮೂಡಿ ಬರ್ತಾ ಇದೆ, ಕೇಳಿ.

ಸಂಜಿತ್ ಹೆಗ್ಡೆ ಹಾಗೂ ಲಹರಿ ಅವರ ಧನಿಯಲ್ಲಿ ಹಯಗ್ರೀವ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದಿರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:49 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮ. ಇನ್ನು ಹತ್ತಿ ಉತ್ಪಾದನೆಯಲ್ಲಿ ಚೀನಾ ಬಳಿಕ ಜಗತ್ತಿನಲ್ಲಿಯೇ ನಮ್ಮ ಒಂದು ಭಾರತ 2ನೇ ಸ್ಥಾನವನ್ನು ಅಲಂಕರಿಸಿಕೊಂಡಿದೆ ಸ್ನೇಹಿತರೆ. ಮತ್ತು ಇಂದಿನ ಕಾಲದಲ್ಲಿ ಪರಿಸರವನ್ನು ಕಾಪಾಡುವಂತಹ ವಸ್ತುಗಳನ್ನು ಬಳಸೋದು ನಮ್ಮೆಲ್ಲರ ಹೊಣೆ ಅಲ್ವಾ? ಹತ್ತಿ ಬಟ್ಟೆಗಳು ಪ್ರಕೃತಿಗೆ ಯಾವುದೇ ರೀತಿಯ ಹಾನಿ ಮಾಡುವುದಿಲ್ಲ, ಮತ್ತು ಮಣ್ಣಿನಲ್ಲಿ ಬೇಗನೆ ಕರಗಿ ಹೋಗುವಂತಹ ಒಂದು ನೈಸರ್ಗಿಕ ನಾರು ಅಂತಲೇ ಹೇಳ್ಬೋದು. ಜೊತೆಗೆ ಪ್ಲಾಸ್ಟಿಕ್ ಅಥವಾ ಕೃತಕ ಬಟ್ಟೆಗಳಿಗೆ ಹೋಲಿಕೆ ಮಾಡಿದ್ರೆ ಹತ್ತಿ ಬಟ್ಟೆಗಳು ನಮ್ಮ ಚರ್ಮಕ್ಕೆ ತುಂಬಾ ಹಿತಕರವಾಗಿರುತ್ತವೆ. ಹತ್ತಿ ಗಿಡದಿಂದ ಬರುವಂತಹ ಬಟ್ಟೆ ಮಾತ್ರವಲ್ಲದೆ ಅದರ ಬೀಜದಿಂದ ಎಣ್ಣೆ ಮತ್ತು ಜಾನುವಾರುಗಳಿಗೆ ಹಿಂಡಿಯನ್ನು ತಯಾರು ಮಾಡ್ತಾರೆ. ವಿಜ್ಞಾನದ ಸಹಾಯದಿಂದ ಈಗ ಹತ್ತಿಯ ತ್ಯಾಜ್ಯದಿಂದಲೂ ಸಹ ವಿವಿಧ ಹೊಸ ವಸ್ತುಗಳನ್ನು ತಯಾರು ಮಾಡಲಾಗ್ತದೆ. ಮತ್ತು ಪರಿಸರವನ್ನು ಶುದ್ಧವಾಗಿಡೋದಕ್ಕೆ, ಹಾನಿಕಾರಕ ವಸ್ತುಗಳನ್ನು ಕಡಿಮೆ ಮಾಡೋದಕ್ಕೆ ಹತ್ತಿ ನಮಗೆ ತುಂಬಾ ಸಹಾಯ ಮಾಡ್ತಿದೆ ಅಂತಲೇ ಹೇಳ್ಬೋದು. ಈ ಒಂದು ವಿಶ್ವ ಹತ್ತಿ ದಿನದಂದು ನಾವೆಲ್ಲರೂ ನೈಸರ್ಗಿಕ ಹತ್ತಿ ಬಟ್ಟೆಗಳನ್ನು ಬಳಸ್ತೀವಿ ಅಂತ ಹೇಳಿ ಹಿಂದೆ ಸಂಕಲ್ಪವನ್ನು ಮಾಡೋಣ ಸ್ನೇಹಿತರೆ. ಹತ್ತಿ ಕೃಷಿ ಕೇವಲ ಒಂದು ವ್ಯಾಪಾರ ಅಲ್ಲ, ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಮತ್ತು ಬದುಕಿನ ಜೀವನಾಡಿ ಅಂತಲೇ ಹೇಳ್ಬೋದು. ಹತ್ತಿ ಬೆಳೆಗಾರರ ಕಲ್ಯಾಣಕ್ಕೆ ಮತ್ತು ಅವರ ಮುಖದಲ್ಲಿ ನಗು ತರೋದಕ್ಕೆ ನಾವೆಲ್ಲರೂ ಸಹ ಒಟ್ಟಾಗಿ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ಲ ಕೃಷಿಕರಿಗೂ ವಿಶ್ವ ಹತ್ತಿ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಈ ಒಂದು ಹಾಡಿನ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಕ್ತಾಯವಾಗ್ತಿದೆ. ಮುಂದೆ ಸರಿಯಾಗಿ 8:55 ಪ್ರಾಯೋಜಿತ ಕಾರ್ಯಕ್ರಮ, ತದನಂತರ 9 ಗಂಟೆಗೆ ಭೇಟಿಯಾಗ್ತೀನಿ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ನಿಮ್ಮೆಲ್ಲರ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡಲಿಕ್ಕೆ ನಾನು ತೇಜಸ್ವಿನಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇವೋ ಕನ್ನಡ ಕಾಮನವಿಲ್ಲೋ.

0: ಸಮಯ ಆಗ್ತಿದೆ 8:55. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಜಿಲ್ಲೆ ಗದಗ್. ಇಂದು ನಾನು ಮಾತನಾಡಲಿರುವ ವಿಷಯ ಬಂಜೆತನ ಅಥವಾ ಇನ್ಫರ್ಟಿಲಿಟಿ. ಬಂಜೆತನ ಎಂದರೆ ದಂಪತಿಗಳು ನಿಯಮಿತವಾಗಿ ಯಾವುದೇ ಗರ್ಭನಿರೋಧಕ ವಿಧಾನವನ್ನು ಬಳಸದೆ ದಾಂಪತ್ಯ ಜೀವನ ನಡೆಸಿದರೂ ಸಹ ಒಂದು ವರ್ಷದೊಳಗೆ ಗರ್ಭಧಾರಣೆ ಆಗದಿರುವ ಸ್ಥಿತಿ. ಬಂಜೆತನಕ್ಕೆ ಹಲವಾರು ಕಾರಣಗಳಿವೆ. ಇದು ಕೇವಲ ಮಹಿಳೆಯರ ಸಮಸ್ಯೆ ಮಾತ್ರವಲ್ಲ, ಪುರುಷ ಮತ್ತು ಮಹಿಳೆ ಇಬ್ಬರನ್ನು ಸಮಾನವಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಮಹಿಳೆಯರಲ್ಲಿ ಬಂಜೆತನಕ್ಕಿರುವ ಕಾರಣಗಳೆಂದರೆ ಅಂಡಾಣೋತ್ಪತ್ತಿಯ ಸಮಸ್ಯೆ, ಪಿಸಿಒಎಸ್, ಹಾರ್ಮೋನ್ಗಳ ಅಸಮತೋಲನ, ಎಂಡೋಮೆಟ್ರಿಯೋಸಿಸ್, ಫೆಲೋಪಿಯನ್ ನಾಳಗಳಲ್ಲಿರುವ ಸೋಂಕು ಅಥವಾ ಬ್ಲಾಕೇಜ್, ಗರ್ಭಕೋಶದಲ್ಲಿನ ಗಡ್ಡೆಗಳು, ಗರ್ಭಕೋಶದಲ್ಲಿನ ಪೊರೆ ಹಾಗೂ ಇತರ ರಚನಾತ್ಮಕ ಸಮಸ್ಯೆಗಳು. ಪುರುಷರಲ್ಲಿಯ ಬಂಜೆತನಕ್ಕೆ ಕಾರಣಗಳೆಂದರೆ ವೀರ್ಯಾಣುಗಳ ಸಂಖ್ಯೆ ಮತ್ತು ಗುಣಮಟ್ಟ ಅತಿ ಕಡಿಮೆ ಇರುವುದು, ಚಲನಶೀಲತೆ ಕಡಿಮೆ ಇರುವುದು, ವೆರಿಕೋಸೀಲ್ ಸಮಸ್ಯೆ, ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಮಟ್ಟ ಅತಿ ಕಡಿಮೆ ಇರುವುದು, ವೀರ್ಯ ಸ್ಕೊಲನ ಸಮಸ್ಯೆ ಮುಂತಾದವುಗಳು. ಪುರುಷ ಹಾಗೂ ಮಹಿಳೆ ಇಬ್ಬರಲ್ಲಿಯೂ ಇರುವ ಜೀವನ ಶೈಲಿ ಹಾಗೂ ಸಾಮಾನ್ಯ ಕಾರಣಗಳೆಂದರೆ ದೀರ್ಘಕಾಲದ ಮಾನಸಿಕ ಒತ್ತಡ, ಮಾನಸಿಕ ಆತಂಕ ಮತ್ತು ನಿದ್ರೆಯ ಕೊರತೆ, ಅನಾರೋಗ್ಯಕರ ಆಹಾರ ಶೈಲಿ, ಜಂಕ್ ಫುಡ್ ಹಾಗೂ ಅತಿ ಸಂಸ್ಕರಿಸಿದ ಆಹಾರಗಳು ಹಾಗೂ ರಾಸಾಯನಿಕ ಭರಿತ ಆಹಾರಗಳ ಅತಿಯಾದ ಸೇವನೆ, ಸ್ಥೂಲಕಾಯ ಅಥವಾ ತೂಕ ಅತಿ ಕಡಿಮೆ ಇರುವುದು, ಧೂಮಪಾನ, ಮದ್ಯಪಾನ, ತಂಬಾಕು ಸೇವನೆ ಮುಂತಾದ ಕೆಟ್ಟ ಅಭ್ಯಾಸಗಳು ಸಹ ಬಂಜೆತನಕ್ಕೆ ಕಾರಣಗಳಾಗಿವೆ. ಬಂಜೆತನಕ್ಕೆ ಕಾರಣವನ್ನು ಪತ್ತೆ ಹಚ್ಚಲು ಮಹಿಳೆಯರಲ್ಲಿ ಅಗತ್ಯವಿದ್ದರೆ ಹಾರ್ಮೋನ್ ಟೆಸ್ಟ್, ಅಲ್ಟ್ರಾಸೌಂಡ್ ಮತ್ತು ಫರ್ಟಿಲಿಟಿ ಎಕ್ಸಾಮಿನೇಷನ್ಗಳನ್ನು ಮಾಡಲಾಗುತ್ತದೆ. ಪುರುಷರಲ್ಲಿ ಸಾಮಾನ್ಯವಾಗಿ ಸಿಮೆನ್ ಅನಲೈಸಿಸ್ ಎಂಬ ಪರೀಕ್ಷೆಯನ್ನು ಮಾಡಿ ಸ್ಪರ್ಮ್ ಕೌಂಟ್, ಮೋಟಿಲಿಟಿ, ಮಾರ್ಫಾಲಜಿ ಇವುಗಳನ್ನು ಪರಿಶೀಲಿಸಲಾಗುತ್ತದೆ. ಈ ಪರೀಕ್ಷೆಗಳ ಮೂಲಕ ಮೂಲ ಕಾರಣವನ್ನು ಪತ್ತೆ ಹಚ್ಚಿ ಅದಕ್ಕೆ ಅನುಗುಣವಾಗಿ ಚಿಕಿತ್ಸೆಯ ಮಾರ್ಗವನ್ನು ನಿರ್ಧರಿಸುವುದು ಅತ್ಯಂತ ಮುಖ್ಯ. ಬಂಜೆತನ ನಿವಾರಣೆ ಮಾಡಲು ಪುರುಷ ಮತ್ತು ಮಹಿಳೆ ಇಬ್ಬರು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅತಿ ಮುಖ್ಯವಾಗಿದೆ. ಪೌಷ್ಟಿಕಯುತ ಆಹಾರ ಸೇವನೆ ಮಾಡುವುದು, ಹಸಿರು ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು, ಹಣ್ಣುಗಳು, ಬದಾಮ್, ಅಕ್ರೋಡ್ ಹಾಗೂ ಅಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮುಂತಾದವುಗಳನ್ನು ಸೇವಿಸುವುದು ಉಪಯೋಗಕರವಾಗಿದೆ. ದೈನಂದಿನ ವ್ಯಾಯಾಮದಿಂದ ದೇಹದ ತೂಕವನ್ನು ನಿರ್ವಹಣೆ ಮಾಡುವುದು ಅತಿ ಮುಖ್ಯವಾಗಿದೆ. ಮಾನಸಿಕ ಒತ್ತಡವನ್ನು ನಿರ್ವಹಿಸಲು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮಗಳನ್ನು ಅಳವಡಿಸಿಕೊಳ್ಳಬೇಕು. ಬಂಜೆತನಕ್ಕೆ ಮಹಿಳೆಯರಲ್ಲಿ ಬಳಸುವ ಹಲವಾರು ಹೋಮಿಯೋಪತಿ ಔಷಧಿಗಳೆಂದರೆ ಸಿಪಿಯಾ, ಪಲ್ಸೆಟಿಲ, ನ್ಯಾಟ್ರಮ್ಯೂರ್, ಕೆಲ್ಕೇರಿಯಾ ಕಾರ್ಬ್, ಇಗ್ನೇಷಿಯಾ, ಫಾಸ್ಫೋರಿಕ್ ಆಸಿಡ್, ನಕ್ಸೋಮಿಕಾ, ಉಫ್ರಿನಮ್, ಸಿಮಿಸಿಪಿಗಾ, ಸೆಬೈನಾ, ಒವ್ಯಾರಿನಮ್ ಮುಂತಾದವುಗಳು. ಪುರುಷರಲ್ಲಿ ಬಳಸುವ ಔಷಧಿಗಳೆಂದರೆ ಲೈಕೋಪೋಡಿಯಂ, ಆಗ್ನಸ್ ಕ್ಯಾಸ್ಟಸ್, ದಮಿಯಾನ, ಸೆಲೀನಿಯಂ, ಕೆಲಾಡಿಯಂ, ಎಕ್ಸ್ರೇ ಮುಂತಾದವುಗಳು. ಹೋಮಿಯೋಪತಿ ಔಷಧಿಗಳನ್ನು ಬಂಜೆತನಕ್ಕೆ ಸರಿಯಾದ ಕಾರಣವನ್ನು ಪತ್ತೆ ಹಚ್ಚಿ ದಂಪತಿಗಳಿಬ್ಬರ ಆರೋಗ್ಯವನ್ನು ಪರಿಗಣಿಸಿ ಅಗತ್ಯವಿರುವ ಎಲ್ಲಾ ಚಿಕಿತ್ಸಾ ಆಯ್ಕೆಗಳನ್ನು ಸರಿಯಾದ ಸಮಯದಲ್ಲಿ ಬಳಸುವುದೇ ಉತ್ತಮ ವೈದ್ಯಕೀಯ ವಿಧಾನವಾಗಿದೆ. ಸಾರ್ವಜನಿಕರು ಹೋಮಿಯೋಪತಿ ಚಿಕಿತ್ಸೆ ಪಡೆಯಲು ಹತ್ತಿರದ ಆಯುಷ್ ಚಿಕಿತ್ಸಾಲಯ, ಆಯುಷ್ ಆಸ್ಪತ್ರೆ ಅಥವಾ ಆಯುಷ್ಮಾನ್ ಆರೋಗ್ಯ ಮಂದಿರಗಳಿಗೆ ಭೇಟಿ ನೀಡಿ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬಹುದು. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಬಂಜೆತನಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 9:40 ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ. ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇರೋದು ತೇಜಸ್ವಿನಿ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ, ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಾತಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು, ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ, ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ, ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ,
4: ಏನ್ ಮಾಡ್ಲಿ,
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗ್.
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ಪ್ರತಿ ದಿನ ಬೆಳಗ್ಗೆ 9:00 to 10:00 ತನಕ ನಿಮ್ಮ ನೆಚ್ಚಿನ ನೀವು ಬಯಸುವಂತಹ ಹಾಡುಗಳನ್ನು ಕೇಳಬಹುದು ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಈಗಷ್ಟೇ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ವಿಶ್ವ ಹತ್ತಿ ದಿನದ ಕುರಿತು ನಾವು ಮಾತಾಡಿದ್ವಿ. ಹಾಗಾಗಿ ನೇಗಿಲ ಹಿಡಿದು ಹೊಲವನ್ನು ಉಳುವ ಈ ಒಂದು ಹಾಡಿನ ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈ ಹಾಡಿನ ಪ್ರಸಾರದ ಮೂಲಕ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನೀವು ಸಹ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದ್ದೀರಾ? ತುಂಬಾ ಸಿಂಪಲ್, ಬೇಗ ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ 9480901013. ಇದು ನಮ್ಮ ವಾಟ್ಸಪ್ ಸಂಖ್ಯೆ. ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನು ಮರಿದೆ ಮರಿದೆ ಟೈಪ್ ಮಾಡಿ ಕಳಿಸಿ.

0: ವಿಶ್ವ ಹತ್ಯ ದಿನದ ಪ್ರಯುಕ್ತ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರೆ ಸ್ನೇಹಿತರೆ. ಮೊದಲನೆಯದು ಕಾಮನಬಿಲ್ಲು ಚಿತ್ರದಿಂದ ಉಳುವ ಯೋಗಿಯ ನೋಡಲಿ, ಹಾಗೆ ಶ್ರೀರಾಮ್ ಚಿತ್ರದಿಂದ ಎಲ್ಲ ನೀನೆ ತಾಯೇ ಸುಪ್ರಯೋಗಿರುವಂತಹ ಒಂದು ಹಾಡನ್ನ ಕೇಳಿದ್ರಿ. ಶಂಕರ್ ಮಹಾದೇವನವರ ದನಿಯಲ್ಲಿ ಗುರುಕಿರಣ್ ಅವರ ಒಂದು ಸಂಗೀತ ನಿರ್ದೇಶನವಿತ್ತು. ಈ ಒಂದು ಹಾಡಿಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿತ್ತು. ಈ ಹಾಡಿಗೆ ಶ್ರೀರಾಮ್ ಚಿತ್ರದಾಗಿತ್ತು. ಸಮಯ ಆಗ್ತಾ ಇದೆ 9:53. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮ
1: ಆಕಾಶವಾಣಿ FM ರೈನ್ಬೋ.
0: ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ನಮ್ಮ ನೆಚ್ಚಿನ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ. ಶಂಕರ್ ಅವರು ರಾಯಚೂರಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಜಯಲಕ್ಷ್ಮಿ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಜೊತೆಗೆ ಲಿಖಿತ್ ಅವರು ಭೋಪಾ ವೆಂಕಟೇಶ್ವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಅರಿಶಿನಕುಂಟೆಯಿಂದ ಮೋಹನ್ ನಳಿನಿ ಅವರು, ಡಾಕ್ಟರ್ ಅನಿಲ್ ಗ್ರಾಮ ಪುರೋಹಿತ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಬೆಳಗಾವಿಯಿಂದ ಸಂತೋಷ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಹಾಗೆ ಮಂಡ್ಯದಿಂದ ಕಿಶನ್ ರೋಷನ್ ಅವರು ಸಹ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಸಂದೇಶವನ್ನ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಿಮ್ಮೆಲ್ಲರ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಹಾಗೆ ಸ್ನೇಹಿತರೆ, ಇಂದು 7 ಅಕ್ಟೋಬರ್ ತುಂಬಾ ವಿಶೇಷವಾದಂತಹ ದಿನ ಅಲ್ವಾ? ವಿಶ್ವ ಹತ್ಯೆ ದಿನವನ್ನು ಸೆಲೆಬ್ರೇಟ್

ಮಾಡ್ತಾ ಇದ್ದೀವಿ. ಜೊತೆಗೆ ಕುಂಬಳಕಾಯಿ ಬೀಜದ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದರೊಟ್ಟಿಗೆ ಹೆಸರಾಂತ ನಟಿ ಪೂಜಾ ಗಾಂಧಿ ಅವರ ಹುಟ್ಟಿದ ಹಬ್ಬ, ಜೊತೆಗೆ ಹೆಸರಾಂತ ಸಂಗೀತಗಾರ್ತಿ ಸಂಗೀತ ಕಟ್ಟಿ ಅವರ ಹುಟ್ಟಿದ ಹಬ್ಬ. ಹಾಗಾಗಿ ಇಂದಿನ ಹಲೋ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ಪೂಜಾ ಗಾಂಧಿ ಅವರ ಕುರಿತು, ಹಾಗೆ ಸಂಗೀತ ಕಟ್ಟಿ ಅವರ ಕುರಿತು ಒಂದಷ್ಟು ಮಾತು, ಜೊತೆಗೆ ಅವರ ಅಭಿನಯದ ಹಾಡುಗಳನ್ನು ಸಹ ಕೇಳೋಣ, ಜೊತೆಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ಸಹ ಪ್ರಸಾರ ಮಾಡ್ತೀವಿ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲವು.

ಹಾಗೂ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಆಕಾಶವಾಣಿ ಎಫ್ಎಂ ರೇನ್ಬೋ ಸಮಯ ಆಗ್ತಾ ಇದೆ 9:19:56 ನೀವು ಕೇಳ್ತಾ ಇದ್ದೀರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲು. ಸಂಗೀತ ಕಟ್ಟಿ ಇವರ ಹೆಸರನ್ನ ಕೇಳ್ತಿದ್ದ ಹಾಗೆ ನಮಗೆ ನೆನಪಿಗೆ ಬರುವಂತಹ ಹಾಡುಗಳು ಹಲವು, ಅದರಲ್ಲೂ ನಾಗಮಂಡಲ ಚಿತ್ರದ ಈ ಹಸಿರು ಸಿರಿಯಲ್ಲಿ ಕಂಬದ ಮೇಣ ಗೊಂಬಿಗೆ ಈ ಹಾಡುಗಳು ತಕ್ಷಣ ನೆನಪಿಗೆ ಬರುತ್ತವೆ ಅಲ್ವಾ ಸ್ನೇಹಿತರೆ. ಸಂಗೀತ ಕಟ್ಟಿಯವರು ಕರ್ನಾಟಕ ಕಂಡಂತಹ ಶ್ರೇಷ್ಠ ಹಿನ್ನೆಲೆ ಗಾಯಕಿ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರ್ತಿ. ಅತ್ಯಂತ ಮಧುರ ಹಾಗೆ ಭಾವಪೂರ್ಣ ಧ್ವನಿಯನ್ನು ಹೊಂದಿರುವಂತಹ ಇವರು ಕೇವಲ 4 ವರ್ಷದ ಎಳೆಯ ವಯಸ್ಸಿನಲ್ಲೇ ರಂಗದ ಮೇಲೆ ಹಾಡೋದಕ್ಕೆ ಆರಂಭ ಮಾಡ್ತಾರೆ. ಪಂಡಿತ್ ಬಸವರಾಜ್ ರಾಜ್ಗುರು ಅವರಂತಹ ಮಹಾನ್ ದಿಗ್ಗಜರಿಂದ ಶಾಸ್ತ್ರೀಯ ಸಂಗೀತದಲ್ಲಿ ತರಬೇತಿಯನ್ನು ಪಡೆದುಕೊಂಡಂತಹ ಇವರು ಶಾಸ್ತ್ರೀಯ ಶಿಸ್ತು ಮತ್ತು ಭಾವನೆಗಳನ್ನು ಸಮ್ಮಿಳಿತಗೊಳಿಸಿ ಕೇಳುಗರ ಮನಸ್ಸನ್ನು ತಲುಪೋ ರೀತಿ ಹಾಡುವಂತಹ ಇವರ ಒಂದು ಅಪಾರ ಕೌಶಲ್ಯ ಇದೆಯಲ್ಲ, ಅದು ಅಪಾರವಾದದ್ದು ಅಂತಲೇ ಹೇಳ್ಬೋದು. ಇವರ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಈಗ ಇವರು ಹಾಡಿರುವಂತಹ ಒಂದು ಹಾಡು ಮೂಡಿ ಬರ್ತಾ ಇದೆ ನಾಗಮಂಡಲ ಚಿತ್ರದಿಂದ, ಕೇಳಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 9:38 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವಿದ್ದೀವಿ. ಅನೇಕ ಮಂದಿ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಕಿಶನ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ ಮಂಡ್ಯದಿಂದ, ಹುಬ್ಬಳ್ಳಿಯಿಂದ ಚನ್ನಬಸಪ್ಪ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಅನಂತ್ ಕುಮಾರ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ, ಸರೋಜಾ ಅದಿತಿ ಅವರು, ಹಾಗೆ ಸೈಫುಲ್ಲಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಶರತ್ ಅವರು ಹಂಪಿನಗರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಗಾನಾ ಸುಮಾ ಪಟ್ಟಣ ಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನಮ್ಮ NNG 5111. ಹಾಗೆ ಮುಕುಂದ ರೂಪಾ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮಂಡ್ಯದಿಂದ, ನಂದಾದೀಪ್ ರಂಜಿತಾ ದರ್ಶಿನಿ ಅವರು ಹಾಗೂ ತುಮಕೂರಿಂದ ಭಾವನಾ ರವಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಸ್ನೇಹಿತರೆ, ಖ್ಯಾತ ಸಂಗೀತಗಾರ್ತಿ ಸಂಗೀತ ಕಟ್ಟಿ ಅವರ ಜನ್ಮದಿನ, ಹಾಗೆ ಅವರ ಕುರಿತು ಒಂದಷ್ಟು ಮಾತು ಸಾಕ್ತಾ ಇತ್ತು ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಇನ್ನು ಕನ್ನಡ ಚಿತ್ರರಂಗ ಮತ್ತು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕಟ್ಟಿ ಅವರ ಕೊಡುಗೆ ಅನನ್ಯವಾದದ್ದು ಅಂತಲೇ ಹೇಳ್ಬೋದು. ನಾಗಮಂಡಲ ಚಿತ್ರದ ಈ ಹಸಿರು ಸಿರಿಯಲ್ಲಿ ಸೇರಿದಂತೆ ಇವರು ಹಾಡಿದಂತಹ ಅನೇಕ ಚಲನಚಿತ್ರ ಗೀತೆಗಳು, ಭಾವಗೀತೆಗಳು, ದಾಸರ ಪದಗಳು ಸಂಗೀತ ಪ್ರೇಮಿಗಳ ನೆಚ್ಚಿನ ಹಾಡುಗಳಾಗಿವೆ ಸ್ನೇಹಿತರೆ. ಹಿನ್ನೆಲೆ ಗಾಯನ ಮಾತ್ರವಲ್ಲದೆ ಭಕ್ತಿಗೀತೆಗಳು ಮತ್ತು ಜಾನಪದ ಗೀತೆಗಳನ್ನು ಹಾಡೋದ್ರ ಮೂಲಕ ದೇಶ ವಿದೇಶಗಳಲ್ಲಿ ಅಪಾರ ಅಭಿಮಾನಿ ಬಳಗವನ್ನು ಸಂಪಾದನೆ ಮಾಡಿದ್ದಾರೆ ಇವರು. ಇವರ ಅಪಾರ ಸಂಗೀತ ಸೇವೆಯನ್ನು ಗೌರವಿಸಿ ಕರ್ನಾಟಕ ಸರ್ಕಾರ ಇವರಿಗೆ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಎಫ್ಎಂ ರೇಮ ವತಿಯಿಂದ ಸಂಗೀತ ಕಟ್ಟಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇವರು ಹಾಡಿರುವಂತಹ ಮತ್ತೊಂದು ಹಾಡು ಮೂಡಿ ಬರ್ತಾ ಇದೆ ಈಗ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ರಿ ಸಖತ್ ಸಾಂಗ್ ಕಾರ್ಯಕ್ರಮ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ ಸಮಯ ಆಗ್ತಾ ಇದೆ 9:11 ಸಂಗೀತ ಕಟ್ಟಿಯವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು ಸ್ನೇಹಿತರೆ. ಬಿಟಿಎಂ ಲೇಔಟ್ನಿಂದ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಹೇಳ್ತಾ ಇದ್ದಾರೆ, ಸಂಗೀತ ಕಟ್ಟಿಯವರು ಕೇವಲ 4 ವರ್ಷದವರಿದ್ದಾಗಲೇ ತಮ್ಮ ಮೊದಲ ಸಾರ್ವಜನಿಕ ಸಂಗೀತ ಕಚೇರಿಯನ್ನು ನೀಡಿದರು. ಮತ್ತು ಆ ಸಮಯದಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕ ನೌಶಾದ್ ಅಲಿ ಅವರು ಇವರನ್ನು ಸಂಗೀತದ ಅದ್ಭುತ ಪ್ರತಿಭೆ ಅಂತ ಹೇಳಿ ವರ್ಣಿಸಿದರು. ಇವರು ಪದ್ಮವಿಭೂಷಣ ಗಾನ ಸರಸ್ವತಿ ಶ್ರೀಮತಿ ಕಿಶೋರಿ ಅಮೋನ್ಕರ್ ಅವರ ಶಿಷ್ಯೆಯೂ ಸಹ ಆಗಿದ್ದಂಥವರು ಅಂತ ಹೇಳಿ ತಮ್ಮ ಒಂದು ಅನಿಸಿಕೆಯನ್ನು ಮತ್ತು ಒಂದು ವಿಷಯವನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದಾರೆ. ಧನ್ಯವಾದಗಳು ಅನಿಲ್ ಅವರೇ. ಹಾಗೆ ಸ್ನೇಹಿತರು, ಆಗಲೇ ಹೇಳಿದ್ವಿ ಇಂದು ಖ್ಯಾತ ನಟಿ ಪೂಜಾ ಗಾಂಧಿ ಅವರು ಸಹ ಹುಟ್ಟಿದಂತಹ ದಿನ. ಪೂಜಾ ಗಾಂಧಿ ಅವರು ಕನ್ನಡ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ಹಾಗೆ ಜನಪ್ರಿಯ ನಟಿಯರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಮುಂಗಾರು ಮಳೆ ಸಿನಿಮಾದ ಅದ್ಭುತ ಅಭಿನಯದ ಮೂಲಕ ಅವರು ಕರ್ನಾಟಕದಾದ್ಯಂತ ಪ್ರತಿಯೊಬ್ಬರ ಮನೆಯ ಮಾತಾದರು. ತಮ್ಮ ಮುಗ್ಧ ಸೌಂದರ್ಯ ಹಾಗೆ ನಟನೆಯ ಜೊತೆಗೆ ವೀಕ್ಷಕರ ಮನ ಗೆಲ್ತಾರೆ. ಹಾಗಾಗಿ ಅಭಿಮಾನಿಗಳು ಇವರನ್ನ ಪ್ರೀತಿಯಿಂದ ಮಳೆ ಹುಡುಗಿ ಅಂತಲೇ ಹೇಳಿ ಕರೀತಾರೆ. ತಾಜ್ಮಹಲ್, ಕೃಷ್ಣ ಹೀಗೆ ಅನೇಕ ಸೂಪರ್ ಹಿಟ್ ಪ್ರೇಮ ಕಥೆಗಳಿಂದ ಹಿಡಿದು ಗಂಭೀರ ಕಥಾಹಂದರ ಹೊಂದಿರುವಂತಹ ಸಿನಿಮಾಗಳವರೆಗೂ ಸಹ ಅವರು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ. ಹಾಗಾಗಿ ಇವರ ಅಭಿನಯದ ಒಂದು ಹಾಡು ಮೂಡಿ ಬರ್ತಾ ಇದೆ ಈಗ ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:53. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ನೋಡವನಿ. ನಾಗರಹೊಳೆ ಸಿನಿಮಾದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ರು ಶ್ವೇತಾ ಅವರು ಸುಳ್ಯಿಂದ. ನಾಗೇಂದ್ರ ಅವರು ತಾವರೆಕೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ. ಹಾಗೆ ಹೊಸದುರ್ಗದಿಂದ ಯಶಸ್ವಿನಿ ಗಿರಿಜಮ್ಮ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಮಂಜುಳಾ ಅವರು. ಜೊತೆಗೆ ಶಾಂಭವಿ, ರವಿ, ಕೌಶಲ್ಯ, ಪುಷ್ಪ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರವಿಚಂದ್ರ ಅವರ ಅಭಿನಯದ ಪುಟ್ನಂಜ ಚಿತ್ರದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದರು. ಮುಂಡರಗಿಯಿಂದ ಶ್ರೀಕಾಂತ್ ಪೂಜಾರ್ ಅವರು, ಹಾಗೆ ಬಾಗಲಕೋಟೆಯಿಂದ ಅಭಿಷೇಕ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಂಜುನಾಥ್ ಅವರು ರಾಜೇನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಂದೇಶವನ್ನು ಕಳಿಸಿರುವಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿಯವರ ಕುರಿತು ನಮ್ಮ ಒಂದು ಮಾತು ಸಾಕ್ತು. ಅದರೊಟ್ಟಿಗೆ ಮಳೆ ಹುಡುಗಿ ಮುಂಗಾರು ಮಳೆ ಖ್ಯಾತಿಯ ಪೂಜಾ ಗಾಂಧಿ ಅವರ ಜನ್ಮದಿನ, ಹಾಗಾಗಿ ಅವರ ಕುರಿತು ಒಂದಷ್ಟು ಮಾತು ಸಾಕ್ತಾ ಇದೆ ಸ್ನೇಹಿತರೆ. ಪೂಜಾ ಗಾಂಧಿ ಅವರು ಗ್ಲ್ಯಾಮರಸ್ ಪಾತ್ರಗಳನ್ನು ಮಾಡ್ತಾರೆ, ಅದರ ಜೊತೆಗೆ ಸವಾಲಿನ ಕಥೆಗಳನ್ನು ಸಹ ಆಯ್ಕೆ ಮಾಡಿಕೊಳ್ತಾರೆ. ದಂಡುಪಾಳ್ಯದಂತಹ ನೈಜ ಘಟನೆಗಳ ಆಧಾರಿತ ಚಿತ್ರದಲ್ಲಿ ಅವರ ಗಂಭೀರ ನಟನೆಗೆ ವಿಮರ್ಶಕರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಜೊತೆಗೆ ಆ ಒಂದು ಚಿತ್ರದ ಅಭಿನಯಕ್ಕೆ ಪ್ರಶಸ್ತಿಗಳನ್ನು ಸಹ ಪಡ್ಕೊಳ್ತಾರೆ ಪೂಜಾ ಗಾಂಧಿ ಅವರು. ಇನ್ನು ನಟನೆಯ ಹೊರತಾಗಿ ಅವರು ಚಲನಚಿತ್ರ ನಿರ್ಮಾಣದಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡದಂತಹ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲೂ ಸಹ ಇವರು ಕಾಣಿಸ್ಕೊಂಡಿದ್ರು. ತಮ್ಮ ಕಠಿಣ ಪರಿಶ್ರಮ ಮತ್ತು ವೈವಿಧ್ಯಮಯ ಸಿನಿಮಾಗಳ ಮೂಲಕ ಪೂಜಾ ಗಾಂಧಿ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಅವರ ಅಭಿನಯದ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀವಿ. ಈ ಮೂಲಕ ಇಂದಿನ ಸ್ವಾಗತ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟಿಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 10:41. ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ. ಸಿನಿಚಿಟ್ಟೆಯಲ್ಲಿ ಮೊದಲಿಗೆ 2 ಸೂಪರ್ ಹಿಟ್ ಹಾಡುಗಳು ಮೂಡಿ ಬರ್ತಿವೆ. ಆ ನಂತರ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಯಾರ ಬಗ್ಗೆ ನಾವು ಮಾತಾಡ್ತೀವಿ, ಯಾವ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಗುತ್ತೆ ಅಂತ ಹೇಳ್ತೀವಿ. ಕೇಳ್ತಾರೆ ಇದು 101.3 ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲನ ಕೇಳ್ತಾ ಇದ್ದೀರಿ. ಸ್ನೇಹಿತರೆ, ಎರಡು ಹಾಡುಗಳನ್ನ ಕೇಳಿದ ನಂತರ ಹಂಸಲೇಖ ಅವರ ಬಗ್ಗೆ ಮಾತಾಡ್ತೀರಾ ಅಥವಾ ಸುಹಾಸಿನಿ ಅವರ ಬಗ್ಗೆ ಮಾತಾಡ್ತೀರಾ ಅಂತ ಹೇಳಿ ಅನೇಕ ಮಂದಿ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ಆದರೆ ನಾವು ಇವತ್ತು ಮಾತಾಡೋದಕ್ಕೆ ಹೊರಡಿರುವಂತಹ ಒಬ್ಬ ವ್ಯಕ್ತಿಯೇ ಬೇರೆ, ವಿಶೇಷವಾದಂತಹ ವ್ಯಕ್ತಿತ್ವ ಉಳ್ಳಂಥವರು. 1954 ಬೇಡರ ಕಣ್ಣಪ್ಪ ಚಿತ್ರ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಮೊದಲ ಚಿತ್ರ ಇದು. ಹಾಗೆ ಗುಬ್ಬಿ ವೀರಣ್ಣ ಕಂಪನಿ ಈ ಒಂದು ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಹೀಗೆ ಈ ಚಿತ್ರದ ಬಗ್ಗೆ ಕೆಲವು ವಿಷಯಗಳು ಗೊತ್ತು. ಬೇಡರ ಕಣ್ಣಪ್ಪ ಅನ್ನೋ ಒಂದು ಚಿತ್ರ ನಮ್ಮ ಕಣ್ಮುಂದೆ ಬಂದಾಗ ಹಲವು ವಿಷಯಗಳು ತೆರೆದುಕೊಳ್ತಾ ಹೋಗುತ್ತವೆ. ಆದರೆ ಗೊತ್ತಿಲ್ಲದೇ ಇರುವಂತಹ ಒಂದು ವಿಷಯ ಇದೆ. ಏನು ಅಂತ ಹೇಳಿದ್ರೆ, ಈ ಚಿತ್ರದ ಗೀತ ಸಾಹಿತಿ ಲಾವಣಿ ವಿದ್ವಾನ್ ಆನೇಕಲ್ ನಂಜಪ್ಪ ಅವರ ಬಗ್ಗೆ. ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲಿಗಲ್ಲಾಗೋದಕ್ಕೆ ವಿದ್ವಾನ್ ಆನೇಕಲ್ ನಂಜಪ್ಪ ಅವರ ಪಾತ್ರನೂ ಸಹ ಇದೆ. ಹಾಗಾಗಿ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ವಿದ್ವಾನ್ ಆನೇಕಲ್ ನಂಜಪ್ಪ ಅವರ ಕುರಿತು ಒಂದಷ್ಟು ಮಾತು, ಜೊತೆಗೆ ಸೊಗಸಾದ ಸೂಪರ್ ಹಿಟ್ ಹಾಡುಗಳು ಸಹ ಮೂಡಿಬರುತ್ತವೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:23 ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವು ನೀವಿದ್ವಿ. ಖ್ಯಾತ ಗೀತ ಸಾಹಿತಿ ಲಾವಣಿ ವಿದ್ವಾನ್ ಆನೇಕಲ್ ನಂಜಪ್ಪ ಅವರ ಕುರಿತು ಮಾತಾಡ್ತಾ ಇದ್ವಿ. ಸ್ನೇಹಿತರೆ, ಆನೇಕಲ್ನಲ್ಲಿ ಜನಿಸಿದಂತಹ ನಂಜಪ್ಪ ಅವರು ತಮ್ಮ ವಿದ್ಯಾಭ್ಯಾಸದ ಜೊತೆಗೆ ಪುರಾಣ ಜನಪದ ವಚನಗಳನ್ನು ಅಭ್ಯಾಸ ಮಾಡ್ತಾರೆ. ಮತ್ತು ಆ ದಿನಗಳಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಕಾವು ಏರ್ತಾ ಇದ್ದಿದ್ದರಿಂದ ಲಾವಣಿಗಳ ದಟ್ಟ ಪ್ರಭಾವ ಅಲ್ಲಿ ಬೀರುತ್ತೆ. ಆಗ ನಂಜಪ್ಪ ಅವರು ಅತ್ಯಂತ ಆಸಕ್ತಿಯಿಂದ ಬರಗೂರು ಚೂಡಪ್ಪ ಅವರಿಂದ ಲಾವಣಿ ಮಟ್ಟುಗಳನ್ನು ಕಲಿತಾರೆ. ನಂತರ ಹಳ್ಳಿ ಹಳ್ಳಿಗೆ ಕಾಲ್ನಡಿಗೆ ಎತ್ತಿನ ಬಂಡಿಗಳಲ್ಲಿ 100+ ಮೈಲಿ ಸಂಚರಿಸಿ ಲಾವಣಿಗಳ ಮೂಲಕ ಸ್ವರಾಜ್ಯ ಜಾಗೃತಿಯನ್ನು ಸಹ ಮೂಡಿಸ್ತಾರೆ ಆನೇಕಲ್ ನಂಜಪ್ಪ ಅವರು. ಇವರ ಕುರಿತು ಮತ್ತಷ್ಟು ಮಾತು, ಇವರು ಹೇಗೆ ಚಿತ್ರರಂಗವನ್ನು ಪ್ರವೇಶ ಮಾಡಿದ್ರು ಅನ್ನೋದರ ಕುರಿತು ಸಹ ಮಾಹಿತಿ ಮಾತು ನಿಮ್ಮ ಮುಂದೆ ಇಡ್ತೀವಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 10:32. ಸ್ನೇಹಿತರೆ, ಇಂದಿನ ಸಿನಿಚಿಟಿ ಕಾರ್ಯಕ್ರಮದಲ್ಲಿ ಗೀತಾ ಸಾಹಿತಿ ಆನೇಕಲ್ ನಂಜಪ್ಪ ಅವರ ಕುರಿತು ನಾವು ಮಾತಾಡ್ತಾ ಇದ್ವಿ. ಆನೇಕಲ್ ನಂಜಪ್ಪ ಅವರು ಲಾವಣಿಗಳನ್ನು ರಚನೆ ಮಾಡ್ತಿದ್ದಲ್ಲದೆ ಅವುಗಳನ್ನು ಹಾಡಿ ಜನರ ಮನಗಳಲ್ಲಿ ಹುರುಪನ ತುಂಬುತ್ತಾ ಇದ್ರಂತೆ. ಲಾವಣಿಯ ಒಂದು ಕಲಿಗಿ ಮತ್ತು ತುರ ಅನ್ನೋ ಒಂದು ಜುಗಲ್ಬಂದಿ ಗಾಯನವನ್ನು ತುಂಬ ಚೆನ್ನಾಗಿ ಹಾಡ್ತಾ ಇದ್ರಂತೆ ನಂಜಪ್ಪ ಅವರು. ಹಾಗೆ ಇವರು ತಮ್ಮ ಕಂಠದಿಂದ ಎಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನು ಗಳಿಸಿದ್ರು ಅಂದರೆ, ಆಕಾಶವಾಣಿಯಿಂದ ಬಿತ್ತರಗೊಳ್ತಿದ್ದಂತಹ ಅವರ ಗಾಯನವನ್ನು ಕೇಳೋದಕ್ಕೆ ರೇಡಿಯೋ ಇರುವಂತಹ ಕೆಲವು ಮನೆಗಳಿಗೆ ಮತ್ತು ಹೋಟೆಲ್ಗಳ ಬದಿ ತಂಡೋಪತಂಡವಾಗಿ ಸೇರ್ತಾ ಇದ್ರಂತೆ ಅನೇಕ ಮಂದಿ. ಹೀಗೆ ಸಿನಿಮಾಗೂ ಬರೋದಕ್ಕೆ ಮುನ್ನ ಜನಮಾನಸವನ್ನು ಗೆದ್ದಿದ್ದಂತಹ ಆನೇಕಲ್ ನಂಜಪ್ಪ ಅವರ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:42. ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಗೀತ ಸಾಹಿತಿ ಆನೇಕಲ್ ನಂಜಪ್ಪ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಎಷ್ಟರ ಮಟ್ಟಿಗೆ ಇವರು ಫೇಮಸ್ ಆಗಿದ್ದರು, ಜನಪ್ರಿಯತೆಯನ್ನು ಗಳಿಸಿದರು, ಸಿನಿಮಾ ರಂಗವನ್ನು ಪ್ರವೇಶ ಮಾಡೋದಕ್ಕೂ ಮೊದಲು ಅಂತ ಹೇಳಿದ್ರೆ ಆಕಾಶವಾಣಿಯಿಂದ ಬಿತ್ತರಗೊಳ್ತಿದ್ದಂತಹ ಇವರ ಹಾಡುಗಳನ್ನು ಕೇಳೋದಕ್ಕೆ ರೇಡಿಯೋ ಇರುವಂತಹ ಕೆಲವು ಮನೆಗಳಿಗೆ ಮತ್ತು ಹೋಟೆಲ್ಗಳ ಬದಿ ತಂಡೋಪತಂಡವಾಗಿ ಸೇರ್ತಾ ಇದ್ರಂತೆ. ಹೀಗೆ ಸಿನಿಮಾಕ್ಕೂ ಬರೋದಕ್ಕೂ ಮೊದಲು ವಿದ್ವಾನ್ ಆನೇಕಲ್ ನಂಜಪ್ಪ ಅವರು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ರು. ಮತ್ತು ವಿದ್ವಾನ್ ಆನೇಕಲ್ ಅವರು ಸಂಗೀತಾಭ್ಯಾಸವನ್ನು ತದೇಕ ಚಿತ್ತರಾಗಿ ಅಭ್ಯಾಸ ಮಾಡ್ತಾ ಇದ್ರಂತೆ. ಮತ್ತು ಈ ಒಂದು ಸಮಯದಲ್ಲಿ ಇವರಿಗೆ ಗುಬ್ಬಿ ನಾಟಕ ಕಂಪನಿಯ ಪರಿಚಯ ಆಗುತ್ತೆ. ನಂತರ ಇಬ್ಬರೂ ಸಹ ಆತ್ಮೀಯರಾಗ್ತಾರೆ. ಲಾವಣಿ, ಜನಪದ, ತತ್ವಪದ, ನಾಟಕ, ಕವನ, ಬರಹಗಳ ಮೂಲಕ ನಂಜಪ್ಪ ಅವರು ತಮ್ಮ ಅಭಿಮಾನಿಗಳಿಂದ ನಂಜು ಕವಿ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ರಂತೆ. ನಂತರ ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಹಾಡುಗಳನ್ನು ಬರೆಯೋದ್ರ ಮೂಲಕ ಸಿನಿಮಾ ಗೀತ ಸಾಹಿತ್ಯ ಆಗ್ತಾರೆ ಲಾವಣಿ ವಿದ್ವಾನ್ ಆನೇಕಲ್ ನಂಜಪ್ಪ ಅವರು. ಇವರ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರೆ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಅಯ್ಯೋ ಅಯ್ಯೋ ಮಂಕೆ, ಸ್ವಲ್ಪನಾದ್ರೂ ಇಲ್ವಾ ಶಂಕೆ? 9 ಎಂಕಿ ಮುಟ್ಬೇಡವು ಬೆಂಕಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಆಕಾಶವಾಣಿ FM ರೇನ್ಬೋ
4: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ FM ರೇನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 10:49. ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಖ್ಯಾತ ಗೀತ ಸಾಹಿತಿ ವಿದ್ವಾನ್ ಆನೇಕಲ್ ನಂಜಪ್ಪ ಅವರ ಕುರಿತು ನಾವು ಮಾತಾಡ್ತಾ ಇದ್ವಿ. ಸಿನಿಮಾ ರಂಗ ಪ್ರವೇಶಕ್ಕೂ ಮೊದಲು ಇವರು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು. ಆನಂತರ ಗುಬ್ಬಿ ಕಂಪನಿಯನ್ನು ಸೇರಿಕೊಳ್ತಾರೆ. ಗುಬ್ಬಿ ಕಂಪನಿಯ ಮೂಲಕ ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ ವಿದ್ವಾನ್ ಆನೇಕಲ್ ನಂಜಪ್ಪ ಅವರು. ಹಾಗೆ ಈ ಒಂದು ಬೇಡರ ಕಣ್ಣಪ್ಪ ಚಿತ್ರಕ್ಕೆ ಹಾಡುಗಳನ್ನು ಬರೆಯೋದ್ರ ಮೂಲಕ ಸಿನಿಮಾ ಗೀತ ಸಾಹಿತಿಯಾಗಿಯೂ ಸಹ ಗುರುತಿಸ್ಕೊಳ್ತಾರೆ. ಇನ್ನು ಚಿತ್ರಕಥೆಯ ಸನ್ನಿವೇಶಗಳಿಗೆ ತಕ್ಕ ಹಾಗೆ ನಂಜಪ್ಪ ಅವರು ಹಾಡುಗಳನ್ನು ರಚನೆ ಮಾಡ್ತಾರೆ. ಕಣ್ಣಪ್ಪನ ಮುಗ್ಧ ಭಕ್ತಿ ಮತ್ತು ಕೃತಜ್ಞತಾ ಭಾವ, ವಿಡಂಬನೆ, ಆಧ್ಯಾತ್ಮ, ವೈಚಾರಿಕತೆ, ಶೃಂಗಾರ, ಈ ಎಲ್ಲ ಭಾವಗಳು ಆ ಒಂದು ಸಾಹಿತ್ಯದಲ್ಲಿ ಒಡಮೂಡೋ ರೀತಿ ಇವರು ನೋಡ್ಕೊಳ್ತಾರೆ. ನಂತರ ಧ್ವನಿ ಮುದ್ರಣ, ಚಿತ್ರೀಕರಣ ಮುಗ್ಯತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಚಿತ್ರದಲ್ಲಿ ತುಂಬ ಅದ್ಭುತವಾಗಿ ಅಭಿನಯಿಸ್ತಾರೆ. ಕಣ್ಣಪ್ಪ ಕನ್ನಡಿಗರ ಮನೆ ಮಾತಾಗ್ತಾನೆ. ಚಿತ್ರ ಕನ್ನಡದ ಕೀರ್ತಿಯ ಕಳಶವಾಗುತ್ತೆ. ಹೀಗೆ ಬೇಡರ ಕಣ್ಣಪ್ಪ ಚಿತ್ರದ ಒಂದು ಯಶಸ್ಸಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ನಮ್ಮ ಒಂದು ಆನೇಕಲ್ ನಂಜಪ್ಪ ಅವರ ಒಂದು ಪಾತ್ರವೂ ಸಹ ಮುಖ್ಯವಾಗಿದೆ ಅಂತ ಹೇಳ್ತಾ ಮತ್ತೆರಡು ಹಾಡುಗಳ ಪ್ರಸಾರದ

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಗೆ ಸ್ವಾಗತ, ಸುಸ್ವಾಗತ.
1: ನಿಮ್ಮ ಸಿನಿಮಾ ಹಾಡುಗಳಿಗೆ
0: ಇದು ಆಪ್ಕಿ ಪಸಂದ್ ರಿಕ್ವೆಸ್ಟ್ ಶೋ. ಒಂದು ಹಾಡು ಕೇಳಿದಾಗ ಕೆಲವೊಮ್ಮೆ ನಮಗೆ ನೆನಪಾಗೋದು ಆ ಹಾಡಿನ ನಾಯಕ ಅಥವಾ ನಾಯಕಿ ಮಾತ್ರ ಅಲ್ಲ, ಆ ಹಾಡಿನ ಹಿಂದೆ ನಿಂತು ಅದಕ್ಕೆ ಜೀವ ಕೊಟ್ಟ ಸಂಗೀತ, ಆ ಧ್ವನಿ, ಆ ಸಾಹಿತ್ಯ ಮತ್ತು ಅದನ್ನು ನಮ್ಮ ನೆನಪಿನ ಭಾಗವನ್ನಾಗಿ ಮಾಡಿದ ಕಲಾವಿದರು. ಇವತ್ತು ಅಕ್ಟೋಬರ್ 7 ಹಿಂದಿ ಚಿತ್ರರಂಗದ 3 ವಿಭಿನ್ನ ಪ್ರತಿಭೆಗಳನ್ನು ನೆನಪಿಸಿಕೊಳ್ಳೋ ದಿನ. ಸಂಗೀತ ಲೋಕದಲ್ಲಿ ತಮ್ಮದೇ ಛಾಪು ಮೂಡಿಸಿದ ಉಷಾ ಖನ್ನಾ, ನಗುಮುಖದ ಮೂಲಕ ಕೋಟ್ಯಾಂತರ ಪ್ರೇಕ್ಷಕರ ಮನಸ್ಸು ಗೆದ್ದ ರೇಣುಕಾ ಶಹಾಣೆ ಮತ್ತು ತಮ್ಮ ವಿಶಿಷ್ಟ ಧ್ವನಿ ಹಾಗೂ ಅಭಿನಯದಿಂದ ಗುರುತಿಸಿಕೊಂಡಿರುವ ಶರತ್ ಕೇಲ್ಕರ್, ಇವರ ಹುಟ್ಟುಹಬ್ಬ. ಈ ಮೂವರಿಗೂ ಜನ್ಮದಿನದ ಶುಭಾಶಯಗಳ ಜೊತೆಗೆ ಅವರ ನೆನಪಿನೊಂದಿಗೆ ಕೆಲವು ಸುಂದರ ಹಾಡುಗಳು ನೀವು ಆಯ್ಕೆ ಮಾಡಿದ್ದು. ಇದು ನಿಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮ ನೆನಪುಗಳಿಗೆ ನಿಮ್ಮ ಇಷ್ಟವಾದ ಹಾಡುಗಳು. ನಾನು ನಿಮ್ಮ ಜೊತೆ ಆರ್ಜೆ ಶಾಂತಲಾ. ಮೊದಲಿಗೆ ಸಂಗೀತದ ಮಾತು. ಹಿಂದಿ ಚಿತ್ರರಂಗದಲ್ಲಿ ಸಂಗೀತ ನಿರ್ದೇಶಕವೆಂದರೆ ಬಹುತೇಕ ಪುರುಷರದ್ದೇ ಕ್ಷೇತ್ರವಾಗಿದ್ದ ಕಾಲದಲ್ಲಿ ಆ ವಲಯಕ್ಕೆ ಧೈರ್ಯವಾಗಿ ಕಾಲಿಟ್ಟ ಮಹಿಳೆ ಉಷಾ ಖನ್ನಾ. ಇವರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನು ಕೇಳ್ತಾ ಸಾಗೋಣ.

0: आओगेना?
1: नहीं, बिल्कुल नहीं।
0: हाँ।
1: तेरी कसम आऊंगा।
2: ಸೌತನ್ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್. ಸಾಹಿತ್ಯ ಸಾವನ್ ಕುಮಾರ್ ಅವರದಾಗಿತ್ತು, ಸಂಗೀತ ಉಷಾ ಖನ್ನಾ ಅವರದಾಗಿತ್ತು. ನಾವು ಹಾಗೆ ಮಾತಾಡ್ತಾ ಇದ್ವಿ, 1959 ದಿಲ್ ದಕ್ಕೆ ದೇಕು ಚಿತ್ರದ ಮೂಲಕ ಸಂಗೀತ ನಿರ್ದೇಶಕಿಯಾಗಿ ತಮ್ಮ ಪಯಣ ಆರಂಭಿಸಿದ ಉಷಾ ಖನ್ನಾ ಅವರು ಹಿಂದಿ ಚಿತ್ರರಂಗದ ಪ್ರಮುಖ ಮಹಿಳಾ ಸಂಗೀತ ನಿರ್ದೇಶಕರಲ್ಲಿ ಒಬ್ಬರಾದರು. ಅವರ ಸಂಗೀತದಲ್ಲಿ ಮೆಲೋಡಿ ಇದೆ, ಚೈತನ್ಯ ಇದೆ ಮತ್ತು ಕಾಲ ಕಳೆದರೂ ಮನಸ್ಸಿನಲ್ಲಿ ಉಳಿಯುವ ಒಂದು ಸರಳ ಸೊಗಸಿದೆ. ದಿಲ್ ದಕ್ಕೆ ದೇಕು, ಹಮ್ ಹಿಂದೂಸ್ತಾನಿ, ಸಾಜನ್ ಬಿನಾ ಸುಹಾಗನ್, ಆಪ್ತೋ ಏಸೆ ನಾತೆ, ಸೌತೆನ್, ಹಾಡುಗಳು ಬೇರೆ ಬೇರೆ ಆದರೆ ಸಂಗೀತದ ಹಿಂದೆ ಕೇಳಿಸುವ ಹೆಸರು ಒಂದೇ, ಉಷಾ ಖನ್ನಾ. ಮತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟವಾದ ಹಾಡನ್ನು ಪ್ರಸಾರ ಮಾಡಿ ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದಾರೆ. ನಮಗೆ ಸಂದೇಶ ಕಳಿಸಿರೋರು ಹೀರಾಮಣಿ ವರ್ಮಾ ಮತ್ತು ಅವರ ಫ್ಯಾಮಿಲಿಯವರು ಸಂದೇಶ ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ಅವರು ಕಳಿಸಿದ್ದಾರೆ. ರಘುನಾರಾಯಣ ಅವರು, ಸುಧಾ ಮೂರ್ತಿ ಕೆಹಳ್ಳಿ, ನಮಗೊಂದು ಹಾಡು ಪ್ರಸಾರ ಮಾಡಿ ಅಂತ ಎನ್ ಆರ್ ಪ್ರಸಾದ್ ಮತ್ತು ಅಖಿಲ ಪ್ರಸಾದ್ ಅವರು, ಹೆಚ್ ಆರ್ ರುದ್ರಸ್ವಾಮಿ ಅವರು, ಮುಕುಂದ ರೂಪ, ರಮೇಶ್ ಮಟ್ಕೋರ ಮಂಗಲದಿಂದ. ಸೊ ಹಾಗೆ ದಿಲೀಪ್ ಕಲ್ಯಾಣ್ಕರ್ ಅವರು ಉಷಾ ಖನ್ನಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅಂತ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲ ಸಂದೇಶಗಳನ್ನು ಖಂಡಿತವಾಗಿ ಪರಿಗಣಿಸಿ ನಿಮ್ಮ ಇಷ್ಟವಾದ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ.

ಆಪ್ತಿ ಪಸಂದ್ ಹಿಂದಿ ರಿಕ್ವೆಸ್ಟ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಹಾಗೆ ನಾವು ಉಷಾ ಖನ್ನಾ ಅವರ ಬಗ್ಗೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಏನು ಅಂದರೆ, ಅವರ ವೃತ್ತಿ ಜೀವನದ ಆರಂಭವೇ ಅಷ್ಟು ಸುಲಭವಾಗಿರಲಿಲ್ಲ. ಆ ಕಾಲದಲ್ಲಿ ಮಹಿಳೆಯೊಬ್ಬರು ಸಂಗೀತದ ನಿರ್ದೇಶಕಿಯಾಗಿ ಗುರುತಿಸಿಕೊಳ್ಳುವುದು ದೊಡ್ಡ ಸವಾಲಾಗಿತ್ತು. ಆದರೆ ಪ್ರತಿಭೆ ಮತ್ತು ಪರಿಶ್ರಮಕ್ಕೆ ಲಿಂಗದ ತಾರತಮ್ಯತೆ ಅಡ್ಡಿ ಇರೋದೇ ಇಲ್ಲ ಅನ್ನೋದಕ್ಕೆ ಕೆಲಸ ಮಾಡಿ ತೋರಿಸ್ಕೊಟ್ಟವರು ಉಷಾ ಖನ್ನಾ ಅವರು. ಇವತ್ತು ಅವರು ಸಂಗೀತವನ್ನು ನೆನಪಿಸಿಕೊಂಡಾಗ ಅದು ಕೇವಲ ಹಳೆಯ ಹಾಡುಗಳ ನೆನಪಲ್ಲ, ಒಂದು ಕಾಲದಲ್ಲಿ ಹೊಸ ದಾರಿ ತೆರೆದ ಮಹಿಳೆಯ ಸಾಧನೆಯ ನೆನಪು ಕೂಡ ಹೌದು ಅಂತ. ಹಾಗೆ ಎನ್ ಆರ್ ಪ್ರಸಾದ್ ಅವರು ಕೂಡ ನಮಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕಳಿಸಿದ್ದಾರೆ. ಸರಸ್ವತಿ ದೇವಿ ಅವರು ನಮ್ಮ ಫಸ್ಟ್ ಫಿಮೇಲ್ ಡೈರೆಕ್ಟರ್ ಆಗಿದ್ರು, ನಂತರ ಉಷಾ ಖನ್ನಾ ಅವರು, ಅವರು ಲಿವಿಂಗ್ ಲೆಜೆಂಡ್. ಇವತ್ತಿಗೆ ಅವರಿಗೆ 85 ವರ್ಷ. ಅವರು ನಮ್ಮ ಹಿಂದಿ ಸಿನಿಮಾದ ಅಫಿಷಿಯಲ್ ಆಗಿ ಮಹಿಳಾ ಎರಡನೇ ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು. ಅವರಿಗೆ ಯುನೀಕ್ ರೆಕಾರ್ಡ್ ಇದೆ, ಒಂದು ವಿಚ್ ಸಂಗ್ ಬೈ 3 ಡಿಫ್ರೆಂಟ್ ಸಿಂಗರ್ಸ್ ಅಂತೆ. ಒಂದೇ ಹಾಡನ್ನ ಹೇಮಲತಾ ಮನೋಹರ್ ಮತ್ತು ರಫಿ ಅವರು ಹಾಡಿರೋದು ಅಂತ ನಮಗೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಕಳಿಸಿದ್ದಾರೆ. ಧನ್ಯವಾದಗಳು. ಹಾಗೆ ಬಹಳಷ್ಟು ಹಾಡುಗಳನ್ನ ನಮಗಾಗಿ ಪ್ರಸಾರ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಸಂದೇಶ ಕಳಿಸಿದ್ದಾರೆ. ಸೊ ಹಿಯರ್ ಇಟ್ ಈಸ್.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:31. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ ಮತ್ತು ನೀವು ಕೇಳ್ತಾ ಇದ್ದೀರಾ ನಿಮ್ಮ ಇಷ್ಟದ ಹಳೆಯ ಹಿಂದಿ ಚಿತ್ರಗೀತೆಗಳು. ಮತ್ತು ಇವತ್ತು ಬರ್ತ್ಡೇ ಲಿಸ್ಟ್ನಲ್ಲಿ ಇನ್ನೊಂದು ಪ್ರೀತಿಯ ಹೆಸರಿದೆ, ರೇಣುಕಾ ಶಹಾಣೆ. 7 October 1966 ಜನಿಸಿದ ರೇಣುಕಾ ಶಹಾಣೆ ಅವರಿಗೆ ಒಂದು ಪಾತ್ರ ಎಂದರೆ ಸಾಕು, ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ.

ಕೆ ಹೇ ಕೌನ್ ಚಿತ್ರದ ಪೂಜಾ ಪಾತ್ರದ ಮೂಲಕ ಅವರು ಮನೆ ಮನೆಗೆ ಪರಿಚಯವಾದರು. ಆ ಮುದ್ದಾದ ನಗು, ಆತ್ಮೀಯತೆ, ಆ ಕುಟುಂಬದ ಜೊತೆ ಬೆರೆತು ಹೋಗುವ ವ್ಯಕ್ತಿತ್ವ. ಇಂದಿಗೂ ಆ ಪಾತ್ರವನ್ನು ನೆನಪಿಸಿದರೆ ರೇಣುಕಾ ಶಹಣೆಯವರ ಮುಖವೇ ಕಣ್ಣು ಮುಂದೆ ಬರುತ್ತೆ. ಆದರೆ ಅವರ ಪ್ರತಿಭೆ ಬರೀ ಹಮ್ ಆಪ್ ಕೆ ಹೇ ಕೌನ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ ತಾನೇ. ದೂರದರ್ಶನದ ಜನಪ್ರಿಯ ಕಾರ್ಯಕ್ರಮ, ನಿಮಗೆ ನೆನಪಿದ್ರೆ ಸುರಭಿ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು. ಸುರಭಿಯ ನಿರೂಪಕಿಯಾಗಿ ಕೂಡ ಅವರು ಪ್ರೇಕ್ಷಕರ ಮನಸ್ಸನ್ನ ಗೆಲ್ತಾರೆ. ಅಭಿನಯ, ನಿರೂಪಣೆ ಮತ್ತು ವಿಭಿನ್ನ ಪಾತ್ರಗಳನ್ನು ಸ್ವೀಕರಿಸುವ ಧೈರ್ಯ, ಇವೆಲ್ಲವೂ ರೇಣುಕಾ ಶಹಾನೆಯವರಿಗೆ ಕಲಾಪಯಣದ ಭಾಗ. ಅವರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು.

ಹಮ್ ಆಪ್ಕೆ ಹೇ ಕೌನ್ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಲೂ ಚಲಿ ಮೇ ಹಾಡಿದವರು ಲತಾ ಮಂಗೇಶ್ಕರ್, ಸಾಹಿತ್ಯ ರವೀಂದ್ರ ರಾವಲ್, ಸಂಗೀತ ರಾಮ್ ಲಕ್ಷ್ಮಣ್ ಅವರದಾಗಿತ್ತು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಮತ್ತು ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ. ಮತ್ತೆ ನಾವು ಇವತ್ತು ಬಹಳಷ್ಟು ಬರ್ತ್ಡೇ ಹುಟ್ಟಿದ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ. ಶರತ್ ಕೇಲ್ಕರ್ ಕೇಳಿರಬಹುದು ನೀವು. ಗ್ವಾಲಿಯರ್ನಲ್ಲಿ ಜನಿಸಿದ ಶರತ್ ಕೇಲ್ಕರ್ ಹಿಂದಿ ಹಾಗೂ ಮರಾಠಿ ಚಿತ್ರರಂಗದಲ್ಲಿ ತಮ್ಮದೇ ಗುರುತು ಮೂಡಿಸಿರುವವರು. ಹಲ್ಚಲ್ ಮೂಲಕ ಚಿತ್ರರಂಗದಲ್ಲಿ ಕಾಣಿಸಿಕೊಂಡವರು. ಹಲವಾರು ಟೆಲಿವಿಷನ್ ಪ್ರಾಜೆಕ್ಟ್ಸ್ ಮತ್ತೆ ವಿಭಿನ್ನವಾದ ಸಾಮರ್ಥ್ಯದ ಮೂಲಕ ತೋರಿಸಿದ್ದಾರೆ. ಆದರೆ ತುಂಬಾನೇ ವಿಶೇಷವಾಗಿರೋದೇನು ಅಂದರೆ ಬಾಹುಬಲಿಯ ಹಿಂದಿ ವರ್ಷನ್ನಲ್ಲಿ ಅಮರೇಂದ್ರ ಬಾಹುಬಲಿ ಪಾತ್ರಕ್ಕೆ ಅವರು ನೀಡಿದ ಧ್ವನಿ ಅಪಾರ ಮೆಚ್ಚುಗೆ ಪಡೆದಿತ್ತು. ಸೊ ಹಾಗಾಗಿ ಇವತ್ತು ಯಾರ್ಯಾರು ನಮಗೆ ಸಂದೇಶ ಕಳಿಸಿದ್ದಾರೆ ಅಂತ ಹೇಳುವುದಾದ್ರೆ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಬಡಿ ಹಾಗೂ ಕಿಶನ್ ರೋಷನ್ ಶೋಭಾರಾಣಿ ಅವರು ಕೂಡ ಕಳಿಸಿದ್ದಾರೆ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟಿಂದ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ವೆಂಕಟೇಶ್ ಮಾಯಾ ಅವರು ಅಮೃತಹಳ್ಳಿಯಿಂದ. ಹಾಗೆ ನಮಗೆ ವಿಜಯಪುರದಿಂದ ಇಸ್ಮಾಯಿಲ್ ಅವರು. ಬಹಳಷ್ಟು ಜನ ಹಾಡಿನ ಬೇಡಿಕೆಗಾಗಿ ಸಂದೇಶ ಕಳಿಸಿದ್ದೀರಾ. ಹಾಗೆ ಉಷಾ ಖನ್ನಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಗೋವಿಂದ ಮೆನನ್ ಕೋಲಾರ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್, ರಿಷಭ್ ದೇವರಾಯ್, ಜಯಲಕ್ಷ್ಮಿ, ಅಂಜನ್ ಕುಮಾರ್, ಲಲಿತ್ ಕುಮಾರ್, ಪಾಪಚಮ್ಮ ಇವರೆಲ್ಲ ಕೂಡ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಗಂಟೆಯ ಅವಧಿಯಲ್ಲಿ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ನೆಚ್ಚಿನ ಹಾಡುಗಳನ್ನೇ ಪ್ರಸಾರ ಮಾಡಲು ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀವಿ ಅಂತ ಹೇಳಿ

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:50 ಮತ್ತು ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ಆಪ್ ಕಿ ಪಸಂದ್. ಬಹಳಷ್ಟು ಸಂದೇಶಗಳು ಬಂದಿದೆ, ನಿಮ್ಮ ಸಂದೇಶಗಳೇ ನಮ್ಮ ಈ ಕಾರ್ಯಕ್ರಮದ ಆತ್ಮ ಅಂತ ಹೇಳ್ತಾ ಇವತ್ತು ನಾವು ಮೂರು ಪುರುಷ ಪ್ರಧಾನವಾಗಿದ್ದಂತಹ ಸಂಗೀತ ಲೋಕದಲ್ಲಿ ತಮ್ಮದೇ ದಾರಿ ಮಾಡಿಕೊಂಡಂತಹ ಇನ್ನೊಬ್ಬರು ನಗುವಿನಿಂದಲೇ ಒಂದು ಪಾತ್ರವನ್ನು ಪ್ರೇಕ್ಷಕರ ಮನಸ್ಸಿನಲ್ಲಿ ನೆನಪಾಗಿಸಿಕೊಂಡವರು ಮತ್ತು ಅಭಿನಯದ ಜೊತೆಗೆ ತಮ್ಮ ಧ್ವನಿಗೂ ಒಂದು ವಿಶೇಷ ಗುರುತು ತಂದವರು ಉಷಾ ಖನ್ನಾ, ರೇಣುಕಾ ಶಹಾಣೆ ಮತ್ತು ಶರತ್ ಕೇಲ್ಕರ್. ಇವರ ಹುಟ್ಟುಹಬ್ಬಕ್ಕಾಗಿ ಬಹಳಷ್ಟು ಹಾಡುಗಳನ್ನು ಕೇಳಿದ್ವಿ. ಮೂರು ಹೆಸರುಗಳು, ಮೂರು ವಿಭಿನ್ನ ಕ್ಷೇತ್ರಗಳು, ಆದರೆ ಒಂದೇ ಸಾಮ್ಯ, ಪ್ರತಿಭೆ ಮತ್ತು ನೆನಪಿನಲ್ಲಿ ಉಳಿಯುವ ಛಾಪು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕರ್ನಾಟಕದ ಪ್ರಗತಿ ಮತ್ತು ವಾಸ್ತವಿಕ ಪರಿಣಾಮಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೊಸದಿಲ್ಲಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಮುಂದಿನ 16ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಯೋಜನೆಯಡಿ ಮತ್ತಷ್ಟು ಸುಧಾರಣಾ ಕ್ರಮಗಳನ್ನು ಅಳವಡಿಸಲು ಸಚಿವರು ಸೂಚಿಸಿದರು. ರಾಜ್ಯದಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ತಂಡ ಪ್ರವಾಸ ಮಾಡುತ್ತಿದೆ. ಸರ್ಕಾರ ಘೋಷಿಸಿರುವ 2500 ರೂಪಾಯಿ ಪರಿಹಾರ ರೈತರಿಗೆ ತಲುಪಿಲ್ಲ. ಜನರು ಗ್ರಾಮಗಳನ್ನು ತೊರೆದು ಗುಳೆ ಹೋಗುತ್ತಿದ್ದಾರೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಲಿನ ದರ ಏರಿಕೆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕದೆ ರೈತರಿಗೆ ಕೊಡುವ ಪ್ರೋತ್ಸಾಹ ಧನವನ್ನು ಹೆಚ್ಚಿಸಬೇಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ದತೆಯು ಈ ಸುದೀರ್ಘ ಪಯಣದ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ಈ ದೃಷ್ಟಿಕೋನದಿಂದ ಪ್ರೇರಿತವಾಗಿ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ದತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ನಮ್ಮ ವಿಶೇಷ ಸರಣಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತಾಗಿದೆ. ಹಿಂಸಾಚಾರ ನಿಯಂತ್ರಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಮಗ್ರ ಯೋಜನೆ ಸಿದ್ದಪಡಿಸಿ 370ನೇ ವಿಧಿ ರದ್ದತಿ ಘೋಷಣೆ ಮತ್ತು ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಜಾರಿಗೊಳಿಸಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರ ಹಾಗೂ ಲಡಾಖ್ನಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024ರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ನಡೆದ

ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ದಮ್ಮೂರಿನ ವೆಂಕಾವಧೂತರ ದೇವಸ್ಥಾನದ ಆವರಣದಲ್ಲಿ ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ನ 5 ದಿನಗಳ ರಾಜ್ಯಪಾಲರ ಪುರಸ್ಕಾರ ಪರೀಕ್ಷಾ ಶಿಬಿರ ಮುಕ್ತಾಯಗೊಂಡಿದೆ. ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಗಳ 35 ಶಾಲೆಗಳ 365 ಮಕ್ಕಳು ಪಾಲ್ಗೊಂಡಿದ್ದರು. ತರಬೇತಿ ಜೊತೆಗೆ ಮೌಖಿಕ ಮತ್ತು ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಯಿತು. ಮಕ್ಕಳಿಗೆ ಸೇವಾ ಮನೋಭಾವ ಬೆಳೆಸುವುದು ದೈಹಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ನೈತಿಕವಾದ ಮನೋಸ್ಟೈರ್ಯ ತುಂಬಿ ಸ್ವಾವಲಂಬಿಗಳನ್ನಾಗಿ ಉತ್ತಮ ಮತ್ತು ಜವಾಬ್ದಾರಿ ಪ್ರಜೆಯನ್ನಾಗಿ ಮಾಡುವುದು ಈ ಶಿಬಿರದ ಉದ್ದೇಶವಾಗಿತ್ತು. ಎನ್ಪಿಎಸ್ ದಿವಸ್ 2026 ಅಭಿಯಾನದ ಅಂಗವಾಗಿ ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಹಾಗೂ ಆರ್ಥಿಕವಾಗಿ ಸುರಕ್ಷಿತ ಭವಿಷ್ಯಕ್ಕಾಗಿ ಪಿಂಚಣಿ ಯೋಜನೆಯ ಮಹತ್ವ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಎನ್ಪಿಎಸ್ ಸಂಚಯ ಯಾತ್ರೆ ನಾಳೆ ಬಾಗಲಕೋಟೆ ಜಿಲ್ಲೆಗೆ ಆಗಮಿಸಲಿದೆ. ದೇಶಾದ್ಯಂತ ಪಿಂಚಣಿ ಜಾಗೃತಿ ಉದ್ದೇಶದಿಂದ ಹೊಸದಿಲ್ಲಿಯಲ್ಲಿ ಎನ್ಪಿಎಸ್ ಸಂಚಯ ಯಾತ್ರೆಗೆ ಚಾಲನೆ ನೀಡಲಾಗಿದ್ದು ರಾಜ್ಯದಲ್ಲಿ ಈ ತಿಂಗಳ 15ನೇ ತಾರೀಖಿನವರೆಗೆ ವಿವಿಧ ನಗರಗಳು ಹಾಗೂ ಜಿಲ್ಲೆಗಳಲ್ಲಿ ಯಾತ್ರೆ ಸಂಚರಿಸಲಿದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ಜಗನ್ನಾಥ್ ಹಲಮಡಿಗಿ ಹಾಗೂ ವೆಂಕಟೇಶ್ ಅವರು ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಜಿಲ್ಲೆಯ ಮಕ್ಕಳ ರಕ್ಷಣಾ ನೀತಿ ತಯಾರಿಸಲು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. 18 ವರ್ಷದೊಳಗಿನ ಮಕ್ಕಳ ರಕ್ಷಣೆ, ಮಕ್ಕಳ ಹಕ್ಕುಗಳ ಸಂರಕ್ಷಣೆ, ಬಾಲ್ಯ ವಿವಾಹ ತಡೆ ಹಾಗೂ ಪೋಕ್ಸೋ ಕಾಯ್ದೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಸಮನ್ವಯತೆಯನ್ನು ಬಲಪಡಿಸಲು ಸದಸ್ಯರು ಒತ್ತು ನೀಡುವಂತೆ ನಿರ್ದೇಶಿಸಿದರು. ವಿಪಿಜಿರಾಮ್ಜಿಯಡಿ ಕೈಗೊಳ್ಳಬಹುದಾದ 375 ಬಗೆಯ ಕಾಮಗಾರಿಗಳ ಬಗ್ಗೆ ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ದಿ ಇಲಾಖೆ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲಿದೆ ಎಂದು ಇಲಾಖೆ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಸಾಮಾಜಿಕ ಬೆಂಬಲ ವ್ಯಕ್ತಪಡಿಸಲು ಚಿತ್ರದುರ್ಗದಲ್ಲಿ ಆಯೋಜಿಸಿದ್ದ ಬಿಯಾಂಡ್ ದಿಸ್ ಕಾರ್ಯಾಗಾರಕ್ಕೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಡಿ ಮಹಾವರ್ಕರ್ ಚಾಲನೆ ನೀಡಿದರು. ಬೆಂಗಳೂರಿನ ನಾಯಂಡಹಳ್ಳಿಯ ವಿನಾಯಕ ಲೇಔಟ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ರಾಯಚೂರು ಜಿಲ್ಲೆ ಸಿರ್ವಾರ ತಾಲೂಕಿನ ಹೊಕ್ರಾಣಿ ಗ್ರಾಮದ ಒಂದೇ ಕುಟುಂಬದ 6 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದೇಶದ ರಾಷ್ಟೀಯ ಟೆಲಿ ಮೆಡಿಸಿನ್ ಸೇವೆ ಈ ಸಂಜೀವಿನಿ 50 ಕೋಟಿ ದೂರವಾಣಿ ಸಮಾಲೋಚನೆಗಳನ್ನು ದಾಟಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ನೇಹಿತರೆ, ಆಕಾಶ ನೋಡಿದಾಗ ನಮಗೆ ಕಾಣೋದು ನಕ್ಷತ್ರಗಳು, ಆದರೆ ವಿಜ್ಞಾನಿಯ ಕಣ್ಣಿಗೆ ಕಾಣೋದು ಸಾಧ್ಯತೆಗಳು. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ. ಈ ವಾರ ಜಗತ್ತೇ ಬಾಹ್ಯಾಕಾಶದತ್ತ ಮುಖ ಮಾಡಿರುವ ವರ್ಲ್ಡ್ ಸ್ಪೇಸ್ ವೀಕ್, ವಿಶ್ವ ಬಾಹ್ಯಾಕಾಶ ಸಪ್ತಾಹ. ಹಾಗಾದರೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಯಾರಿದ್ದಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ, ಈ ಬಾಹ್ಯಾಕಾಶ ಸಪ್ತಾಹ ಅಂದರೆ ಏನು, ಇದರೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾರಿದ್ದಾರೆ ಗೊತ್ತಾ ನಮ್ಮ ಜೊತೆ? 37 ವರ್ಷ ಇಸ್ರೋದಲ್ಲಿ ಕೆಲಸ ಮಾಡಿ ನಮ್ಮ ಭಾರತ ಆಕಾಶ ಮುಟ್ಟೋದನ್ನ ತುಂಬಾ ಹತ್ತಿರದಿಂದ ನೋಡಿರುವಂತಹವರು, ಉಪಗ್ರಹ ವಿಜ್ಞಾನಿಯಾಗಿ 25 ಹೆಚ್ಚು ಮಿಷನ್ಗಳಲ್ಲಿ ದುಡಿದವರು, ಚಂದ್ರಯಾನ 3, ಆದಿತ್ಯ L1, ಆಕ್ಸಿಯಂ 4, ಈ ಸಾಧನೆಗಳನ್ನೆಲ್ಲ ಸರಳ ಕನ್ನಡ ಮತ್ತು ನಮ್ಮ ಮನೆ ಮನೆಗೆ ತಲುಪಿದ ಧ್ವನಿ ಇವರದೇ. 13 ಪುಸ್ತಕಗಳು, 700 ಹೆಚ್ಚು ಲೇಖನಗಳು, ಅದರಲ್ಲಿ ಒಂದು ಪುಸ್ತಕ 11 ಭಾರತೀಯ ಭಾಷೆಗಳಿಗೆ ಅನುವಾದ. ಈಗ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರು. ಮತ್ತೊಂದು ಸುಂದರ ಸಂಗತಿ ಏನ್ ಗೊತ್ತಾ, ಬಾಹ್ಯಾಕಾಶದಷ್ಟೇ ಸಾಹಿತ್ಯವನ್ನು, ವಿಜ್ಞಾನದಷ್ಟೇ ಸಂಗೀತವನ್ನು ಪ್ರೀತಿಸುವ ವ್ಯಕ್ತಿತ್ವ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರು. ಇವರಿಗೆ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಿಂದ ಹೃತ್ಪೂರ್ವಕ ಹಾಗೂ ಆದರದ ಸ್ವಾಗತ. ಸರ್, ಸ್ವಾಗತ ಸರ್ ನಿಮಗೆ.
2: ನಮಸ್ಕಾರ.
1: ನಮಸ್ಕಾರ ಸರ್. ಸೊ ನೀವು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋದು ನಮಗೆ ಬಹಳಷ್ಟು ಹೆಮ್ಮೆಯ ವಿಚಾರವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವತ್ತು ನಾವು ಒಂದು ಸಿಂಪಲ್ಲಿಂದ ಸ್ವಲ್ಪ ಡೀಪಾಗಿ ಹೋಗ್ತಾ ಹೋಗೋಣ. ಸೊ ಫಸ್ಟ್ ಏನು ಹೇಳಬೇಕು ಅಂದರೆ ಸರ್, ಇವತ್ತು ನಾವು ಬಾಹ್ಯಾಕಾಶದ ಬಗ್ಗೆ ಸಾವಿರಾರು ಜನಕ್ಕೆ ನೀವು ಜ್ಞಾನವನ್ನು ಪಸರಿಸುತ್ತಿದ್ದೀರಾ ಅಲ್ವಾ? ಬಿಕಾಸ್ ಯು ಆರ್ ಅ ವಾಗ್ಮಿ ಅಂತ ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಬಹಳಷ್ಟು ಟಾಕ್ ಎಲ್ಲ ಕೊಟ್ಟಿದ್ದೀರಾ. ಸೊ ಆದರೆ ನಿಮ್ಮ ಬಾಲ್ಯದಲ್ಲಿ ಮೊದಲ ಬಾರಿಗೆ ನೀವು ಆಕಾಶವನ್ನು ನೋಡಿದಾಗ ಇದ್ರ ಹಿಂದೆ ಏನಿದೆ ಅನ್ನೋ ಕುತೂಹಲ ಮೂಡಿದ್ದು ಯಾವಾಗ?
2: ನಮಸ್ಕಾರ ಮತ್ತೊಮ್ಮೆ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದರೆ, ಇಲ್ಲಿ ಎಫ್ ಎಮ್ ರೈನ್ಬೋಗೆ ಬರೋದಕ್ಕೆ ಬಹಳ ಸಂತೋಷ ಆಗುತ್ತೆ. ಆಕಾಶವಾಣಿಯ ನನ್ನ ಸಂಬಂಧ 4 ದಶಕಗಳಿಗೂ ಹಿಂದಿನದು. ಇವಾಗ ನನಗೆ ಮೊದಲ ಬಾರಿಗೆ ಆಗಸವನ್ನು ನೋಡಿದಾಗ ಕುತೂಹಲ ಉಂಟಾಗಿದ್ದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಲ್ಲೂ ರಾತ್ರಿ ಆಗಸ ನೋಡಿದಾಗ, ಅದರಲ್ಲೂ ವಿದ್ಯುತ್ ದೀಪಗಳು ಇಲ್ಲದೇ ಇರುವಂತಹ ಸ್ಥಳದಲ್ಲಿ ಎಲ್ಲರ ಈ ಪ್ರವಾಸಕ್ಕೆ ಹೋಗಿದ್ದಾಗ ಕೆಲವು ಬಾರಿ ನೋಡ್ತೀವಿ, ವಿಸ್ಮಯಕಾರಿಯಾಗಿರುತ್ತೆ. ಆದರೆ ನಾನು 7ನೇ ಕ್ಲಾಸ್ನಲ್ಲಿದ್ದಾಗ ಚಂದ್ರನನ್ನು ಉಡುಪಿಗೆ ಹೋಗಿದ್ದೆ ನಾನು. ಆಗ ಉಡುಪಿನಲ್ಲಿ ರಥಬೀದಿಯಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದಾಗ ಚಂದ್ರನನ್ನು ನೋಡಿದೆ. ಇದೇನು, ನಮ್ಮನೆ ಹತ್ರನೂ ಚಂದ್ರ ಕಾಣಿಸ್ತಾನೆ, ಉಡುಪಿನಲ್ಲೂ ಚಂದ್ರ ಕಾಣಿಸ್ತಾ ಇದ್ದಾನೆ, ಹೇಗೆ ಸಾಧ್ಯ? ಈ ಪ್ರಶ್ನೆ ನನ್ನ ಮನದಲ್ಲಿ ಮೂಡ್ತು. ಆದರೆ ಆ ತಕ್ಷಣ ನನಗೆ ಅದಕ್ಕೆ ಉತ್ತರ ಸಿಗಲಿಲ್ಲ. ಅದು ಸಿಗೋದಕ್ಕೆ ನಾನು ಏನಿಲ್ಲ ಅಂದರೂ ಒಂದು 8 ವರ್ಷ ಕಾಯಬೇಕಾಯಿತು. 8-9 ವರ್ಷ ಕಾಯಬೇಕಾಯಿತು. ನ್ಯಾಷನಲ್ ಕಾಲೇಜಿನಲ್ಲಿ ನಾವೆಲ್ಲ ಡಾಕ್ಟರ್ HN ನರಸಿಂಹಯ್ಯನವರ ಶಿಷ್ಯರು, ಬೆಂಗಳೂರು ವಿಜ್ಞಾನ ವೇದಿಕೆ ಅಂತಿತ್ತು. ಅಲ್ಲಿ ನಾನು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಓದ್ತಾ ಇದ್ದಾಗ. ನಮಗೆ ಈ ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರವನ್ನು ಬೋಧಿಸಿದವರು ಪ್ರೊಫೆಸರ್ BM ಶ್ರೀನಿವಾಸರಾವ್ ಅವರು, ಅವರು ನಮಗೆ ಬೋಧಿಸ್ತಾ ಇದ್ರು, ನೋಡಿ ಭೂಮಿಯಿಂದ ಚಂದ್ರ ಇರೋ ದೂರ ಎಷ್ಟು ದೂರ ಇದೆ ಅಂದರೆ, ಇವಾಗ ಯಾವುದೋ ಭಾರತದ 2 ನಗರಗಳಿಂದ ಚಂದ್ರ ಕಾಣಿಸ್ತಾನೆ, ಒಂದು ಮಾತ್ರ ಅಲ್ಲ, ಎಲ್ಲ ಕಾಣಿಸ್ತಾನೆ ಅಂದರೆ, ಯಾಕಂದರೆ ಆ 2 ನಗರಗಳಿಗಿರುವಂತಹ ದೂರವನ್ನು ಪರಿಗಣಿಸಿದರೆ ಅದನ್ನು ಭೂಮಿ ಹಾಗೂ ಚಂದ್ರನ ನಡುವಿನ ದೂರಕ್ಕೆ ಹೋಲಿಸಿದ್ರೆ ಅದು ತುಂಬ ಕಮ್ಮಿ. ಹಾಗಾಗಿ ಚಂದ್ರ ತುಂಬ ದೂರದಲ್ಲಿರೋದ್ರಿಂದ 2 ನಗರಗಳಿಗೂ ಅಥವಾ ಕಾಣಿಸ್ತಾನೆ ಅಂತ ಹೇಳಿದ್ರು. ಓ, ಆವಾಗ ಅವತ್ತಿಂದ ನನಗೆ ನೋಡಿದ್ಯಾ, ನಾನು ಆವಾಗ ಅಂದ್ಕೊಂಡೆ, ಅವ್ರಿಗೆ ಉಡುಪಿ ಅನ್ನೋದು ಗೊತ್ತಿರಲಿಲ್ವಲ್ಲ, ನಾನು ಅದನ್ನು ಅಂದ್ಕೊಂಡಿದ್ದೆ. ಓ, ಹಾಗಾಗಿ ಬೆಂಗಳೂರಿನಲ್ಲೂ ಚಂದ್ರ ಕಾಣಿಸ್ತಾನೆ, ಉಡುಪಿಲೂ ಅದೇ ಥರ ಕಾಣಿಸ್ತಾ ಅಂದರೆ ಭೂಮಿ ಹಾಗೂ ಚಂದ್ರನ ನಡುವಿನ ದೂರ ತುಂಬ ಜಾಸ್ತಿ ಈ ಬೆಂಗಳೂರು ಹಾಗೂ ಉಡುಪಿಯ ನಡುವಿನ ಅಂತರಕ್ಕೆ ಹೋಲಿಸಿದ್ರೆ ಅಂತ. ನೋಡಿ, ಅದು ಆ ರೀತಿ ವಿಸ್ಮಯಕಾರಿಯಾದದ್ದು. ಇನ್ನೊಂದು ಅಂದರೆ, ನಾನು 5ನೇ ಕ್ಲಾಸ್ನಲ್ಲಿದ್ದಾಗ 1969ರಲ್ಲಿ ಚಂದ್ರನ ಮೇಲೆ ಮಾನವ ಪಾದಾರ್ಪಣೆ ಮಾಡಿದ. ನೀಲ್ ಆರ್ಮ್‌ಸ್ಟ್ರಾಂಗ್, ಚಂದ್ರನ ಮೇಲೆ ಇಳಿದ ಮೊದಲ ಮಾನವನಾದ ನೀಲ್ ಆರ್ಮ್‌ಸ್ಟ್ರಾಂಗ್ 1969ರ ಜುಲೈ 21ರಂದು ಭಾರತೀಯ ಕಾಲಮಾನ 8:26 ಬೆಳಗ್ಗೆ ಚಂದ್ರನ ಮೇಲೆ ಕಾಲಿಟ್ಟು, ಅದು ಮಾನವನಿಗೆ, ಅದು ಮಾನವನೊಬ್ಬನಿಗೆ ಒಂದು ಪುಟ್ಟ ಹೆಜ್ಜೆ ಆದರೆ ಇಡೀ ಮಾನವ ಕುಲಕ್ಕೆ ದೈತ್ಯ ಜಿಗಿತ ಅಂದರೆ ದಟ್ಸ್ ಒನ್ ಸ್ಮಾಲ್ ಸ್ಟೆಪ್ ಫಾರ್ ಮ್ಯಾನ್ ಒನ್ ಜೈಂಟ್ಲಿ ಫಾರ್ ಮ್ಯಾನ್ ಕೈಂಡ್ ಅಂತ ನೋಡಿದ. ಆಮೇಲೆ ನೋಡಿದ್ರೆ ಎಡ್ವಿನ್ ಆಲ್ಡ್ರಿನ್ ಚಿತ್ರ ಅವನು ತೆಗೆದಿದ್ದು, ಬಹುಶಃ ಕೋಟ್ಯಾಂತರ ಚಿತ್ರಗಳನ್ನು ಮುದ್ರಿಸಿ ಅಮೆರಿಕದ ಸಂಸ್ಥೆ ಒಂದು ವಿತರಿಸ್ತು, ನಮ್ಮ ಸ್ಕೂಲ್ನಲ್ಲೂ ಹಾಕಿದ್ರು. ಆವಾಗ ಚಂದ್ರನ ಮೇಲಿನ ಹೊಂಡಗಳನ್ನ ನೋಡಿ ನಂಗೆ ಭಯ ಆಗೋಗ್ಬಿಟ್ಟಿದ್ದು, ಏನಪ್ಪ ಈ ಥರ ಇದೆ ಇದು, ಹೊಂಡ ಅನ್ನೋದಲ್ಲಿ ನಂಗೆ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಈ ರೀತಿ ಅನೇಕ ಸನ್ನಿವೇಶಗಳಲ್ಲಿ ನಾನು ಅಂತರಿಕ್ಷದ ಬಗ್ಗೆ ಆಸಕ್ತಿ ತಳೆಯೋದಕ್ಕೆ ಅಂತಹ ಘಟನೆಗಳು ಪೂರಕವಾದವು ಮುಂದೆ ಅಂತ ಹೇಳಿ.
1: ಸೂಪರ್ ಸರ್. ಸರ್, ಮತ್ತೆ ಇಷ್ಟೆಲ್ಲ ಹೇಳಿದ್ರಿ, ಈಗ ನಾವು ಈಗ ಆಕಾಶವನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಚಿಕ್ಕ ಹುಡುಗನಾಗಿ ವಿಜ್ಞಾನಿಯಾಗಿ ಬದಲಾದ ಕ್ಷಣ ಯಾವುದು ಮತ್ತು ಹೇಗಿತ್ತು ಸರ್? ಅದು
2: ಬದಲಾದ ಕ್ಷಣ ಇಂಥದ್ದು ಅಂತಾನೆ ಹೇಳೋದು ಕಷ್ಟ, ಆದರೆ ನನ್ನ ದೃಷ್ಟಿಕೋನ ಪರ್ಸ್ಪೆಕ್ಟಿವ್ ಇದೇ ಬದಲಾಗಿದ್ದು. ನಾನು ನ್ಯಾಷನಲ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾಗ, ಅದರಲ್ಲೂ ನಾನು ಡಿಗ್ರಿ ತರಗತಿಯಲ್ಲಿ ಓದ್ತಾ ಇದ್ದಾಗ, ಈ ಬೆಂಗಳೂರು ವಿಜ್ಞಾನ ವೇದಿಕೆ ಪ್ರೊಫೆಸರ್ ಎಚ್ ನರಸಿಂಹಯ್ಯನವರು ನಮ್ಮನ್ನೆಲ್ಲ ಸೇರಿಸ್ಕೊಂಡು ಅನೇಕ ನೊಬೆಲ್ ಲಾರಿಟ್ಸ್, ನೋಡಿ ನಿನ್ನೆ ಫಿಸಿಕ್ಸ್ ಭೌತಶಾಸ್ತ್ರಕ್ಕೆ ನೊಬೆಲ್ ಪಾರಿತೋಷಕ ಯಾರಿಗೆ ಬಂದಿದೆ ಅಂತ ನೋಡಿದ್ವಿ, ನ್ಯೂಟ್ರಿನೋಗಳು ಅನ್ನೋದನ್ನು ಕಂಡುಹಿಡಿದಿದ್ದು

0: ಅದಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ಮಾಡಿದ್ದಕ್ಕೆ ಒಬ್ಬರಿಗೆ ಬಂದಿದೆ. ಹಾಗಾಗಿ ಇಂತಹ ಅನೇಕ ನೊಬೆಲ್ ಪ್ರಶಸ್ತಿ ವಿಜೇತರು ಬಂದು ನ್ಯಾಷನಲ್ ಕಾಲೇಜಿಗೆ ಮಾತಾಡಿದರು. ಅವರ ಉಪನ್ಯಾಸಗಳನ್ನೆಲ್ಲ ಕೇಳಿ ನನಗೆ ಬೆರಗಾಗಿ ವಿಸ್ಮಯಕಾರಿಯಾಗಿತ್ತು, ಅದು ಬೆರಗಾಗೋಂಗಾಗೋಯ್ತು. ಆವಾಗಿನಿಂದ ನನ್ನ ದೃಷ್ಟಿಕೋನ, ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ಒಬ್ಬ ವಿಜ್ಞಾನಿಯಾಗಿ ಅಂತ ನಾ ಹೇಳಲ್ಲ, ಕಷ್ಟ, ವಿಜ್ಞಾನ ಆಸಕ್ತನದಾಗಿ ಬದಲಾಯಿತು ಅಂತ ಹೇಳ್ಬೋದು.
1: ಸೂಪರ್ ಸರ್, ಬಹಳಷ್ಟು ನಿಮ್ಮ ಜೊತೆ ಮಾತಾಡೋದಿದೆ. ನಿಮ್ಮ ಮಾತುಗಳನ್ನ ಕೇಳ್ತಿದ್ರೆ ಮೈ ರೋಮಾಂಚನ ಆಗ್ತಾ ಇದೆ, ಬಿಕಾಸ್ ನೀವು ವಾಗ್ಮಿ ಕೂಡ ಬಹಳ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಹಾಗೆ ನೀವು ಸಜೆಸ್ಟ್ ಮಾಡಿರುವಂತಹ, ನಿಮಗೆ ಸಾಹಿತ್ಯ ಸಂಗೀತದಲ್ಲಿ ಅಭಿರುಚಿ ಜಾಸ್ತಿ ಇದೆ ಅಂತ ಹೇಳಿದ್ರಿ, ನೀವು ಸಜೆಸ್ಟ್ ಮಾಡಿರುವಂತಹ ಹಾಡು ಎಲ್ಲರಿಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ.

ಬೆಟ್ಟದ ಹುಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಳೆದವರು ಪಿ ಬಿ ಶ್ರೀನಿವಾಸ್, ಸಾಹಿತ್ಯ ಗೀತಪ್ರಿಯ ಅವರದಾಗಿತ್ತು, ಸಂಗೀತ ಟಿ ಜಿ ಲಿಂಗಪ್ಪ ಅವರದಾಗಿತ್ತು. ಮತ್ತೆ ನಾವು ಮಾತಾಡ್ತಾ ಇದೀವಿ ವಿಶ್ವ ಬಾಹ್ಯಾಕಾಶ ಸಪ್ತಾಹ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ, ಯಾರು ಸಂದೇಶ ಕಳಿಸಿದ್ದಾರೆ ಅತ್ಯುತ್ತಮವಾಗಿ ಮಾತಾಡ್ತಾ ಇರುವಂತಹ ಈ ಮಹಾತ್ಮರ ಹೆಸರನ್ನು ಮತ್ತೊಮ್ಮೆ ಹೇಳ್ತೀರಾ ಮೇಡಮ್ ಅಂತ ಖಂಡಿತವಾಗ್ಲೂ ಹೇಳ್ತೀನಿ. ಇವರು ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂ ಡೈರೆಕ್ಟರ್ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ವರ್ಲ್ಡ್ ಸ್ಪೇಸ್ ವೀಕ್ 2026 ಬಗ್ಗೆ ಹೆಚ್ಚೆಚ್ಚು ವಿಷಯಗಳನ್ನ ನಮಗೆ ಹೇಳ್ತಾ ಇದ್ದಾರೆ. ಸರ್, ನಾವು ಹಾಗೆ ಮಾತಾಡ್ತಾ ಇದ್ದಾಗ ನನಗೊಂದು ಸುಮ್ಮನೆ ಒಂದು ಬೇಸಿಕ್ ಪ್ರಶ್ನೆ ಅಂದ್ರೆ, ಈ ಬ್ರಹ್ಮಾಂಡ ಅಂದ್ರೆ ಏನು? ಬಾಹ್ಯಾಕಾಶ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬ್ರಹ್ಮಾಂಡ

0: ಬಾಹ್ಯಾಕಾಶ ಅಂತ ಅರ್ಥ ಆಗಬೇಕಾದ್ರೆ ಏನಿರ್ಬೋದು ಸರ್?
1: ನೋಡಿ, ಈ ಬ್ರಹ್ಮಾಂಡ ಅಂದರೆ ಇದನ್ನು ನೇರವಾಗಿ ಹೇಳೋ ಬದಲು ಈ ರೀತಿ ಹೇಳ್ಬೋದು. ನಾವು ವಾಸ ಮಾಡ್ತಾ ಇರೋದು ಇವತ್ತು ಭಾರತದಲ್ಲಿ. ಭಾರತ ಏಷ್ಯಾ ಖಂಡದಲ್ಲಿದೆ, ಏಷ್ಯಾ ಖಂಡ ಭೂಮಿ ಮೇಲಿದೆ ಅಲ್ವಾ? ವರ್ಲ್ಡ್ ಅಂತ ನಾವೇನು ಹೇಳ್ತೀವಿ, ಪ್ರಪಂಚ ಅಂತ. ಭೂಮಿ ಸೂರ್ಯನನ್ನು ಸುತ್ತುತ್ತಿರುವ 8 ಗ್ರಹಗಳಲ್ಲಿ ಒಂದು. ಸೌರವ್ಯೂಹದಲ್ಲಿ ಇನ್ನೂ 7 ಗ್ರಹಗಳಿದೆ, ಧೂಮಕೇತುಗಳಿದೆ, ಇವೆಲ್ಲ ಇದೆ. ಸೂರ್ಯ ಒಂದು ನಕ್ಷತ್ರ, ಸೌರಮಂಡಲದಲ್ಲಿ ನಾವೆಲ್ಲ ಇದ್ದೀವಿ. ಸೂರ್ಯನನ್ನು ಸುತ್ತುತ್ತಿರೋ ಗ್ರಹಗಳಲ್ಲಿ ಒಂದಾಗಿದ್ದೀವಿ. ಅದೇ ರೀತಿ ಕೋಟ್ಯಾಂತರ ಅನ್ನೋದು ಕಮ್ಮಿ, 100 billion, 200 billion, 300 billion ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಆ ರೀತಿ ಅಷ್ಟು ಸಂಖ್ಯೆಯಲ್ಲಿ ನಕ್ಷತ್ರಗಳು ಒಂದೇ ಒಂದು ಗ್ಯಾಲಕ್ಸಿ, ಓಕೆ, ನಕ್ಷತ್ರ ಮಂಡಲದಲ್ಲಿದೆ. ಅದರ ಹೆಸರು ಆಕಾಶ ಗಂಗೆ. ನಾವಿರೋ ಸೂರ್ಯ ಇರುವಂತಹ ಒಂದು ಗ್ಯಾಲಕ್ಸಿಯ ಹೆಸರು ಆಕಾಶ ಗಂಗೆ. ಅಂತಹ ಬಿಲಿಯನ್ ಗಟ್ಟಲೆ ಗ್ಯಾಲಕ್ಸಿಗಳು, ಬಿಲಿಯನ್ ಅಲ್ಲ ಟ್ರಿಲಿಯನ್ ಅಂತ ಹೇಳ್ತಾ ಇದ್ದಾರೆ,
0: ಅಷ್ಟು
1: ಗ್ಯಾಲಕ್ಸಿಗಳಿದೆ. ಇವೆಲ್ಲವೂ ನಮ್ಮ ಬ್ರಹ್ಮಾಂಡದಲ್ಲಿವೆ. ಈ ಬ್ರಹ್ಮಾಂಡದಲ್ಲಿ ಇವತ್ತು ನಾವು ಮಾಸ್, ಎನರ್ಜಿ, ಆಮೇಲೆ ಸ್ಪೇಸ್, ಟೈಮ್ ಏನೇನು ಹೇಳ್ತೀವೋ ಇದೆಲ್ಲ, ಅಂದರೆ ಮಾಸ್ ಅಂದರೆ ದ್ರವ್ಯ ರಾಶಿ ಅಂತ ಹೇಳ್ಬೋದು, ಓಕೆ. ಆಮೇಲೆ ಎನರ್ಜಿ ಅಂದರೆ ಶಕ್ತಿ, ಸ್ಪೇಸ್ ಅಂದರೆ ಹರಹು ಅಂತ ಹೇಳ್ಬೋದು, ಅಂದರೆ ಜಾಗ ಅಂತ ನಾವು ಹೇಳ್ತೀವಿ ಸಾಮಾನ್ಯವಾಗಿ, ಸ್ಪೇಸ್ ಇದೆಯಾ ಅಂತ. ಟೈಮ್, ವೇಳೆ ಅಂತ ಹೇಳ್ತೀವಿ, ಕಾಲ ಅಂತ ಹೇಳ್ತೀವಿ, ಇವೆಲ್ಲವೂ ಇವತ್ತು ಬ್ರಹ್ಮಾಂಡದಲ್ಲಿ ಕಂಡುಬರುತ್ತವೆ. ಅಂದರೆ ಕಾಲ ಅನ್ನೋದನ್ನು ನಾವು ಒಂದು ಥರ ಪರಿಗಣಿಸ್ತಾ ಇದ್ವಿ, ಐನ್ಸ್ಟೈನ್ ಅವರು ಇನ್ನೊಂದು ಬಗೆಯ ವಿವರಣೆಯನ್ನು ನೀಡಿದರು. ಈ ಒಂದು ಬ್ರಹ್ಮಾಂಡ 13.8 billion ವರ್ಷಗಳ ಹಿಂದೆ ಒಂದು ಪ್ರಚಂಡವಾದ ವಿರಾಟ್ ರೂಪದ ಆಸ್ಫೋಟನೆಯಿಂದಾಗಿ ಅಸ್ತಿತ್ವಕ್ಕೆ ಬಂತು ಅಂತ ವಿಜ್ಞಾನಿಗಳು ಹೇಳ್ತಾರೆ. 13.8 billion ವರ್ಷಗಳ ಹಿಂದೆ, ಅಂದರೆ 1380 crore ವರ್ಷಗಳ ಹಿಂದೆ ಆ ಪ್ರಚಂಡವಾದ ಆಸ್ಫೋಟನೆಯಿಂದ ನಮ್ಮ ಈ ವಿಶ್ವ, ಯೂನಿವರ್ಸ್ ಅಸ್ತಿತ್ವಕ್ಕೆ ಬಂತು ಅಂತ. ಇವತ್ತು ಈ ವಿಶ್ವ ಹಿಗ್ತಾನೇ ಇದೆ. ಇವತ್ತು ವಿಶ್ವ ಅನ್ನೋದು ಅಷ್ಟು ದೊಡ್ಡದು. ಆಮೇಲೆ ನಾವು ಇಲ್ಲಿ ಕಂಡುಬರೋ ದೂರಗಳನ್ನು ನಾವು ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಈ ವಿಶ್ವ ಎಷ್ಟು ದೊಡ್ಡದಾಗಿದೆ ಅಂದರೆ, ನಮಗೆ ಏನು ದೃಗ್ಗೋಚರವಾಗುತ್ತೋ, ಅಂದರೆ ನಮಗೆ ಏನು ಕಾಣುತ್ತೋ, ಕಾಣಿಸೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ನಾವು ತಿಳ್ಕೊಬೋದು. ಅದರಾಚೆಗೆ ಇರುವಂತಹ ವಿಶ್ವವನ್ನು ನಾವು ಕಾಣೋದಕ್ಕೆ ಇವತ್ತು ಸಾಧ್ಯ ಇಲ್ಲ. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ಕೆಲವು ಬಾರಿ ಕವಿ ಒಂದು ಕವಿತೆ ಒಂದು ಬರೆದಾಗ ಅದು ಇಂಗ್ಲೀಷ್ನಲ್ಲಿ ಲಿಟರಲಿ ಆ್ಯಂಡ್ ಫಿಗರೇಟಿವ್ಲಿ ಅಂತ ಹೇಳ್ತೀವಿ. ಸಾಹಿತ್ಯದ ದೃಷ್ಟಿಯಿಂದ ಸಾಹಿತ್ಯಿಕವಾಗೂ ಸರಿಯಾಗಿರುತ್ತೆ, ವೈಜ್ಞಾನಿಕವಾಗೂ ಸರಿಯಾಗಿರುತ್ತೆ. ಒಂದು ಉತ್ತಮ ಉದಾಹರಣೆ, ಬಾನಿಗೊಂದು ಎಲ್ಲೆ ಎಲ್ಲಿದೆ ಅಂತ ಪ್ರೇಮದ ಕಾಣಿಯವರು ಡಾಕ್ಟರ್ ರಾಜ್ಕುಮಾರ್ ಅವರಂತೂ ಇದನ್ನು ಅದ್ಭುತವಾಗಿ ಹಾಡಿದ್ದಾರೆ, ಉಪೇಂದ್ರ ಕುಮಾರ್ ಅವರ ಸಂಗೀತದಲ್ಲಿ, ಬಹುಶಃ ಜಿ ಉದಯಶಂಕರ್ ಅವರು ಬರೆದಿರೋದು. ನೋಡಿ, ಬಾನಿಗೊಂದು ಎಲ್ಲೆ ಎಲ್ಲಿದೆ, ಎಲ್ಲಿದೆ ನಮಗೆ ಗೊತ್ತಿಲ್ಲ, ಎಲ್ಲೇ ಎಲ್ಲಿದೆ ಈ ಒಂದು ಬ್ರಹ್ಮಾಂಡ ಅಥವಾ ವಿಶ್ವ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಕವಿ ಏನು ಹೇಳ್ತಾನೋ ಅದು ವೈಜ್ಞಾನಿಕ ದೃಷ್ಟಿಯಿಂದನೂ ನಿಜ, ಲಿಟರಲಿ ಆ್ಯಂಡ್ ಫಿಗರೇಟಿವ್ಲಿ ಅಂತ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಈ ಒಂದು ಹಾಡು ನನಗೆ ತುಂಬ ಪ್ರಿಯವಾದ ಹಾಡು, ಯಾಕಂದರೆ ಈ ರೀತಿ ಎಷ್ಟೊಂದು ಏನಾಗುತ್ತೆ ಅಂದರೆ ಕವಿ ಬರೆದಿದ್ದು ಖಂಡಿತ ವಿಜ್ಞಾನಿಯ ದೃಷ್ಟಿಯಿಂದನೂ ಅದು ಬಹಳ ನಿಜವಾಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಬ್ರಹ್ಮಾಂಡವನ್ನು ನಾನು ನೋಡಿ ಅರ್ಥ ಮಾಡ್ಕೋಬೇಕು, ಇತರ ಲೋಕಗಳಿಗೆ ನಾನು ತೆರಳಬೇಕು, ಹಾರಿ ಹೋಗಬೇಕು ಅನ್ನೋ ಬಯಕೆಯೇ ಮನುಷ್ಯನಿಗೆ ಸಾವಿರಾರು ವರ್ಷಗಳಿಂದ ಇದೆ. ಹೀಗಾಗಿ ನಾನು ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ ಅಂತ ಹಲಬಿದ್ದಾನೆ ಮಾನವ. ಅದಕ್ಕೆ ಮೂರ್ತಿ ರೂಪ ಕೊಟ್ಟಿರೋದು ಗೀತಪ್ರಿಯ ಅವರು ಬೆಟ್ಟದ ಹುಲಿ ಚಿತ್ರದಲ್ಲಿ. ವಿಭೀಷಣ ಅವರು, ರಾಜ್ಕುಮಾರ್ ಅವರ ಅಭಿನಯ ಅಮೋಘ. ಹಾಗಾಗಿ ಇದು ಈ ಒಂದು ಬಾನಿಗೊಂದು ಎಲ್ಲೇ ಎಲ್ಲಿದೆ ಹೇಳಿದ್ನಲ್ಲ, ರಾಜ್ಕುಮಾರ್ ಅವರಂತೂ ಹೇಳಿರೋದು ಆ ರಾಗ ಸಂಯೋಜನೆ, ಉಪೇಂದ್ರ ಕುಮಾರ್ ಅವರು ತಮ್ಮದೇ ಆದ ಛಾಪನ್ನು ಮೂಡಿಸ್ತಾರೆ ಎಲ್ಲದರಲ್ಲೂ. ಹಾಗಾಗಿ ಆ ಒಂದು ಹಾಡನ್ನು ನಾವು ಕೇಳಬಹುದು ಅಂತ ಅನ್ಸುತ್ತೆ.
0: ಖಂಡಿತ ಸರ್, ನನಗನ್ಸುತ್ತೆ ನೀವೇನಾದ್ರು ವಿಜ್ಞಾನಿಗಳಾಗಿರ್ಲಿಲ್ಲ ಅಂದರೆ ಖಂಡಿತವಾಗ್ಲೂ ಸಾಹಿತಿ, ಈಗಲೂ ಸಾಹಿತಿಗಳೇ ಪ್ರಾಬಬ್ಲಿ ಒಂದು ದೊಡ್ಡ ಹೆಸರು ಆಗಿರ್ತಿದ್ರಿ ಸಾಹಿತಿಗಳಲ್ಲಿ ಅಂತ ಅನ್ಕೊಂತೀನಿ ಸರ್.
1: ಆದರೆ ನಾನು ವಿಜ್ಞಾನದಲ್ಲೇ ಮುಂದುವರೆದೆ. 37 ವರ್ಷಗಳ ಕಾಲ ಇಸ್ರೋ ಅನ್ನುವಂತಹ ಒಂದು ಮಹಾನ್ ಸಂಸ್ಥೆನಲ್ಲಿ ಕೆಲಸ ಮಾಡಿದೆ. ನನ್ನ ಪುಣ್ಯ ಅದು, ನನ್ನ ಪುಣ್ಯ. ಬೇರೆ ಎಲ್ಲ

0: ಆ ಸವಲತ್ತುಗಳನ್ನು ನನಗೆ ಸಂಬಳ ಸಾರಿಗೆ ಆಗಲಿ ಇದಾಗಲಿ ಪ್ರತಿಯೊಂದೊಂದು ದಯ ಪಾಲಿಸಿದೆ ಇಸ್ರೋ, ಬೇರೆ ದೇಶಗಳನ್ನ ನೋಡೋ ಅವಕಾಶ ಮಾಡಿಕೊಟ್ಟಿದ್ದೆ. ಆದರೆ ಇಸ್ರೋಯಿಂದ ನಾನು ಕಲಿತಿರೋದು ವಿದ್ಯೆ. ಇವತ್ತು ನಮ್ಮ ದೇಶನ, ದೇಶದ ಒಂದು ಗೌರವವನ್ನು ಎತ್ತಿ ಹಿಡಿದಿರೋದು ಇಸ್ರೋ ಸಂಸ್ಥೆ. ಖಂಡಿತ ಅದು ಏನು ಕೆಲಸ ಮಾಡಿದೆಯೋ ಅದನ್ನು ನಾಲ್ಕು ಜನಕ್ಕೆ ತಿಳಿ ಹೇಳೋ ವಿಚಾರನ ನಾವಿವತ್ತು ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಮಾಡ್ತಾ ಇದ್ದೀವಿ. ಇಲ್ಲ, ಇಲ್ಲಿಂದ ಸುಮಾರು ಒಂದು 200 ಅಡಿ ಆಚೆ ಇರೋವಂಥದ್ದು. ಹಾಗಾಗಿ ದಯಮಾಡಿ ಇಲ್ಲಿ ಏನೇನು ನಡೆಯುತ್ತೆ, ನಮ್ಮ ದೇಶದಲ್ಲಿ ಏನೇನು ಬೆಳವಣಿಗೆಗಳಾಗಿದೆ ಅನ್ನೋದನ್ನು ಆಕಾಶ ಮಂದಿರ ಪ್ರದರ್ಶನದಲ್ಲಿ ನಾವು ಜವಾಹರಲಾಲ್ ನೆಹರು ತಾರಾಲಯದಲ್ಲೂ ತೋರಿಸ್ತೇವೆ. ಸುಮಾರು 3.5-4 ಲಕ್ಷ ಜನ ಬರ್ತಾರೆ ಈ ಆಕಾಶ ಮಂದಿರ ಪ್ರದರ್ಶನಗಳಿಗೆ. ಅನೇಕರು ಬಂದು ಅದನ್ನು ಆನಂದಿಸಬಹುದು. ಖಂಡಿತ ನಮ್ಮ ದೇಶ ಹಾಗೂ ಈ ಬ್ರಹ್ಮಾಂಡದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನೆಲ್ಲ ಖಂಡಿತ ತಿಳ್ಕೋಬಹುದು.
1: ಹಾಗೆ ಮೆಸೇಜ್ ಹಾಕಿದ್ದಾರೆ ಸರ್, ಅಲ್ಲಿಗೆ ಬಂದ ಟಿಕೆಟ್ ತಗೋಬೇಕಾ ಅಥವಾ ಆನ್ಲೈನ್ ಅಲ್ಲಿ ಟಿಕೆಟ್?
0: ಆನ್ಲೈನ್ ಬುಕ್ ಮೈ ಶೋ ಅಂತಿದೆ, ಅಲ್ಲಿಂದಾನು ಮಾಡ್ಕೋಬಹುದು. ಒಂದು ಕೆಲಮಟ್ಟಿಗೆ ಟಿಕೆಟ್ಸು ಸಿಗತ್ತೆ ಖಂಡಿತ. ಪ್ರತಿ ದಿವಸ 12:30, 2:30, 3:30, 4:30, 2 ಕನ್ನಡ 2 ಇಂಗ್ಲೀಷು. ಇವಾಗ ನಾವು ಆಕಾಶದಲ್ಲಿ ಬಿರುಸು ಬಾಣಗಳು ಅಂತ ಒಂದು ಕನ್ನಡದಲ್ಲಿದೆ, ಸೆಲೆಸ್ಟಿಯಲ್ ಫೈರ್ ವರ್ಕ್ಸ್ ಅಂತ ಇಂಗ್ಲೀಷ್ನಲ್ಲಿದೆ ಅದು. ಆಮೇಲೆ ವಾಯೇಜರ್ ದ ನೆವರ್ ಎಂಡಿಂಗ್ ಜರ್ನಿ ಅಂತ, ಮುಗಿಯದ ಪಯಣ ಅಂತ, ತುಂಬ ಚೆನ್ನಾಗಿದೆ ಅದು. 3:30 ಕನ್ನಡದಲ್ಲಿರುತ್ತೆ, 4:30 ಇಂಗ್ಲೀಷ್ನಲ್ಲಿರುತ್ತೆ. ತುಂಬ ಚೆನ್ನಾಗಿದೆ ಅದು. ಸದ್ಯದಲ್ಲೇ ನಾವು ನಮ್ಮ ದೇಶದ ಸಾಧನೆಯಾದ ಚಂದ್ರಯಾನದ ಬಗ್ಗೆನೂ ಒಂದು 38 ನಿಮಿಷದ ಆಕಾಶ ಮಂದಿರದ ಪ್ರದರ್ಶನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ನೋಡಿ ಜನರು ನಮ್ಮ ಸಾಧನೆ ಏನು ಅಂತ ತಿಳ್ಕೋಬಹುದು ಖಂಡಿತ. ಅದಕ್ಕೆ ಸರ್ವ ಪ್ರಯತ್ನನೂ ಮಾಡ್ತಾ ಇದ್ದೀವಿ.
1: ಸೂಪರ್ ಡಾಕ್ಟರ್ ಗುರುಪ್ರಸಾದ್ ಸರ್, ನಿಮ್ ಜೊತೆ ಮಾತಾಡ್ತಾನೆ ಇರಬೇಕು. ಆದ್ರೆ ನೀವು ಕೇಳದಂತಹ ನಿಮ್ಮ ಫೇವರೇಟ್ ಸಾಂಗ್ ಬಾನಿಗೊಂದು ಎಲ್ಲೆ ಎಲ್ಲಿದೆ, ಆ ಹಾಡನ್ನ ಖಂಡಿತವಾಗ್ಲೂ ಕೇಳ್ಕೊಂಡು ಮತ್ತೆ ನಮ್ಮ ಕಾನ್ವರ್ಸೇಷನ್ ಮುಂದುವರ್ಸೋಣ.

0: ಒಂದು ಸೂಪರ್ ಹಿಟ್ ಹಾಡು. ಪ್ರೇಮದ ಕಾಣಿಕೆ ಚಿತ್ರದ ಕೇಳಿದ್ವಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ಇದು ನಮ್ಮ ಅತಿಥಿಗಳಾದ ಡಾಕ್ಟರ್ ಗುರುಪ್ರಸಾದ್ ಅವರ ಫೇವರೇಟ್ ಸಾಂಗ್ ಅಂತೆ, ಅಲ್ವಾ ಸರ್?
1: ಹೌದು, ಖಂಡಿತ. ಅದರಲ್ಲಿ ಹೇಳಿದ್ನಲ್ಲ, ಹಾಡು ಹೇಳಿರೋರದ ಒಂದು ಕಂಠ ಆಗಲಿ, ಕಂಠ ಸಿರಿ ಆಗಲಿ, ಹೇಳಿರೋ ರೀತಿ, ರಾಗ ಸಂಯೋಜನೆ ಉಪೇಂದ್ರ ಕುಮಾರ್ ಅವ್ರದ್ದು, ಚಿ ಉದಯಶಂಕರ್ ಅವರ ಸಾಹಿತ್ಯ. ಕಡೆಗೆ ಅವ್ರು ಹೇಳ್ತಾರೆ ನೋಡಿ, ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಅಂತ ಚಿತ್ರದಲ್ಲಿ ನಾಯಕಿ ಆರತಿ ಅವ್ರಿಗೆ ಹೇಳೋದಾದರೆ, ಸಾವಿರಾರು ವರ್ಷಗಳಿಂದಲೂ ಮಾನವ ಅಂತರಿಕ್ಷಕ್ಕೆ ತೆರಳುವ, ಅಂತರಿಕ್ಷದಲ್ಲಿರುವಂತಹ ಲೋಕಗಳಲ್ಲಿ ತಾನೂ ಒಂದಾಗುವ ಕನಸನ್ನು ಕಂಡಿದ್ದಾನೆ. ಅಲ್ಲಿಗೆ ತೆರಳುವ, ಸಂದರ್ಶಿಸುವ ಕನಸು ಕಂಡಿದ್ದಾನೆ. ಆದರೆ ಮಾನವನಿಗೆ ಆ ಕನಸು ನನಸಾಗಿದ್ದು ರಾಕೆಟ್ ತಂತ್ರಜ್ಞಾನ ಕೈಗೆಟುಕಿದ ನಂತರವೇ.
0: ಸೂಪರ್.
1: ಅದು 1957 1957 ಭೂಮಿಯ ಮೊದಲ ಕೃತಕ ಭೂ ಉಪಗ್ರಹ, ಭೂಮಿಯ ಮೊದಲ ಕೃತಕ ಉಪಗ್ರಹ ಸ್ಪುಟ್ನಿಕ್ 1, ಇದು ಉಡಾವಣೆ ಆಯಿತು. ಇದನ್ನು ಉಡಾಯಿಸಿದ್ದು ಈ ಹಿಂದೆ ಅಸ್ತಿತ್ವದಲ್ಲಿದ್ದ ಸೋವಿಯತ್ ಒಕ್ಕೂಟ ಅನ್ನುವಂತಹ ಒಂದು ದೇಶ. ಅಂದು 1957 October 4 ಅಂತರಿಕ್ಷ ಯುಗ ಆರಂಭವಾಯಿತು. ಅದನ್ನು ಅಂತರಿಕ್ಷ ಯುಗ ಆರಂಭವಾದ ನಂತರ ಅನೇಕ ಅನುಕೂಲಗಳನ್ನು ಅಂತರಿಕ್ಷ ಮಾನವನಿಗೆ ದೊರಕಿಸಿಕೊಟ್ಟಿದೆ. ಅದನ್ನು ನೆನಪಿಗೆ ತಂದುಕೊಳ್ಳೋದು, ಬರೀ ನೆನಪಿಗೆ ತಂದುಕೊಳ್ಳೋದಲ್ಲ, ನೆನಪಿದ್ದೇ ಇದೆ ಮನುಷ್ಯನಿಗಾದರೆ ಆ ನೆನಪನ್ನು ಇನ್ನೂ ಹೆಚ್ಚಿಸೋದು, ಈ ಒಂದು ಅಂತರಿಕ್ಷಯಾನದ ಪ್ರಾಮುಖ್ಯ ಏನು, ಓಕೆ, ಅದರ ಸಿಗ್ನಿಫಿಕೆನ್ಸ್ ಏನು, ಮಹತ್ವ ಏನು, ಯಾವ ರೀತಿಯದಿದು ಅನ್ನೋದನ್ನೆಲ್ಲ ಮಾನವನಿಗೆ ತಿಳಿಸ್ಕೊಟ್ಟು ಅದರಿಂದ ನಮಗೆ ಎಷ್ಟು ಸಹಾಯ ಆಗಿದೆ, ನಮ್ಮ ಜೀವನ ಸುರಕ್ಷಿತವಾಗಿ ಹಾಗೂ ಸುಖಮಯವಾಗಿ ಆಕರ್ಷಕವಾಗಿ ಇಂದು ಸಾಗ್ತಾ ಇರೋದು ಮುಂದೆ ಅಂತರಿಕ್ಷ ತಂತ್ರಜ್ಞಾನದಿಂದ. ನಿಮಗೆ ಎಷ್ಟು ಟಿ ವಿ ಚಾನೆಲ್ಸ್ ಇದೆ ಇವತ್ತು, ಎಷ್ಟು ಬ್ರಾಡ್ ಬ್ಯಾಂಡ್ ಇಂಟರ್ನೆಟ್ ಡೇಟಾ ಅಂತ ಹೇಳ್ತೀವಿ ನಾವು, ಪುಂಖಾನುಪುಂಖವಾಗಿ ನಿಮಗೆ ಮಾಹಿತಿ ದೊರೀತಾ ಇದೆ ಇವತ್ತು.
0: ಹೌದು ಸರ್.
1: ಅದು ಆಮೇಲೆ ಸಾವಿರಾರು ಜನ ಸಾಯೋರು ಒಂದು ಕಾಲದಲ್ಲಿ ಬಿರುಗಾಳಿ, ಇದು ಸುಂಟರ್ಗಾಳಿ ಬಂದರೆ, ಸೈಕ್ಲೋನ್. ಇವತ್ತು ಇಂಡಿಯಾದಲ್ಲಿ ಎಷ್ಟು ಜನ ಸಾಯ್ತಾರೆ? ಇದಲ್ಲದೆ ಎಲ್ಲರೂ ಗೂಗಲ್ ಮ್ಯಾಪ್ ಅಂದರೆ ಗೊತ್ತಿದೆ, ಜಿ ಪಿ ಎಸ್ ಅಂದರೆ ಗೊತ್ತಿದೆ. ನಮ್ಮ ದೇಶದಲ್ಲಿ ನಮ್ಮದೇ ಆದ ನಾವಿಕ್ ಅನ್ನುವಂತಹ ಯಾನ ನಿರ್ವಹಣಾ ಉಪಗ್ರಹಗಳು ನಮ್ಮ ಸ್ಥಾನವನ್ನು ನಿರ್ಧರಿಸುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ನೋಡಿ ಎಷ್ಟು. ಆಮೇಲೆ ಕೆಲವು ಉಪಗ್ರಹಗಳಂತೂ ನೋಡಿ, ನಮ್ಮ ಒಂದು ಉಪಗ್ರಹ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ನಿರ್ಮಿಸಿದ ಅಸ್ಟ್ರೋಸ್ಯಾಟ್ ಅನ್ನುವಂತಹ ಒಂದು ಉಪಗ್ರಹ, 4 ಬಗೆಯ ಕಣ್ಣುಗಳಿದೆ ಇದಕ್ಕೆ. ದೃಗ್ಗೋಚರ ಬೆಳಕು, ವಿಸಿಬಲ್ ಲೈಟ್, ಇದನ್ನ ಕಾಣೋ ಸಾಮರ್ಥ್ಯ ಇದೆ. ಎಕ್ಸ್ರೇ ಕಾಣೋ ಸಾಮರ್ಥ್ಯ ಇದೆ. ಗಾಮಾರೇ ಕಾಣೋ ಸಾಮರ್ಥ್ಯ ಇದೆ. ಅತಿನೇರಳೆ ಅಲ್ಟ್ರಾ ವಯೊಲೆಟ್ ಕಿರಣಗಳನ್ನು ಕಾಣುವಂತಹ ಸಾಮರ್ಥ್ಯ ಇದೆ. ಯಾಕೆ ಬೇಕಿವೆಲ್ಲ ಅಂತ ನೀವು ಕೇಳಬಹುದು. ಕಾರಣ ಏನು ಅಂದರೆ, ಈ ನಮ್ಮ ವಿಶ್ವವನ್ನು ನಾವು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಬೇಕಾದಲ್ಲಿ ಎಲ್ಲ ಬಗೆಯ ವಿದ್ಯುತ್ ಕಾಂತೀಯ ಕಿರಣಗಳನ್ನು ನಾವು ಅಭ್ಯಸಿಸಬೇಕು. ಕೇವಲ ಬೆಳಕು ಒಂದನ್ನು ಮಾತ್ರ ಅಭ್ಯಸಿಸಿದರೆ ಸಾಲದು. ಆದರೆ ಭೂಮಿಯ ಮೇಲಿಂದ ನಾವು ಬೆಳಕನ್ನು ಮಾತ್ರ, ದೂರದ ಆಕಾಶ ಕಾಯಗಳಿಂದ ಬರುವಂತಹ ಬೆಳಕು ಮತ್ತು ಒಂದು ಬಗೆಯ ರೇಡಿಯೋ ಅಲೆಗಳನ್ನು ಮಾತ್ರ ಕಾಣಬಹುದು. ಆದರೆ ನಾವು ಕೂಲಂಕಷವಾಗಿ ನಾವು ಬ್ರಹ್ಮಾಂಡವನ್ನು ಅಥವಾ ವಿಶ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಎಲ್ಲ ಬಗೆಯ ವಿದ್ಯುತ್ ಕಾಂತೀಯ ಕಿರಣಗಳನ್ನು ನಾವು ಅಧ್ಯಯನ ಮಾಡಬೇಕು. ವಾತಾವರಣ ಅವು ಯಾವನ್ನು ಒಳಕ್ಕೆ ಬಿಡೋದಿಲ್ಲ, ಅಂದರೆ ಭೂಮಿ ಮೇಲ್ಮೈನ ತಲುಪೋದಕ್ಕೆ ಬಿಡೋದೇ ಇಲ್ಲ ಅದು. ಹಾಗಾಗಿ ಏನು ಮಾಡಬೇಕು, ತಲುಪೋಕೆ ಬಿಡದಿದ್ದರೆ ಬೇಡ, ಅದು ನಾವು ಬದುಕಿದ್ದೀವಿ, ಅದು ಬಿಡದೇ ಇದ್ದಿದ್ದರಿಂದ ಇವತ್ತು ಬದುಕಿದ್ದೀವಿ ಸುರಕ್ಷಿತವಾಗಿ. ಆದರೆ ಮಾನವನ ಜ್ಞಾನ ದಾಹವನ್ನು ತಣಿಸ್ಕೊಳ್ಬೇಕಾದ್ರೆ ಮಾನವ ಅಂತಹ ಉಪಗ್ರಹಗಳನ್ನು, ಅಂದರೆ ಇಂತಹ ಈ ಕ್ಷಾಕಿರಣಗಳು, ಅಂದರೆ ಎಕ್ಸ್ ರೇಸ್ ಆಗಲಿ, ಗಾಮಾ ರೇಸ್ ಆಗಲಿ, ಅಲ್ಟ್ರಾ ವಯೊಲೆಟ್ ರೇಸ್ ಆಗಲಿ, ಅವಕೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್, ಇದನ್ನು ಗ್ರಹಿಸಬಲ್ಲ ವೈಜ್ಞಾನಿಕ ಉಪಕರಣಗಳನ್ನು ಹಾರಿಬಿಟ್ಟಿದ್ದಾನೆ ಆಸ್ಟ್ರೋಸ್ಯಾಟ್ನಂತಹವು. ಇವುಗಳಿಂದ ನಮ್ಮ ಈ ವಿಶ್ವವನ್ನು ನಾವು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ. ಇದು ಈ ವಿಶ್ವ ಅಂತರಿಕ್ಷ ಸಪ್ತಾಹ, ಬಾಹ್ಯಾಕಾಶ ಅಂತ ಹೇಳಿ ಅಥವಾ ಅಂತರಿಕ್ಷ ಸಪ್ತಾಹದ ವೇಳೆಯಲ್ಲಿ ನಾವು ಇದನ್ನು ನೆನಪಿಗೆ ತಂದುಕೊಳ್ಬೇಕು. ಜೊತೆಗೆ

0: 1967ರಲ್ಲಿ ಔಟರ್ ಸ್ಪೇಸ್ ಟ್ರೀಟಿ ಅಂತಿದೆ. ನಮ್ಮಲ್ಲೇ ನೋಡಿ, ಟ್ರಾಫಿಕ್ ನಿಯಂತ್ರಣ ಇಲ್ದಿದ್ರೆ ಯಾವ ಬಗೆಯ ಅರಾಜಕತೆ ತಾಂಡವಾಡುತ್ತೆ? ಕೆಆಸ್ ವಿಲ್ ರೈನ್. ಅದಕ್ಕೆ ಬದಲಾಗಿ ನಿಯಂತ್ರಣ ಇದ್ರೆ ಒಳ್ಳೇದು. ಹಾಗೆ ಮಾನವನ ದೇಶಗಳ ಅಂತರಿಕ್ಷ ಚಟುವಟಿಕೆಗಳನ್ನು ನಿಯಂತ್ರಿಸುವಂತಹ ಒಂದು ವ್ಯವಸ್ಥೆ ಇರಬೇಕು. ಹಾಗಾಗಿ ಔಟರ್ ಸ್ಪೇಸ್ ಟ್ರೀಟಿ ಅಂತ ಒಂದನ್ನು ಈ ಅಂತರಿಕ್ಷಕ್ಕೆ ಸಂಬಂಧಿಸಿದ ಒಂದು ಟ್ರೀಟಿನ ಸೈನ್ ಮಾಡಿದ್ವು. ಅದನ್ನು ನೆನಪಿಗೆ ತಂದುಕೊಳ್ಳೋದು ಇಲ್ಲಿ ಮುಖ್ಯ. ಇಲ್ಲಿ ಒಂದೇ ಒಂದು ನಾನು ಹೇಳ್ಬಿಡ್ತೀನಿ, ಇಂದು ಅಂತರಿಕ್ಷದಲ್ಲಿ ಪ್ರಮುಖ ಸಾಧನೆಗಳನ್ನು ಮಾಡಿರುವ ಜೊತೆಗೆ ಅಂತರಿಕ್ಷಯಾನಕ್ಕೆ ಬೇಕಾದ ಪರಿಕರಗಳೆಲ್ಲವನ್ನು ಹೊಂದಿರುವಂತಹ ಕೆಲವೇ ಬೆರಳೆಣಿಕೆಯಷ್ಟು ರಾಷ್ಟ್ರಗಳಲ್ಲಿ ನಮ್ಮ ನಿಮ್ಮ ಭಾರತ ಒಂದು. ಇದನ್ನು ನೀವು ಖಂಡಿತ ಮರೀಬಾರದು. ಇವತ್ತು ನಾವು ಭಾರತದಲ್ಲಿ ಏನು ಮಾಡಿಲ್ಲ, ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರಾಗಲಿ, ಪ್ರೊಫೆಸರ್ ಸತೀಶ್ ಧವನ್ ಅವರಾಗಲಿ, ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್ ಅವರಾಗಲಿ, ಎಲ್ಲ ನೇತೃತ್ವ ವಹಿಸಿದ್ರು. ಇತ್ತೀಚೆಗೆ ಶ್ರೀ ಎ ಎಸ್ ಕಿರಣ್ ಕುಮಾರ್ ಅವರು ನಮ್ಮ ಹಾಸನದ ಹತ್ರ ಆಲೂರಿನವರು, ಅವರು ಎಂತೆಂತಹ ಕೊಡುಗೆ ಕೊಟ್ಟು ನಮ್ಮ ದೇಶಕ್ಕೆ. ಕಿರಣ್ ಕುಮಾರ್ ಅವರು ನಮ್ಮ ಅಂತರಿಕ್ಷ ಕಾರ್ಯಕ್ರಮದ ಮುಖ್ಯಸ್ಥರಾಗಿದ್ದಾಗ ಒಂದೇ ಒಂದು ರಾಕೆಟ್ನಲ್ಲಿ 104 ಉಪಗ್ರಹಗಳನ್ನು ಉಡಾಯಿಸಿ ನಾವು ಒಂದು ದಾಖಲೆ ಸ್ಥಾಪಿಸಿದ್ವಿ. ನಂಬ್ತೀರಾ ನೀವು, 104 ಉಪಗ್ರಹಗಳನ್ನು ಒಂದೇ ರಾಕೆಟ್ನಲ್ಲಿ ಫೆಬ್ರವರಿ 15, 2017. ಹೀಗಾಗಿ ನಮ್ಮ ದೇಶದ ಸಾಮರ್ಥ್ಯವನ್ನು ಮರೆಯೋದು ಬೇಡ. ಆ ಸಾಮರ್ಥ್ಯ, ಆ ಸಾಧನೆಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗಬೇಕಾದ್ದು ನಮ್ಮ ಧ್ಯೇಯವಾಗಿರಬೇಕು, ನಮ್ಮ ಕರ್ತವ್ಯವಾಗಿರಬೇಕು. ಹೀಗೆ ನಮ್ಮ ಈ ಅಂತರಿಕ್ಷದ ಬಗ್ಗೆ ತಿಳ್ಕೋಬೇಕು ಅನ್ನೋದು, ಅಂತರಿಕ್ಷಕ್ಕೆ ತೆರಳಿ ಅಲ್ಲಿನ ಲೋಕಕ್ಕೆ, ಅಲ್ಲಿನ ಲೋಕಗಳಿಗೆ ಆ ಲೋಕಗಳನ್ನು ಸಂದರ್ಶಿಸಬೇಕು ಅನ್ನೋದನ್ನು ಅನ್ನುವಂತಹ ಬಯಕೆ ಇದು ಮಾನವನಿಗೆ ಸಾವಿರಾರು ವರ್ಷದಿಂದ ಇದೆ. ಅದನ್ನು ಒಂದು ಹಾಡು ಬಹಳ ಚೆನ್ನಾಗಿ ಹೇಳುತ್ತೆ, ಹಾರುತ ದೂರ ದೂರ ಮೇಲೆ ಇರುವ ಭಾರ ಭಾರ. ದಯಮಾಡಿ ಅದನ್ನ
1: ಖಂಡಿತ ಪ್ರಸಾರ ಮಾಡ್ತೀನಿ ಸರ್. ಸರ್, ನಾವೆಲ್ಲ ಅನ್ಕೊಂಡಿದ್ವಿ ಸ್ಪೇಸ್ ಅಂದ್ರೆ ಬರೀ ರಾಕೆಟ್, ಚಂದ್ರ, ನಕ್ಷತ್ರ ಅಂತ. ಆದ್ರೆ ನೀವು ನಮ್ಮ ಮೊಬೈಲ್ ಫೋನ್ ಇಂದ ಹಿಡಿದು ವೆದರ್ ಫೋರ್ಕಾಸ್ಟ್, GPS, TV, ಸ್ಪೇಸ್ ಟೆಕ್ನಾಲಜಿ, ಟ್ರಾಫಿಕ್ ಎಲ್ಲನೂ ಇದರಲ್ಲೇ ಅಡಗಿದೆ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ನನಗೆ ಈಗ ಒಂದು ವಿಚಾರ ಬಂದಿದ್ದೇನು ಅಂದ್ರೆ, ಸಾಮಾನ್ಯವಾಗಿ ನೀವು ಹೇಳಿದಂತ ಈ ವಿಚಾರ ಎಷ್ಟು ಅದ್ಭುತವಾಗಿತ್ತು. ಈಗಿನ ಮಕ್ಕಳಿಗೆ ಯೂಶಲಿ ಯಾರು ಕೇಳಿದ್ರು ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ ಆಗಿರ್ತಾರೆ. ನಾನು ಮೊನ್ನೆ ಒಂದು ಆರ್ಟಿಕಲ್ ಓದ್ತಿದ್ದಾಗ ಚೈನಾದಲ್ಲಿ ಎಲ್ಲಾ ಕಡೆ ಈ ಸೈಂಟಿಸ್ಟ್ ಗಳ ಫೋಟೋನ ಹಾಕಿರ್ತಾರಂತೆ ಸರ್ ಮಕ್ಕಳಿಗೆ. ಈಗ ಮೆಟ್ರೋದಲ್ಲಿ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಸೈಂಟಿಸ್ಟ್ ಗಳು ಏನೇನ್ ಮಾಡಿದ್ದಾರೆ ಅಂತ, ಸೋ ದಟ್ ಆ ಮಕ್ಕಳು ಕೂಡ ಇವರಿಂದ ಇನ್ಸ್ಪೈರ್ ಆಗ್ಲಿ ಅಂತ. ಸೊ ಈ ನಿಟ್ಟಿನಲ್ಲೇನೆ ನಾವು ಕೂಡ ಮಾಡಬೇಕು ಅನ್ನೋ ಆಲೋಚನೆ ಬರ್ತಾ ಇದೆ ಸರ್. ಬಿಕಾಸ್ ನೀವು ಹೇಳಿದಂತಹ ವಿಷಯಗಳು, 104 ಉಪಗ್ರಹಗಳನ್ನು ಒಂದೇ ರಾಕೆಟ್ ನಲ್ಲಿ ಉಡಾವಣೆ ಮಾಡಿದ್ರು, ಅದೆಲ್ಲ ಕೇಳಿ ಸಾಮಾನ್ಯ ಜನಕ್ಕೆ ಗೊತ್ತೇ ಇಲ್ಲ ಅನ್ನಿಸ್ಬಿಟ್ಟಿದೆ ಸರ್.
0: ಆದರೆ ನೋಡಿ, ಇದು ಭಾರತದ ಅಂತರಿಕ್ಷ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ನವೆಂಬರ್ 21, 1963 ತುಂಬಾ ಅನ್ನುವಂತಹ ಒಂದು ಸ್ಥಳ ತಿರುವನಂತಪುರದ ಆಚೆ ಇತ್ತು. ಇವತ್ತು ತಿರುವನಂತಪುರದ ಭಾಗ ಆಗೋದು. ತುಂಬಾ ಅಂದರೆ ನಮ್ಮ ತುಂಬೆ ಹೂವ ಹೇಳ್ತೀವಲ್ಲ, ತುಂಬಾ ಅಂದರೆ ಮಲಯಾಳಂ ತುಂಬೆ. ಅಲ್ಲಿಂದ ಒಂದು ಸಂಶೋಧನಾ ರಾಕೆಟ್, ಪುಟ್ಟ ರಾಕೆಟ್ನ ನಾವು ಉಡಾಯಿಸಿದ್ವಿ. ಕೊಟ್ಟಿದ್ದು ಅಮೆರಿಕಾದವರು ರಾಕೆಟ್ನ, ಅದರಲ್ಲಿ ಇದ್ದಿದ್ದ ವೈಜ್ಞಾನಿಕ ಉಪಕರಣ ಕೊಟ್ಟವರು ಫ್ರಾನ್ಸ್ನವರು. ಆದರೆ ಉಡಾಯಿಸಿದವರು ಉತ್ಸಾಹಿ ಯುವ ವಿಜ್ಞಾನಿಗಳು. ಆದರೆ ಫಾಸ್ಟ್ ಫಾರ್ವರ್ಡ್ ಮಾಡೋಣ, ಮುಂದೆ ಹೊರಟೋಗೋಣ ಕಾಲದಲ್ಲಿ. ಇದು ನವೆಂಬರ್ 21, 1963 ಪುಟ್ಟ ರಾಕೆಟ್ ಅಮೆರಿಕಾದು, ಅದರಲ್ಲಿ ಉಡಾಯಿಸಿದ್ದು ಫ್ರಾನ್ಸ್ನ ವೈಜ್ಞಾನಿಕ ಉಪಕರಣ. ಫೆಬ್ರವರಿ 15, 2017 15 ಮಹಡಿಗಳಷ್ಟು ಎತ್ತರ ಇರುವಂತಹ ಭಾರತದ ರಾಕೆಟ್ PSL ಶ್ರೀಹರಿಕೋಟಾದಲ್ಲಿ ನಿಂತಿತ್ತು. ಅದನ್ನು ತವಕದಿಂದ ಉಡಾವಣೆನ ಎದುರು ನೋಡ್ತಾ ಇದ್ದವರು ಅಮೆರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಬೇ ಏರಿಯಾ ಅಂತ ಎಲ್ರಿಗೂ ಗೊತ್ತಿದೆ, ಇವತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಹತ್ರ, ನಗರದ ಹತ್ರ ಇರೋದು. ಅಲ್ಲಿದ್ದವರೆಲ್ಲ ಒಂದು ಕಂಪ್ನಿನವರು, ಒಂದು ಸಂಸ್ಥೆಯವರು, ಖಾಸಗಿ ಸಂಸ್ಥೆಯವರು ಬಹಳ ತವಕದಿಂದ ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ಅವರು 88 ಉಪಗ್ರಹ ಅದರಲ್ಲಿತ್ತು, ಇನ್ನೊಂದು ಕಂಪ್ನಿದು ಇನ್ನೂ 8. ಇದಲ್ಲದೆ ಕಜಕ್ಸ್ತಾನದ್ದು, ಇಸ್ರೇಲ್ದು, UAEದು, ನೆದರ್ಲ್ಯಾಂಡ್, ಹಾಲ್ಯಾಂಡ್, ಇದು 196, 5, 101 ನಮ್ಮದು 104 ಉಪಗ್ರಹಗಳನ್ನು ಉಡಾಯಿಸಿದ್ದೀವಿ ನಾವು. ನೋಡಿ ಭಾರತ ಎಷ್ಟು ದೂರ ಸಾಗಿ ಬಂದಿದೆ ಅನ್ನೋದನ್ನ ನಾವು ತಿಳ್ಕೋಬಹುದು.
1: ದಯಮಾಡಿ ಇವಾಗ ಫೇವರೇಟ್ ಹಾಡ್ನ ಖಂಡಿತ, ನಿಮ್ಮ ನೆಚ್ಚಿನ ಹಾಡನ್ನ ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಮತ್ತಷ್ಟು ಮಗದಷ್ಟು ಅದೊಂಥರ ಬಗೆದಷ್ಟು ಬಂಗಾರದ ತರ ಇವರು ತುಂಬಾ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಮತ್ತೆ ಮಾತಾಡ್ತೀವಿ ಡಾಕ್ಟರ್ DR ಗುರುಪ್ರಸಾದ್ ಅವರ ಜೊತೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ತಂದಿದೆ ಹೊಸ ಪ್ಲಾನ್ ಪ್ರೊಟೆಕ್ಷನ್ ಪ್ಲಸ್.
2: ಇದು ಒಂದು ಯೂನಿಟ್ ಲಿಂಕ್ ಪ್ಲಾನ್ ಆಗಿದ್ದು ಲಾಂಗ್ ಟರ್ಮ್ ಸೇವಿಂಗ್ಸ್ ಹಾಗೂ ಪ್ರೊಟೆಕ್ಷನ್ ಅನ್ನು ಒಟ್ಟಿಗೆ ನೀಡುತ್ತದೆ,
1: ಮತ್ತು 5 ವರ್ಷಗಳ ನಂತರ ಪಾರ್ಷಲ್ ವಿತ್ಡ್ರಾಲ್ ಸೌಲಭ್ಯ. ಎಲ್ಐಸಿಯ ಪ್ರೊಟೆಕ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅಥವಾ ನಿಮ್ಮ ಹತ್ತಿರದ ಎಲ್ಐಸಿ ಬ್ರಾಂಚ್ ಗೆ ಸಂಪರ್ಕಿಸಿ. ಎಲ್ಐಸಿ, ಹರ್ ಪಲ್ ಆಪ್ಕೆ ಸಾಥ್.
3: ಬ್ರೇಕ್ಗಿಂತ ಮುಂಚೆ ರಾಣಿ ಹೊನ್ನಮ್ಮ ಚಿತ್ರದ ಗೀತೆ ಹಾರುತ್ತಾ ದೂರ ದೂರ ಹಾಡನ್ನ ಕೇಳಿದ್ವಿ. ಹಾಡಿದವರು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು. ಸಾಹಿತ್ಯ ಆಗಿತ್ತು ಕೂರ ಸೀತಾರಾಮ್ ಶಾಸ್ತ್ರಿ ಅವರದು, ಮತ್ತೆ ಸಂಗೀತ ಆಗಿತ್ತು ವಿಜಯ್ ಭಾಸ್ಕರ್ ಅವರದು. ಸರ್, ನಿಮ್ಮ ಸೆಲೆಕ್ಷನ್ಸ್ ಎಷ್ಟು ಸೂಪರ್ ಆಗಿದೆ ಅಂದ್ರೆ ನಮಗೆ ಸಂದೇಶಗಳ ಸುರಿಮಳೆ ಕೂಡ ಬಂದಿದೆ. ಸರ್ ಅವರ ಹಾಡುಗಳ ಆಯ್ಕೆ ಅತಿ ಸುಮಧುರವಾಗಿದೆ. ವಿಶೇಷವಾಗಿ ಈ ರಾಣಿ ಹೊನ್ನಮ್ಮ ಚಿತ್ರದ ಹಾಡು ಕೇಳಿಸಿದ್ದಕ್ಕೆ ತುಂಬಾ ಧನ್ಯವಾದ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಸರ್. ಹಾಗೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ನೀವು 25 ಕ್ಕೂ ಹೆಚ್ಚು ಭಾರತೀಯ ಸ್ಯಾಟಲೈಟ್ ಮಿಷನ್ ಜೊತೆ ಕೆಲಸ ಮಾಡಿದ್ರಿ ಸರ್. ಒಂದು ಸ್ಯಾಟಲೈಟ್ ಲಾಂಚ್ ಆಗುವ ಮುನ್ನ ವಿಜ್ಞಾನಿಗಳ ಮನಸ್ಸಿನಲ್ಲಿ ಏನಿರುತ್ತೆ ಸರ್, ಎಕ್ಸೈಟ್?

0: ಎಕ್ಸೈಟ್ಮೆಂಟು, ಟೆನ್ಷನ್ನು, ಯಾವ ಥರ ನಿಮ್ಮ ಬ್ಯಾಕ್ ವರ್ಕ್ ಇರುತ್ತೆ ಸರ್?
1: ಖಂಡಿತ ನೋಡಿ, ಈ ಸ್ಯಾಟಲೈಟ್ಸ್ ಅಥವಾ ಉಪಗ್ರಹಗಳನ್ನು ಅನ್ನೋದು ಎಷ್ಟು ಸಂಕೀರ್ಣವಾದ ಸಾಧನಗಳು ಅಂದರೆ, ಎಷ್ಟೇ ಕಷ್ಟಪಟ್ಟು ತನ್ಮಯತೆಯಿಂದ ಜಾಗರೂಕತೆಯಿಂದ ಕೆಲಸ ಮಾಡಿದರೂ ಅದು ಮೇಲೆ ಹೋಗಿ ಸರಿಯಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸಾಕಷ್ಟು ದಿವಸ ಕಳೆದ ಮೇಲೆ ಅದ್ರ ಬಗ್ಗೆ ನಮಗೆ ಭರವಸೆ, ಕಾನ್ಫಿಡೆನ್ಸ್ ಬರೋದು. ಹಾಗಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಎವ್ರಿ ಲಾಂಚ್ ಬ್ರಿಂಗ್ಸ್ ಬಟರ್ಫ್ಲೈಸ್ ಇನ್ ಟು ದಿ ಸ್ಟಮಕ್ ಆಫ್ ಪೀಪಲ್ ಹೂ ಆರ್ ಅಸೋಸಿಯೇಟೆಡ್ ವಿತ್ ಇಟ್ ಅಂತ. ಹೊಟ್ಟೆನಲ್ಲಿ ಚಿಟ್ಟೆ ಓಡಾಡ್ದಂಗೆ ಆಗುತ್ತೆ ಅಂತ. ಆ ರೀತಿ ಖಂಡಿತ ಆಗುತ್ತೆ. ಆದರೆ ಏನಿರುತ್ತೆ ವಿಜ್ಞಾನಿಗಳ ಮನಸ್ಸಲ್ಲಿ ಅಂದರೆ, ನಾವು ಇಷ್ಟು ಕಷ್ಟಪಟ್ಟು ಮಾಡಿದೀವಲ್ಲ ಕೆಲಸ, ಅದು ಸಫಲವಾಗಲಿ ಅನ್ನೋ ಬಯಕೆ ಎಲ್ಲರಲ್ಲೂ ಇದ್ದಿದೆ. ಅದಕ್ಕೆ ನಾನು ಇದ್ದಿದ್ದಂತಹ ಉಪಗ್ರಹ ಉಡಾವಣಾ ಕೇಂದ್ರ, ಉಡಾವಣೆ ಅಲ್ಲ, ಇಸ್ರೋ ಉಪಗ್ರಹ ಕೇಂದ್ರ, ಇವತ್ತು ಯು ಆರ್ ರಾವ್ ಉಪಗ್ರಹ ಕೇಂದ್ರ ಅಂತ ಹೆಸರಾಗಿದೆ. ಅಲ್ಲಿ ನಾನು ಸೇರಿದಾಗ ನಾನು ಇದ್ದಂತಹ ಒಂದು ವಿಭಾಗದಲ್ಲಿ ಉಪಗ್ರಹಗಳನ್ನು ಅದು ಅವು ಕಕ್ಷೆಗೆ ಹೋದ ತಕ್ಷಣ ಅದನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನೋದನ್ನು ನಾವು ಅದಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ತಯಾರಿಸ್ತಾ ಇದ್ವಿ. ಇದು ಒಂದು ಬಗೆಯ ಟೆಸ್ಟ್ ಪೈಲಟ್ ಕೆಲಸ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಒಂದು ವಿಮಾನ, ಹೊಸ ವಿಮಾನವನ್ನು ವಿನ್ಯಾಸ ಮಾಡಿದ ಮೇಲೆ, ಇವಾಗ ನಮ್ಮ ಶುಭಾಂಶು ಶುಕ್ಲಾ ಅವರು ಟೆಸ್ಟ್ ಪೈಲಟ್, ಅವರು ರಾಕೇಶ್ ಶರ್ಮಾ ಅವರು ಟೆಸ್ಟ್ ಪೈಲಟ್, ಪರೀಕ್ಷಾ ಪೈಲಟ್, ಇವರೆಲ್ಲ ಏನು ಅಂದರೆ ಅದನ್ನೇನೋ ವಿನ್ಯಾಸ ಮಾಡಿ ನಿರ್ಮಾಣ ಮಾಡಿರ್ತಾರೆ. ಅದು ವಿನ್ಯಾಸ ಮಾಡದಂತೆ ಅದು ಅದರ ಬಿಹೇವಿಯರ್ ಅದೇ ಥರ ಇರುತ್ತಾ, ಅದು ವರ್ತಿಸತ್ತಾ ಅನ್ನೋದನ್ನು ಖಚಿತಪಡಿಸ್ಕೋಬೇಕು. ಅದು ಬಹಳ ಸವಾಲಾತ್ಮಕವಾದ ಕೆಲಸ. ಆ ಒಂದು ವಿಭಾಗದಲ್ಲಿ ನಾ ಕೆಲಸ ಮಾಡ್ತೀನಿ. ನಾನೇ ಮಾಡಿದೆ ಅಂತಲ್ಲ, ಅಲ್ಲಿ ನಾನು ಒಬ್ಬ, ಸಾಕಷ್ಟು ಜನದಲ್ಲಿ ನಾನು ಒಬ್ಬ ಆಗಿದ್ದೆ. ನಾನು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಉಪಗ್ರಹ ಕೇಂದ್ರವನ್ನು ಸೇರಿದಾಗ ಆಗಿನ್ನೂ ಪರೀಕ್ಷಾ ಉಪಗ್ರಹಗಳು ಆರ್ಯಭಟ, ಭಾಸ್ಕರ, ಆ್ಯಪಲ್, ಇವು ರೋಹಿಣಿ, ಇವುಗಳಿಂದ ಹೊರಬರ್ತಾ ಇದ್ವಿ ನಾವು. ಓಕೆ, ಕಾರ್ಯನಿರ್ವಾಹಕ ಉಪಗ್ರಹಗಳು, ಕಾರ್ಯವಾಹಿ ಉಪಗ್ರಹಗಳು ಅಂದರೆ ಆಪರೇಷನಲ್ ಸ್ಯಾಟಲೈಟ್ಸ್ ಅಂದರೆ, ವರ್ಷಗಟ್ಟಲೆ ಯಾವುದು ಅಡೆ ತಡೆ ಇಲ್ಲದೆ ನಂಬಿಕಾರ್ಹವಾಗಿ ಕೆಲಸ ಮಾಡಬೇಕು ಅಂತಹ ಉಪಗ್ರಹಗಳ ನಿರ್ಮಾಣದಲ್ಲಿ ಕಾರ್ಯಪ್ರವೃತ್ತರಾಗಿದ್ವಿ ನಾವು. ಆ ರೀತಿ ಆದಂತಹ ಮೊದಲ ಒಂದು ಉಪಗ್ರಹ IRS-1A ಅಂತ ಹೇಳಿದ್ವಿ. ಇದು ಭೂವೀಕ್ಷಣಾ ಉಪಗ್ರಹ. ಇದರಲ್ಲಿ ಕೆಲಸ ಮಾಡುವಂತಹ ಅವಕಾಶ ಸಿಕ್ತು. ಇದಾದಮೇಲೆ ನಾನು ಅದೇ ದಿಕ್ಕಿನಲ್ಲಿ ಹೋದೆ. ಜೊತೆಗೆ ಸಂಪರ್ಕ ಉಪಗ್ರಹಗಳು ಹೆಂಗೆ ಕೆಲಸ ಮಾಡುತ್ತವೆ ಅಂತ ತಿಳ್ಕೊಳ್ಳೋ ದೃಷ್ಟಿಯಿಂದ ನಾನಾಗಿ ನಾನೇ ಹೋಗಿ ಎಲ್ಲದರಲ್ಲೂ ನಾನು ಬಂದು ಕೆಲಸ ಮಾಡ್ತೀನಿ ಅಂತ ಕೇಳಿಕೊಂಡು ಪಾಪ ಅವರೆಲ್ಲ ನನ್ನನ್ನು ಸೇರಿಸ್ಕೊಂಡು ಇದು ಮಾಡಿದ್ರು. ಹಾಗಾಗಿ ವೈಜ್ಞಾನಿಕ ಉಪಗ್ರಹಗಳಿಗೆ ಕೆಲಸ ಮಾಡಿದ್ದೀನಿ, ಭೂವೀಕ್ಷಣಾ ಉಪಗ್ರಹಗಳಿಗೆ ಕೆಲಸ ಮಾಡಿದ್ದೀನಿ, ಹಾಗೂ ಸಂಪರ್ಕ ಉಪಗ್ರಹಗಳಿಗೆ ಕೆಲಸ ಮಾಡಿದ್ದೀನಿ. ನಾನು ಯಾವ ರೀತಿ ನೋಡಿದ್ದೀನಿ ಅಂದರೆ, ಭಾರತದಲ್ಲಿ ಉಪಗ್ರಹ ತಂತ್ರಜ್ಞಾನ ಯಾವ ರೀತಿ ಬೆಳೆಯಿತೋ ಅದೇ ರೀತಿ ನಾನು ಬೆಳ್ಕೊಂಡು ಹೋದೆ ಇಸ್ರೋದಲ್ಲಿ. ಬಹಳ ಸಂತೋಷ. ಅದರಲ್ಲಂತೂ 2001 ನಾವು TES ಅನ್ನುವಂತಹ ಒಂದು ಉಪಗ್ರಹವನ್ನು, ಒಂದು ಬಗೆಯಲ್ಲಿ ಅದನ್ನು ನಾವು ಪರೀಕ್ಷಾ ಉಪಗ್ರಹ ಅಂತ ಹೇಳ್ಬೋದು, ಅದರಲ್ಲೂ ಕೆಲಸ ಮಾಡಿದೆ ನಾನು. ಅದಕ್ಕೆ ಇದ್ದಂತಹ ಸಾಮರ್ಥ್ಯ ನಮ್ಮ ಸಮಗ್ರ ರಕ್ಷಣೆಯ ದೃಷ್ಟಿಯಿಂದಾಗಲಿ ಅಥವಾ ಯಾವುದೇ ಇವಾಗ ಕೃಷಿಗಾಗಲಿ ಅಥವಾ ಈ ಭೂಪಟಗಳನ್ನು ತಯಾರಿಸೋದರಲ್ಲಾಗಲಿ, ಫಿಷರೀಸ್ಗಾಗಲಿ ಅಥವಾ ಅರಣ್ಯಗಾರಿಕೆಗಾಗಲಿ, ಈ ರೀತಿ ಅನೇಕ ಕ್ಷೇತ್ರಗಳಿಗೆ ನಮ್ಮ ಭೂವೀಕ್ಷಣಾ ಉಪಗ್ರಹಗಳು ಕೆಲಸ ಮಾಡುತ್ತವೆ. ಈ ಮೊದಲ ಕಾರ್ಯವಾಹಿ ಉಪಗ್ರಹ IRS-1A ಮತ್ತು TES, ಈ ಎರಡು ಉಪಗ್ರಹಗಳಲ್ಲಿ ನಾನು ಮಾಡಿದ ಕೆಲಸ ನನಗೆ ತುಂಬ ತೃಪ್ತಿ ತಂದುಕೊಟ್ಬಿಟ್ಟಿದೆ. ಅದಾದ ಮೇಲೆ 2002 ನನಗೆ ಈ ರೀತಿ ಸಂವಹನದಲ್ಲಿ, ವಿಜ್ಞಾನ ಸಂವಹನದಲ್ಲಿ ಆಸಕ್ತಿ ಇದೆ ಅಂತ ನನ್ನನ್ನು ಇಸ್ರೋ ಮುಖ್ಯ ಕಚೇರಿಗೆ ತಗೊಂಡ್ರು. ಅಲ್ಲಿಂದ ನಾನು ಸುಮಾರು 18 ಇಸ್ರೋದ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ಕೆಲಸ ಮಾಡಿ ವಿಜ್ಞಾನಿಯಾಗಿ ಕೆಲಸ ಮಾಡಿದೆ. ಹಾಗಾಗಿ ಎರಡೂ ಚಾಲೆಂಜಿಂಗ್. ಯಾಕಂದ್ರೆ ನೋಡಿ, ಎರಡು ಸವಾಲಾತ್ಮಕವಾದದ್ದು ಅಂದರೆ, ಉಪಗ್ರಹಗಳನ್ನು ನಿಯಂತ್ರಣ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ ಇದ್ದಂತೆ. ಅದು ನಾನು ಜರ್ಮನಿಯಲ್ಲಿದ್ದಾಗ ಕೆಲವು ವೇಳೆ ರೆಗ್ಯುಲರ್ ಆಗಿ, ಅಂದರೆ ಸಾಮಾನ್ಯವಾಗಿ ಬರ್ತಾ ಇದ್ದ ಟ್ಯಾಕ್ಸಿ ಡ್ರೈವರ್ ಬರ್ತಾ ಇರಲಿಲ್ಲ. ಕೆಲವು ಸಲ ಅವ್ರು ಏನು ಮಾಡೋರು, ಈ ಇವತ್ತು ಊಬರ್ ಟ್ಯಾಕ್ಸಿ ಅಂತ ನಾವೇನು ಹೇಳ್ತೀವಿ ಅಂಥ ಟ್ಯಾಕ್ಸಿನ ಕಳಿಸೋರು. ಆವಾಗ ಒಬ್ಬ ಇಟಾಲಿಯನ್ ಟ್ಯಾಕ್ಸಿ ಡ್ರೈವರ್ ಬಂದಿದ್ದ, ನೀವೇನು ಕೆಲಸ ಮಾಡ್ತೀರಾ ದಿವಸ ಇಲ್ಲಿ ಬಂದು ಅಂತ ಕೇಳಿದೆ. ನಾನು ಅವನಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಿದೆ. ತಕ್ಷಣ ಅವನು, ಹಾ, ಲೈಕ್ ಜೇಮ್ಸ್ ಬಾಂಡ್ ಅಂತ ಹೇಳ್ದು. ಹೌದಪ್ಪ, ಜೇಮ್ಸ್ ಬಾಂಡ್ ಕೆಲಸನೇ ನಾವು ಮಾಡೋದು ಅಂತ ನಾನು ಹೇಳಿದೆ ಅವರಿಗೆ. ಆದರೆ ಅದು ಒಂದು ಬಗೆಯ ಸವಾಲಾತ್ಮಕವಾದದ್ದು. ಜೊತೆಗೆ ಈ ಅಂತರಿಕ್ಷ ತಂತ್ರಜ್ಞಾನ ಅಂತ ಏನಿದೆ ಅದು ಸಂಕೀರ್ಣವಾದದ್ದು. ಅದನ್ನು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋ

0: ಇದೆಯಲ್ಲ ಆ ಸವಾಲು ತುಂಬ ಮುಖ್ಯವಾದದ್ದು. ಅದರಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಾಕಷ್ಟು ಯಶಸ್ವಿಯಾಗಿದ್ದೀನಿ ಅಂತ ನನಗನ್ಸತ್ತೆ. ಬೇರೆಯವರು ಹೇಳಬೇಕದನ್ನು, ನಾನು ಹೇಳಬಾರ್ದದು. ಆದರೆ ಹಾಗಾಗಿ ನನ್ನ ಕೈಲಾದ ಪ್ರಯತ್ನವನ್ನು ನಾನು ಪುಸ್ತಕಗಳ ಮೂಲಕ, ಈ ಥರ ರೇಡಿಯೋ ಕಾರ್ಯಕ್ರಮಗಳ ಮೂಲಕ ನಾನು ಮಾಡಿದ್ದೀನಿ. ಅದರಲ್ಲೂ ನಮ್ಮ ಮಂಗಳ ಗ್ರಹಕ್ಕೆ ಕಳಿಸಿದಂತಹ ನಮ್ಮ ಮಂಗಳ ಕಕ್ಷಾ ನೌಕೆ ಅಥವಾ ಮಂಗಳಯಾನ ನೌಕೆ ಇದೆಯಲ್ಲ, ಅದು ಯಾವ ರೀತಿ ಕೆಲಸ ಮಾಡಿತು, ಸನ್ಮಾನ್ಯ ಶ್ರೀ ಕಿರಣ್ ಕುಮಾರ್ ಅವರ ಮುಂಜಾಗರೂಕತೆಯಿಂದ ಯಾವ ರೀತಿ ಎಲ್ಲೆಲ್ಲಿ ತಪ್ಪಾಗ್ಬೋದು ಅಂತ ಅವ್ರು ಮಾಡಿದ್ರು ಅಂದರೆ, ಕೆಲಸ ಮಾಡಿದ್ರು ಮಾಡಿಸಿದ್ರು ಅಂದರೆ, ಕಡೆಗೆ ಆ ಉಪಗ್ರಹಕ್ಕೆ ಅಥವಾ ಅಂತರಿಕ್ಷ ನೌಕೆಗೆ ನಾನು ಸೋಲಬಾರದು ಅಂತ ಬಂದ್ಬಿಡ್ತು. ಹಾಗಾಗಿ ನೋಡಿ, ಈ ಮಂಗಳಯಾನ ನೌಕೆ ಯಾವಾಗ ತಲುಪುತ್ತೋ ಮಂಗಳ ಗ್ರಹವನ್ನು, ಮಂಗಳ ಗ್ರಹವನ್ನು ತಲುಪಿದ ಏಷ್ಯಾದ ಮೊದಲ ರಾಷ್ಟ್ರ ನಮ್ಮ ನಿಮ್ಮ ಭಾರತ. ನೋಡಿ, 7.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದೆ. ಇದು ನಮ್ಮ ದೇಶದ ಸಾಧನೆ, ಇದನ್ನು ನಾವು ತಂದ್ಕೋಬೇಕು ಮನಸ್ಸಿಗೆ. ಆಮೇಲೆ ಇದನ್ನು ಹೇಳಿದಾಗ ನನಗೆ ಅದೇ ಅನಿಸುತ್ತೆ, ಚಂದ್ರಯಾನ ಇವಾಗ ಚಂದ್ರನಲ್ಲಿ ಚಂದ್ರನಂತ 3 ಚಂದ್ರಯಾನ ನೌಕೆಗಳನ್ನು ಕಳಿಸಿದ್ದೀವಿ. ಒಂದರಲ್ಲಿ ಒಂದು ಸಾಧನ ಅಪ್ಪಳಿಸೋ ಮಾಡಿದ್ವಿ, ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನು ಖಚಿತವಾಗಿ ಗುರುತಿಸಿದ್ದು ಯಾವುದು? ಚಂದ್ರಯಾನ 1 ನೌಕೆ. ಚಂದ್ರಯಾನ 2 ಇವತ್ತು ಕೂಡ ಈ ಕ್ಷಣ ಕೂಡ ಈ ಸ್ಟುಡಿಯೋನಲ್ಲಿ ಕೂತಿದ್ದಾಗ ಚಂದ್ರನನ್ನು 100 ಕಿಲೋಮೀಟರ್ ಎತ್ತರದಲ್ಲಿ ಚಂದ್ರನ ಮೇಲ್ಮೈಯಿಂದ ಸುತ್ತಾ ಇದೆ, ಭೂಮಿನಲ್ಲ, ಚಂದ್ರನನ್ನು, ಚಂದ್ರಯಾನ 2 ನೌಕೆ. ಅದರಲ್ಲಿ ತೆಗೆದಂತಹ ಚಿತ್ರಗಳು ಸುಮಾರು 30 ಸೆಂಟಿಮೀಟರ್ನಷ್ಟಿರುವಂತಹ ಚಂದ್ರನ ಮೇಲ್ಮೈ ಸ್ವರೂಪಗಳನ್ನು ಕಳಿಸಿದೆ. ಬೇರೆ ದೇಶಗಳು ಬಳಸ್ಕೊಂಡಿದೆ ಅದನ್ನು. ನೋಡಿ ಭಾರತದ ಸಾಧನೆ. ಇನ್ನು ಚಂದ್ರಯಾನ 3 ಹೇಳೋ ಹಾಗೆ ಇಲ್ಲ. 2023 ಆಗಸ್ಟ್ 23 ಸಂಜೆ 6:03 ಚಂದ್ರನ ದಕ್ಷಿಣ ಧ್ರುವದಲ್ಲಿ ಪ್ರದೇಶದಲ್ಲಿ ಇಳಿದ ಮೊದಲ ನೌಕೆಯಾಯಿತು. ನೋಡಿ, ಚಂದ್ರ ಯಾವ ರೀತಿ ನಮಗೆ ಪ್ರಮುಖವಾಗಿ ಕಾಣಿಸ್ತಾನೆ ಅಂದರೆ, ಅಸಂಖ್ಯಾತ ನಕ್ಷತ್ರಗಳು ಮಾನವನಿಗೆ ಈ ಯಾನ ನಿರ್ವಹಣೆಯಲ್ಲಿ ಅಂದರೆ ದೂರದ ಪ್ರದೇಶಗಳಿಗೆ ಪ್ರಯಾಣ ಮಾಡೋದರಲ್ಲಿ ನ್ಯಾವಿಗೇಷನ್ಗೆ ಹೆಲ್ಪ್ ಮಾಡಿದೆ. ಆದರೆ ಅವುಗಳ ಕಾಂತಿ ಚಂದ್ರನಿಗೆ ಯಾವ ಮಟ್ಟಿಗೂ ಅದು ಬರೋದಿಲ್ಲ, ಇದನ್ನು ಕವಿ ಹೇಳಿದ್ದಾನೆ. ಇದು ನಿಜ ಕೂಡ ವಿಜ್ಞಾನದ ದೃಷ್ಟಿಯಿಂದ. ತಾರೆ 1000 ಸೇರಿದ್ರು ಚಂದಿರಗೆ ಸಾಟಿಯೇ, ತಾಯಿ ಎಂಬ ದೈವಕ್ಕೆ ಬೇರಾರು ಸಾಟಿಯೇ ಅಂತ ಆರ್ ಎನ್ ಜಯಗೋಪಾಲ್ ಅವರು ಬರೆದಿದ್ದಾರೆ. ದಯಮಾಡಿ ಅದನ್ನ.
1: ಖಂಡಿತವಾಗ್ಲೂ ಸರ್, ಬಹಳ ನಿಮ್ಮ ಸಾಹಿತ್ಯ ಅಭಿಮಾನ ಮತ್ತು ಸಂಗೀತದ ಮೇಲಿರುವ ಆಸಕ್ತಿಯಂತೂ ಅದ್ಭುತವಾಗಿದೆ. ಖಂಡಿತವಾಗ್ಲೂ ಆ ಹಾಡನ್ನ ನಾವು ಪ್ರಸಾರ ಮಾಡ್ತೀವಿ ಸರ್. ಈಗ

0: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 12:53. ಮತ್ತೆ ನಾವು ಮಾತಾಡ್ತಾ ಇದೀವಿ ವಿಜ್ಞಾನಿ ಡಾಕ್ಟರ್ ವಿ ಆರ್ ಗುರುಪ್ರಸಾದ್, ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನ ಡೈರೆಕ್ಟರ್. ಬಹಳಷ್ಟು ಸುಂದರ ವಿಷಯಗಳನ್ನ ಹೇಳ್ತಿದ್ರು. ಎಷ್ಟು ಚೆನ್ನಾಗಿ ಸಾಹಿತ್ಯ ಮತ್ತು ಸಂಗೀತದ ಜೊತೆ ವಿಜ್ಞಾನವನ್ನು ಕೂಡ ಚೆನ್ನಾಗಿ ಕನೆಕ್ಟ್ ಮಾಡಿಕೊಡ್ತಿದ್ರು. ಅದೇ ಹೇಳಿದ್ದು, ಬಾಹ್ಯಾಕಾಶದಷ್ಟೇ ಸಾಹಿತ್ಯವನ್ನ ಮತ್ತು ವಿಜ್ಞಾನವನ್ನು, ವಿಜ್ಞಾನದಷ್ಟೇ ಸಂಗೀತವನ್ನು ಕೂಡ ಪ್ರೀತಿಸುವ ವ್ಯಕ್ತಿತ್ವ ಅಂತ. ಸರ್, ನಮಗೆ ಸಂದೇಶ ಕೂಡ ಬಂದಿದೆ, ಹೇಳ್ತಾ ಇದ್ದಾರೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಅಂತ. ಆದ್ರೆ ಅವ್ರದ್ದೊಂದು ಪ್ರಶ್ನೆ ಇದೆ. ಈಗ ನಮ್ಮ ಮಕ್ಕಳಿಗೆ ಆಸ್ಟ್ರೋನಾಟ್ಸ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅನ್ನೋ ಕನಸಂತೂ ತುಂಬಾ ಇದೆ. ಆದ್ರೆ ಈ ಸ್ಪೇಸ್ ಸೈನ್ಸ್ ಕ್ಷೇತ್ರಕ್ಕೆ ಬರಬೇಕು ಅಂದ್ರೆ ಯಾವ ಗುಣಗಳು ಮುಖ್ಯ, ಮತ್ತೆ ಏನ್ ಓದ್ಬೇಕು, ಮಾರ್ಕ್ಸ್ ಇಂಪಾರ್ಟೆಂಟ್?
1: ಖಂಡಿತ, ಮಾರ್ಕ್ಸ್ ಇಂಪಾರ್ಟೆಂಟ್ ಅನ್ನೋದು, ಅಂಕಗಳನ್ನ ಗಳಿಸೋದು ಖಂಡಿತ ಅದು ಇಂಪಾರ್ಟೆಂಟ್. ಯಾಕಂದ್ರೆ ನಿಮಗೆ ಮೊದಲನೇದಾಗಿ ಪ್ರವೇಶ ಸಿಗಬೇಕಾದ್ರೆ ಒಳ್ಳೆ ಅಂಕಗಳು ಬಂದಿರಬೇಕಾಗುತ್ತೆ. ಇವಾಗ ಸಾಮಾನ್ಯವಾಗಿ ಪಿ ಯು ಸಿನಲ್ಲಿ ಸೈನ್ಸ್ ತಗೋಬೇಕಾಗುತ್ತೆ, ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಅಥವಾ ಫಿಸಿಕ್ಸು ಮ್ಯಾಥಮೆಟಿಕ್ಸ್ ಇರಲೇಬೇಕಾಗುತ್ತೆ. ಅದಾದಮೇಲೆ ನಮ್ಮ ಏಷ್ಯಾದಲ್ಲೇ ಮೊದಲ ಅಂತರಿಕ್ಷ ಸಂಸ್ಥೆಯಾದಂತಹ, ಅಂದರೆ ವಿದ್ಯಾಸಂಸ್ಥೆಯಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, IIST ಅಂತ ಇದೆ. IIT ಥರನೇ IIST ಅಂತ, ಇದನ್ನು ಇಸ್ರೋನೇ ಸ್ಥಾಪಿಸಿದ್ದಿದ್ದು. ಇದು ಅಂತರಿಕ್ಷಯಾನಕ್ಕೆ ಸಂಬಂಧಿಸಿದಂತೆ ಇಂಜಿನಿಯರಿಂಗ್ ಪದವಿನ, ಸ್ನಾತಕ ಪದವಿಯನ್ನ, ಸ್ನಾತಕೋತ್ತರ ಪದವಿಯನ್ನ, PhDನ ಎಲ್ಲ ನೀಡುತ್ತೆ. ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ, IIST. ಯಾರೇ ಬೇಕಾದರೂ ಅದರದ್ದು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಅದರದ್ದು ಇದು ಅದ್ರ ಬಗ್ಗೆ ಕೊಟ್ಟರೆ ಮಾಹಿತಿ ದೊರೆಯುತ್ತೆ. ಹಾಗಾಗಿ ಇವಾಗ ಸ್ಪೇಸ್ ಸೈನ್ಸು ಟೆಕ್ನಾಲಜಿ ಬಗ್ಗೆ ಅಂದರೆ, ಇವಾಗ ಈ ಸ್ಪೇಸ್ ಫ್ಲೈಟ್ ಅನ್ನೋದ್ರದ್ದು ಒಂದು ಪ್ರಾಮುಖ್ಯ ಮಹತ್ವ ಏನು ಅಂದರೆ, ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂಜಿನಿಯರ್ ಆಗಿರ್ಬೋದು, ಸಿವಿಲ್ ಇಂಜಿನಿಯರ್ ಆಗಿರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ ಆಗಿರ್ಬೋದು, AI/ML ಸ್ಪೆಷಲೈಸ್ ಮಾಡ್ಕೊಂಡಿರ್ಬೋದು, ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತೆ ಎಲೆಕ್ಟ್ರಿಕಲ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಎಲ್ಲರೂ ಬೇಕು ಅಂತರಿಕ್ಷಯಾನಕ್ಕೆ. ಯಾಕಂದರೆ ಒಂದು ಉಪಗ್ರಹ ಅಥವಾ ರಾಕೆಟ್ನಲ್ಲಿ ಈ ಎಲ್ಲ ಇಂಜಿನಿಯರಿಂಗ್ ಕ್ಷೇತ್ರಗಳು ಮೇಳೈಸಿರುತ್ತವೆ. ಇಟ್ ಈಸ್ ಎ ಸಿನರ್ಜಿಸ್ಟಿಕ್ ಕಾನ್ಫ್ಲೂಯೆನ್ಸ್ ಆಫ್ ಸೋ ಮೆನಿ ಎಂಜಿನಿಯರಿಂಗ್ ಡಿಸಿಪ್ಲೀನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಹಾಗಾಗಿ ವಿಜ್ಞಾನದ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರಬೇಕು, ಮೂಲಭೂತ ವಿಷಯಗಳನ್ನು. ಸಾಮಾನ್ಯವಾಗಿ ನ್ಯೂಟನ್ ಅನ್ನ ಮೊದಲನೇ ನಿಯಮ ಅಂದರೆ ಉರು ಹೊಡೆದು ಬಿಡಿರ್ತದೆ, ಆ ಥರ ಅಲ್ಲ, ತಿಳ್ಕೋಬೇಕು ಚೆನ್ನಾಗಿ. ಫಾರ್ ಎವರ್ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಮೂರನೇ ನಿಯಮ ಹೇಳುತ್ತೆ, ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ ಅಂತ ನ್ಯೂಟನ್ ಅನ್ನು ಮೂರನೇ ನಿಯಮ ಹೇಳುತ್ತೆ. ಏನಂಗಂದ್ರೆ ರಾಕೆಟ್ ಮೇಲೆ ಹೋಗೋದೇ ನ್ಯೂಟನ್ ಅನ್ನ ಮೂರನೆಯ ನಿಯಮಕ್ಕೆ ಅನುಗುಣವಾಗಿ, ರಾಕೆಟ್ನ ಹಿಂಭಾಗದಿಂದ ಅತ್ಯಂತ ಶಾಖದಿಂದ ಅತ್ಯಂತ ಒತ್ತಡದಿಂದ ಕೂಡಿದಂತಹ ಅನಿಲಗಳು ಕೆಳಗೆ ಬರುತ್ತವೆ, ಅದು ಕ್ರಿಯೆ, ಅದಕ್ಕೆ ಪ್ರತಿಕ್ರಿಯೆ ಆಗಿ ರಾಕೆಟ್ ಮೇಲೆ ಹೋಗುತ್ತೆ. ಆ ರೀತಿ ಅಲ್ಲ, ಇದೊಂದು ಸುಮ್ಮನೆ ಹೇಳದೆ ಅರ್ಥ ಮಾಡಿಕೊಳ್ಬೇಕು. ವಿಜ್ಞಾನದ ಮೂಲಭೂತ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜೊತೆಗೆ ಗಣಿತಶಾಸ್ತ್ರವನ್ನು ಚೆನ್ನಾಗಿ ಲೆಕ್ಕ ಮಾಡಬೇಕು ಹೊರತು ಓದಬಾರದು, ಗಣಿತವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತ, ಜೊತೆಗೆ ಓದಲಿ ಸ್ವಲ್ಪ ವಿಜ್ಞಾನದ ಬಗ್ಗೆ, ಅದರಲ್ಲೂ ಅಂತರಿಕ್ಷಯಾನದ ಬಗ್ಗೆ ಹಾಗೂ ಖಗೋಳಶಾಸ್ತ್ರದ ಬಗ್ಗೆ ಓದಿ ಈ ಐ ಎ ಎಸ್

0: ಈ ಸ್ಟೆಮ್ ಎಜುಕೇಷನ್ ಅಂತ ಹೇಳ್ತೀವಲ್ಲ, ಇದು ಬಹಳ ಮುಖ್ಯ. ಇದಕ್ಕೆ ಪೂರಕವಾಗಿರುತ್ತೆ. ಇವಾಗ ನೋಡಿ, ನಾವು ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಎರಡು ಸಲ ಶುಭಾಂಶು ಶುಕ್ಲಾ ಅವರು ನಮ್ಮ ಗಗನಯಾತ್ರಿ ಬಂದಿದ್ದಾರೆ. ಮಕ್ಕಳು ಎಷ್ಟು ಅದರಿಂದ ಅವ್ರಿಗೆ ಯಾವ ರೀತಿ ಪ್ರೇರೇಪಣೆ ಆಗುತ್ತೆ, ಉತ್ಸಾಹ ಬರುತ್ತೆ ಅಂದರೆ ನಾನೇ ನೋಡಿದ್ದೀನಿ. ಅದು ನಮಗೆ ಅನಿಸುತ್ತೆ ಯಾವ ರೀತಿ ಅಂತ. ಯಾಕಂದರೆ ನಾವು ಯಾಕೆ ರೋಮಾಂಚಕಾರಿಯಾಗಿರುತ್ತೆ ಅಂತ ಹೇಳ್ತೀನಿ, ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಅಂತರಿಕ್ಷ ಯಾನದಲ್ಲಿ ಕಂಡು ಬರುವಂತಹ ವೇಗಗಳನ್ನಾಗಲಿ, ಉಷ್ಣತೆಯನ್ನಾಗಲಿ, ವೇಗೋತ್ಕರ್ಷ ಆಕ್ಸಿಲರೇಷನ್ ಆಗಲಿ, ಶಾಖ ಆಗಲಿ, ಯಾವುದು ನಾವು ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಉಪಗ್ರಹ ಒಂದನ್ನು ಕನಿಷ್ಠ ಪಕ್ಷ 200 ಕಿಲೋಮೀಟರ್ ಭೂಮಿಯಿಂದ ಇರೋ ಅಷ್ಟೇ, ಭೂಮಿಗೆ ಅತಿ ಹತ್ತಿರ ಇರೋ ಕಕ್ಷೆಗೆ ಸೇರಿಸಬೇಕಾದರೂ ನೀವು ಸಾಧಿಸಬೇಕಾದ ವೇಗ ಎಷ್ಟು ಗೊತ್ತಾ? ರಾಕೆಟ್ನಿಂದ ಕೇವಲ ಕೇವಲ ಕೇವಲ ಕೇವಲ ಗಂಟೆಗೆ 28,000 ಕಿಲೋಮೀಟರ್. ಅಂದರೆ ನಾವು ಬೆಂಗಳೂರಿನ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗದಲ್ಲಿ ಅಂದರೆ ಆವರೇಜ್ ಸ್ಪೀಡಲ್ಲಿ ಚಲಿಸ್ತೀವೋ ಅದರ 1,000 ಪಟ್ಟು ಹೆಚ್ಚು ಈ ವೇಗ ಇರುತ್ತೆ. ಉಷ್ಣತೆನೂ ಅಷ್ಟೆ. ಇವಾಗ ಸುನೀತಾ ವಿಲಿಯಮ್ಸ್ ಅವರೇ ಆಗಲಿ, ಶುಭಾಂಶು ಶುಕ್ಲಾ ಅವರೇ ಆಗಲಿ, ಭೂಮಿಗೆ ಹಿಂದಿರುಗಿ ಬಂದಾಗ ಭೂ ವಾತಾವರಣ ಪ್ರವೇಶಿಸಿದಾಗ ಅಲ್ಲಿ ಘರ್ಷಣೆಯಿಂದ ಉಂಟಾಗುವಂತಹ ಉಷ್ಣತೆ ಸುಮಾರು 2,300 ಡಿಗ್ರಿ ಸೆಂಟಿಗ್ರೇಡ್, 2,700 ಇರ್ಬೋದು. ಹೆಂಗೆ ಸಾಧ್ಯ ತಡ್ಕೊಳ್ಳೋದು ಅದನ್ನೇ ಅಂತ. ಆಫ್ಟರ್ ಆಲ್ ಇಟ್ ಈಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಅದಕ್ಕೆ ಹೇಳೋದು. ರಾಕೆಟ್ ಸೈನ್ಸ್ ಅನ್ನೋದು ಈಸಿ ಅಲ್ಲ,
1: ತುಂಬ ಕಷ್ಟ.
0: ಅದನ್ನು ನಮ್ಮ ದೇಶ ಸಾಧಿಸಿದೆ ಇವತ್ತು. ಬಾಯಲ್ಲಿ ಮಾತಾಡೋದು ಈಸಿ, ನಾನು ರೇಡಿಯೋ ಸ್ಟೇಷನಲ್ಲಿ ಕೂತ್ಕೊಂಡು, ಆದರೆ ಇಂಜಿನಿಯರಿಂಗ್ ದೃಷ್ಟಿಯಿಂದ ಅದನ್ನು ಸಾಧ್ಯ ಮಾಡೋದು ಯಾವ ರೀತಿ, ನಮ್ಮ ಇಂಜಿನಿಯರುಗಳ ನಮ್ಮ ವಿಜ್ಞಾನಿಗಳ ಸಾಮರ್ಥ್ಯ ಎಂಥದ್ದಿರಬೇಕು ಅಂದು ಇರೋದು ಎಂಥದ್ದಿದೆ ಅನ್ನೋದು ಇದರಿಂದ ವ್ಯಕ್ತವಾಗುತ್ತೆ. ಇವಾಗ ಈ ಚಂದ್ರನ್ನೇ ತಗೊಂಡ್ರೆ, ಇವಾಗ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಶರದ್ ಋತುವಿನ ಚಂದ್ರ ಇನ್ನೇನು ಇವಾಗ ಬರ್ತಾ ಇದೆ ಶರದ್ ಋತುವಿನ ಮುಂದೆ, ಯಾಕಂದರೆ ಮಾನ್ಸೂನ್ ಎಲ್ಲ ಮುಗ್ದೋಗಿರುತ್ತೆ. ಚಂದ್ರ ತುಂಬ ಪೂರ್ಣ ಚಂದ್ರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಹಾಗಾಗಿ ಚಂದ್ರ ಇಂದ್ರ ಚಂದ್ರ ದೇವೇಂದ್ರ ಅಂತ ಸಾಮಾನ್ಯವಾಗಿ ಹೇಳ್ತಾರೆ ಹೊಗಳಬೇಕಾದ್ರೆ. ಹಾಗಾಗಿ ಸುಂದರವಾಗಿರೋರನ್ನ ಚಂದ್ರನಿಗೆ ಹೋಲಿಸುವಂಥದ್ದು ಇದೆ. ಇದರಲ್ಲೂ ಇನ್ನೂ ನಮ್ಮ ಅಮರಶಿಲ್ಪಿ ಜಕಣಾಚಾರ್ಯನಲ್ಲಿ ನಿಲ್ಲು ನೀ ನಿಲ್ಲು ನೀ ನೀವಿಲ್ಲವೇಣಿ ಅಂತ ಒಂದು, ಅದರಲ್ಲಿ ಸುಂದರಿಯೇ ಚಂದಿರನ್ನು ಅಂತ ಒಂದು ಬರುತ್ತೆ. ಈ ರೀತಿ ಹೇಳಿದ್ದಾರೆ, ಸಾಕಷ್ಟು ಬರುತ್ತೆ. ಆದರೆ ಒಂದೇ ಒಂದು ಸಂಗತಿ ಹೇಳ್ಬಿಡ್ತೀನಿ, ಕಾಳಿದಾಸ ಎಲ್ರಿಗೂ ಗೊತ್ತಿದ್ದಾನೆ. ಕಾಳಿದಾಸ ಎಂತೆಂಥ ರಘುವಂಶ, ಕುಮಾರ ಸಂಭವ, ಮಾಲವಿಕಾಗ್ನಿಮಿತ್ರ, ವಿಕ್ರಮೋರ್ವಶೀಯ, ಅಭಿಜ್ಞಾನ ಶಾಕುಂತಲ ಎಲ್ಲ ಬರ್ತಿದ್ದೆ, ರಘುವಂಶ, ಕುಮಾರ ಸಂಭವ. ಈ ರೀತಿ ಒಬ್ಬ ಫ್ರೆಂಡ್ ಹೇಳಿದಂತೆ ಕಾಳಿದಾಸನಿಗೆ, ನೋಡಪ್ಪ ಇದೆಲ್ಲ ಚೆನ್ನಾಗಿ ಬರೀತೀಯ, ಸುಂದರವಾಗಿರೋ ಅವ್ರನ್ನೆಲ್ಲ ನೀನು ಚಂದ್ರನಿಗೆ ಹೋಲಿಸ್ತೀಯ, ನಿನಗೆ ಏನಾದರೂ ಸಾಮರ್ಥ್ಯ ಇದ್ದರೆ ಎಮ್ಮೆಗೆ ಸಂಬಂಧಿಸಿದಂತಹ ಏನಾದರೂ ಒಂದು ವಿಚಾರನ ಚಂದ್ರನಿಗೆ ಹೋಲಿಸ್ತೀಯ, ಚಂದ್ರನ ಸೌಂದರ್ಯಕ್ಕೆ ಹೋಲಿಸ್ತೀಯ, ಪೂರ್ಣ ಚಂದ್ರನ. ಕಾಳಿದಾಸ ಅದನ್ನು ಚಾಲೆಂಜ್ ಆಗಿ ಸವಾಲಾಗಿ ಸ್ವೀಕರಿಸಿ ಒಂದು ಶ್ಲೋಕನ ಅವನು ಬರೆದಂತ, ಇದು ಕಾಳಿದಾಸ ಬರೆದಿರೋದೆ ಅಂತಾನೆ ಹೇಳ್ತಾರೆ, ಆದರೆ ಈ ಕತೆ ಎಷ್ಟು ನಿಜ ಅನ್ನೋದು ನಂಗೆ ಗೊತ್ತಿಲ್ಲ. ಹಾಗಾಗಿ ಅವನು ಈ ಶ್ಲೋಕ ಬರೆದ, ಭೋಜನಂ ದೇಹಿ ರಾಜೇಂದ್ರ ಘೃತ ಸೂಪ ಸಮನ್ವಿತಂ ಮಾಹಿಷಂಚ ಶರಚಂದ್ರ ಚಂದ್ರಿಕಾ ಧವಳಂ ದದಿಹಿ. ಅಂದರೆ ನನ್ನನ್ನು ಸಾಕಿ ಸಲಹುತ್ತಿರುವಂತಹ ಆಶ್ರಯ ಕೊಟ್ಟಿರುವಂತಹ ಭೋಜರಾಜ ನನಗೆ ಭೋಜನ ದಯಪಾಲಿಸು. ಎಂಥ ಭೋಜನ? ಅವುಗಳಲ್ಲಿ ಘೃತ ಅಂದರೆ ತುಪ್ಪ ಯಥೇಚ್ಛವಾಗಿರಬೇಕು, ಸೂಪ ಅಂದರೆ ಬಹುಶಃ ತವ್ವೆ ಅಂತ ನಾವು ಹೇಳ್ತೀವಲ್ಲ ಆ ರೀತಿ ಇರ್ಬೋದು. ಘೃತ ಸೂಪ ಸಮನ್ವಿತ ಒಳಗೊಂಡಿರಬೇಕು. ಇದ್ರ ಜೊತೆ ಇನ್ನೊಂದೇ ಒಂದು ಇರಬೇಕು. ಏನದು? ಮೊಸರು. ಆ ಮೊಸರು ಯಾವುದರಿಂದ ಮಾಡಿರಬೇಕು ಅಂದರೆ ಎಮ್ಮೆಯ ಹಾಲಿನಿಂದ ಮಾಡಿರಬೇಕು. ಆ ಎಮ್ಮೆಯ ಹಾಲು ಯಾವ ಥರ ಇರಬೇಕು ಅಂದರೆ ಶರದ್ ಋತುವಿನ ಚಂದ್ರನ ಕಾಂತಿಯಂತೆ ಇರಬೇಕು. ಹಾಗಾಗಿ ಎಮ್ಮೆನೂ ಬಂದ, ಚಂದ್ರನೂ ಬಂದ, ಕಾಳಿದಾಸ ವಿಜೃಂಭಿಸಿದ. ಆದರೆ ಚಂದ್ರನ ಕಾಂತಿ ಇದೆಯಲ್ಲ, ಇದನ್ನು ತುಂಬ ಜನ ಇದನ್ನು ಸುಂದರವಾಗಿರೋರಿಗೆ ಹೋಲಿಸಿದ್ದಾರೆ. ನಮ್ಮ ಜಯಂತ್ ಕಾಯ್ಕಿಣಿಯವರು ಏನು ಕಡಿಮೆ ಇಲ್ಲ ಇದರಲ್ಲಿ, ಆಧುನಿಕ ಕವಿ ಇವರು. ಅನಿಸುತು ಮುಂಗಾರು ಮಳೆ ಚಿತ್ರ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ಲದೇ ಇರೋರೇ ಇಲ್ಲ ಅಂತ ಹೇಳಬೇಕು. ಅದರಲ್ಲಿ ಅನಿಸುತ್ತಿದೆ ಯಾಕೋ ಇಂದು ಮನೋಮೂರ್ತಿಯವರ ಸಂಗೀತದಲ್ಲಿ, ಪೂರ್ಣ ಚಂದಿರ ರಜಾ ಹಾಕಿದ ನಿನ್ನಯ ಮೊಗವನ್ನು ಕಂಡಕ್ಷಣ ನಾ ಕೈದಿ ನೀನೇ ಸೆರೆಮನೆ ಅಂತ ಹೇಳಿ ದಯಮಾಡಿ ಅದನ್ನು ಒಂದು ಹಾಕಿದ್ರೆ.
1: ಖಂಡಿತ ಹಾಕ್ತೀನಿ ಸರ್. ನಿಮ್ಗೆ ಹಳೇ ಕಾಲದಿಂದ ಈಗಿನ ಯುವಕರ ಏನು ಹಾರ್ಟ್ ಬೀಟ್ ಕೂಡ ಗೊತ್ತು ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ. ಖಂಡಿತವಾಗ್ಲೂ ಈ ಹಾಡನ್ನ ಪ್ರಸಾರ ಮಾಡ್ತೀವಿ. ಮತ್ತೆ ಇನ್ನೊಂದು ಸ್ವಲ್ಪ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್ ಜೊತೆ, ಇನ್ನೊಂದು ಸ್ವಲ್ಪ ಮಾತಾಡ್ತೀವಿ.

0: ಖಂಡಿತವಾಗ್ಲೂ ನಮಗೂ ಅನ್ನಿಸ್ತಾ ಇದೆ, ಯಾಕೋ ಸಮಯ ಖಳನಾಯಕನ ಹಾಗೆ ಕಾಣಿಸ್ತಿದ್ದಾನಲ್ಲ ಅಂತ. ಸರ್, ಕಾರ್ಯಕ್ರಮ ಕೊನೆ ಹಂತಕ್ಕೆ ಬಂದಿದೆ, ಅದಕ್ಕೆ ಮುಂಚೆ ಒಂದಷ್ಟು ರ್ಯಾಪಿಡ್ ಫೈರ್ ಕೇಳಬೇಕು ಸರ್ ನಿಮ್ ಜೊತೆ. ಸೊ ಆಗ್ಬೋದಾ ಸರ್? ಒಂದು ಪದ ಒಂದು ಸಾಲು, ಅಥವಾ ನಿಮ್ಗೆ ಒಂದು ಎರಡ್ ಮೂರ್ ಸೆಕೆಂಡ್ ಟೈಮ್ ಇರುತ್ತೆ. ಚಂದ್ರನ, ಮಾರ್ಸ, ಮಂಗಳನ.
1: ಚಂದ್ರನ,
0: ಮಂಗಳನ, ಮಾರ್ಸ.
1: ಮಂಗಳ ಅನ್ನೋದು ಮಾರ್ಸ್. ನನಗೆ ಎರಡು ಫೇವರೇಟ್, ಆದ್ರೆ ಮಾರ್ಸ್ ನಾನು ಹೇಳ್ತೀನಿ.
0: ಮಾರ್ಸ್ ಇಷ್ಟ ತುಂಬಾ. ಇಸ್ರೋನ ಇದು ಪ್ಲಾನೆಟೋರಿಯಂ?
1: ಇದು ತುಂಬಾ ಕಷ್ಟ ಹೇಳೋದು. ಎರಡು ತನ್ನದೇ ಆದ ಒಂದು ಛಾಪನ್ನ ಮೂಡಿಸಿವೆ. ನಾನು ಹೇಳಿದ್ನಲ್ಲ, ಈ 37 ವರ್ಷ ಕೆಲಸ ಮಾಡಿದ್ದು ಇಸ್ರೋದಲ್ಲಿ.
0: ಕರ್ನಾಟಕ ಮ್ಯೂಸಿಕ, ವೆಸ್ಟರ್ನ್ ಮ್ಯೂಸಿಕ
1: ಎರಡೂ ಕೇಳ್ತೀನಿ. ಆದರೆ ಕರ್ನಾಟಕ, ನಾನು ಹುಟ್ಟಿ ಬೆಳೆದಿರುವಂತಹ, ನಾನು ನನ್ನ ಮಣ್ಣಿನ ವಾಸನೆ ಇರುವಂಥದ್ದು ಕರ್ನಾಟಕ ಸಂಗೀತ ಖಂಡಿತ ಇಷ್ಟ.
0: ಸೂಪರ್. ನಿಮ್ಮ ನೆಚ್ಚಿನ ಕನ್ನಡ ಪುಸ್ತಕ ಯಾವುದಾದ್ರೂ ಇದೆಯಾ?
1: ಖಂಡಿತ, ಡಿ ವಿ ಜಿಯವರ ಜ್ಞಾಪಕ ಚಿತ್ರಶಾಲೆ ಅಂತ 8 ಸಂಪುಟಗಳಿದೆ, ವಾಲ್ಯೂಮ್ಸ್. ಜೀವನ ಅಂದ್ರೆ ಏನು ಅಂತ ಖಂಡಿತ ಗೊತ್ತಾಗುತ್ತೆ.
0: ನೆಚ್ಚಿನ ಕನ್ನಡ ಗೀತೆ ಆಗ್ಲೇ ಹೇಳಿದ್ರಿ.
1: ನೆಚ್ಚಿನ ಕನ್ನಡ ಗೀತೆಗಳು ಸಾಕಷ್ಟು ಇದೆ. ಬಾನಿಗೊಂದು ಎಲ್ಲೆ ಎಲ್ಲಿದೆ ಖಂಡಿತ.
0: ಸರ್, ಒಂದು ಸ್ಯಾಟಲೈಟ್ ಮಿಷನ್ ನಿಮಗೆ ತುಂಬಾ ಹತ್ತಿರ ಆಗಿದ್ದು ಯಾವುದು? ಯಾವ ಸ್ಯಾಟಲೈಟ್ ಮಿಷನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ಅನಿಸಿದ್ದು?
1: ತುಂಬಾ ಹತ್ತಿರ ಅನಿಸಿದ್ದು ನನಗೆ, ನಾನು ಹೇಳದ್ನಲ್ಲ, ನಮ್ಮ ದೇಶದ ಭವಿಷ್ಯದ ದೃಷ್ಟಿಯಿಂದ, ನಮ್ಮ ದೇಶದ ಸಾಮರ್ಥ್ಯದ ದೃಷ್ಟಿಯಿಂದ TES ಅನ್ನುವಂತಹ ಒಂದು ಉಪಗ್ರಹ, ಬಹು ವೀಕ್ಷಣಾ ಉಪಗ್ರಹ, ಅದು ನನಗೆ ತುಂಬ ಇಂಪ್ರೆಸ್ ಮಾಡಿತು ಅಂತ ಹೇಳ್ಬೋದು.
0: ವಿಜ್ಞಾನವನ್ನು ಒಂದು ಪದದಲ್ಲಿ ಹೇಳೋಕ್ಕಾಗುತ್ತಾ?
1: ವಿಜ್ಞಾನ ಅನ್ನೋದು ಖಂಡಿತ ನಮಗೆ ಅನೇಕ ಅನುಕೂಲಗಳನ್ನು ಕಲ್ಪಿಸಿಕೊಟ್ಟಿರುವಂತಹ ಒಂದು ಸಾಧನ, ಅದನ್ನು ಎಚ್ಚರಿಕೆಯಿಂದ ಬಳಸ್ಕೋಬೇಕು.
0: ಸೂಪರ್ ಸರ್. ಸರ್, ಒಬ್ಬ ಚಿಕ್ಕ ಹುಡುಗನಿಗೆ ಕ್ಯೂರಿಯಾಸಿಟಿ ಇರಬೇಕಾ ಅಥವಾ ಇಂಟೆಲಿಜೆನ್ಸ್ ಇರಬೇಕಾ?
1: ಕ್ಯೂರಿಯಾಸಿಟಿ ಫಸ್ಟ್, ಆಮೇಲೆ ಇಂಟೆಲಿಜೆನ್ಸ್.
0: ನೈಸ್. ಸರ್, ಆಕಾಶ ನೋಡಿದಾಗ ವಿಜ್ಞಾನಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ಪದ ಯಾವುದು ಸರ್?
1: ಬ್ಯೂಟಿ.
0: ಹೌದಾ?
1: ಸೌಂದರ್ಯ.
0: ಸೂಪರ್ ಸರ್. ಭಾರತದ ಸ್ಪೇಸ್ ಜರ್ನಿ ಬಗ್ಗೆ ಒಂದು ಪದ ಹೇಳೋದಾದ್ರೆ?
1: ಅಮೋಘ.
0: ಓ ಸರ್, ಏನ್ ಸರ್ ನೀವು, ನಂಗಂತೂ ಮೈ ರೋಮಾಂಚನಗೊಳ್ತಾ ಇದೆ. ಸರ್, ನಿಮ್ಮ ಜೀವನದ ಒಂದು ದೊಡ್ಡ ಲೆಸನ್, ಒಂದು ಪಾಠ?
1: ವಿಜ್ಞಾನವನ್ನ ಕಲಿಸಬೇಕು. ವಿಜ್ಞಾನವನ್ನ ನಾವು ವಿಜ್ಞಾನದಲ್ಲಿ ತೊಡಗಿಸ್ಕೋಬೇಕು.

0: ವಿಜ್ಞಾನವನ್ನು ಇತರರಿಗೆ ಬೋಧಿಸಿ ಮುಂದಿನ ಪೀಳಿಗೆಯವರು ಅದನ್ನು ಮೈಗೂಡಿಸಿಕೊಂಡು ಭಾರತವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತೆ ಪ್ರೇರೇಪಿಸಬೇಕು.
1: ವಾವ್, ಸೂಪರ್ ಸರ್. ವಿಜ್ಞಾನಕ್ಕೆ ನಿಲುಕದ್ದು ಏನಾದರೂ ಇದೆ ಅಂತ ಅನಿಸುತ್ತಾ ನಿಮಗೆ?
0: ನಮ್ಮ ಇಂದ್ರಿಯ ಗ್ರಾಹ್ಯಕ್ಕೆ ಅನುಗುಣವಾಗಿರುವಂತಹ ಗ್ರಾಹ್ಯವಾದ ವಿಷಯಗಳ ದೃಷ್ಟಿಯಿಂದ ಇರ್ಬೋದು. ಇನ್ನು ವಿಜ್ಞಾನಕ್ಕೆ ಇನ್ನೂ ಎಷ್ಟೋ ಉತ್ತರಗಳು ಸಿಕ್ಕಿಲ್ಲ. ಇವಾಗ ಅನ್ಯಲೋಕ ಜೀವಿಗಳು, ಬುದ್ಧಿಜೀವಿಗಳಿದ್ದಾರೆ ಅನ್ನೋದು ಸಿಕ್ಕಿಲ್ಲ. ಇನ್ನು ಸಿಕ್ಕಿಲ್ಲ ಅಂದರೆ ಅವ್ರು ಇಲ್ಲ ಅಂತಲ್ಲ. ಆಬ್ಸೆನ್ಸ್ ಆಫ್ ಎವಿಡೆನ್ಸ್ ಈಸ್ ನಾಟ್ ಎವಿಡೆನ್ಸ್ ಆಫ್ ಆಬ್ಸೆನ್ಸ್. ಅದಕ್ಕೆ
1: ಕರೆಕ್ಟ್ ಸರ್. ಸರ್, ತುಂಬ ಸಂತೋಷ. ಇಂದು ನಿಮ್ಮ ಜೊತೆ ಮಾತನಾಡಿದಾಗ ಒಂದು ವಿಷಯ ಮತ್ತೆ ಮತ್ತೆ ಮನಸ್ಸಿಗೆ ಬರುತ್ತೆ. ನಾವು ಆಕಾಶವನ್ನು ನೋಡ್ತೀವಿ, ನಕ್ಷತ್ರನ ಎಳಿಸ್ತೀವಿ, ಚಂದ್ರನನ್ನು ನೋಡಿ ತುಂಬ ಖುಷಿ ಪಡ್ತೀವಿ. ಆದರೆ ಕೆಲವರು ಮಾತ್ರ ಆಕಾಶದ ಆಚೆ ಏನಿದೆ ಅಂತ ಪ್ರಶ್ನಿಸ್ತಾರೆ, ಮತ್ತು ಆ ಪ್ರಶ್ನೆಗೆ ಉತ್ತರ ಹುಡುಕಲು ಜೀವನವನ್ನೇ ವಿಜ್ಞಾನಕ್ಕೆ ಅರ್ಪಿಸ್ತಾರೆ. ಅಂತ ಭಾರತದ ಬಾಹ್ಯಾಕಾಶದ ಮಹಾನ್ ಸೈಂಟಿಸ್ಟ್ಗಳಲ್ಲಿ ಕೇವಲ ರಾಕೆಟ್ ಟು ಸ್ಯಾಟಿಲೈಟ್ ಕಥೆಯಲ್ಲ ಅಂತ ಇವತ್ತು ನಮಗೆ ತುಂಬ ಚೆನ್ನಾಗಿ ವಿವರಿಸಿದಂತಹ ಜವಾಹರ್ಲಾಲ್ ನೆಹರು ಪ್ಲಾನಿಟೋರಿಯಂನ ಡೈರೆಕ್ಟರ್ ಆದ ಡಾಕ್ಟರ್ ಗುರುಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಬಹಳ ಸಂತೋಷ. ನಾನು ಇಲ್ಲಿ ಬಂದು ಇಲ್ಲಿ ಭಾಗವಹಿಸಿದ್ದು ನನಗೆ ಅತ್ಯಂತ ಸಂತೋಷವನ್ನು ತಂದಿದೆ. ಕೃತಜ್ಞತೆಗಳು ಆಕಾಶವಾಣಿಗೆ. ತಮಗೆ ನಮಸ್ಕಾರ.
1: ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್.
2: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. ಮೂರೂವರೆ ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡಾ 5.5 ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನ ನೇಮಕ. ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ವಾರ್ತೆಗಳ ವಿವರ. ಜನರ ವಿಶ್ವಾಸ ಮತ್ತು ಕೋಟ್ಯಂತರ ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ತಮ್ಮ ಶಕ್ತಿಯ ಪ್ರಮುಖ ಮೂಲವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಯಲ್ಲಿ ಮಾತನಾಡಿದ ಅವರು, ದೇಶದ 140 ಜನರಿಗಾಗಿ ಹಾಗೂ ಜನರ ಸೇವೆಯನ್ನು ಸಮರ್ಪಣೆಯಿಂದ ಮುಂದುವರಿಸಲು ಹೆಚ್ಚಿನ ಶಕ್ತಿ ಮತ್ತು ಸಾಮರ್ಥ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕಳೆದ 25 ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿಗಳು ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯನ್ನೇ ಜೀವನದ ಧ್ಯೇಯವನ್ನಾಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಬಡವರು, ಯುವಜನರು, ರೈತರು ಮತ್ತು ಮಹಿಳೆಯರನ್ನು ಕೇಂದ್ರವಾಗಿಟ್ಟುಕೊಂಡು ಹಲವು ಯೋಜನೆಗಳನ್ನು ಜಾರಿಗೊಳಿಸಿರುವ ಪ್ರಧಾನಿ 140 ಭಾರತೀಯರ ಜೀವನದಲ್ಲಿ ಅಭಿವೃದ್ಧಿ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಮೂಡಿಸಲು ಶ್ರಮಿಸಿದ್ದಾರೆ. ಮಹಿಳೆಯರ ಸುರಕ್ಷತೆ ಮತ್ತು ಘನತೆ ಹೆಚ್ಚಿಸುವಲ್ಲಿ ಶೌಚಾಲಯ ನಿರ್ಮಾಣ ಹಾಗೂ ಉಜ್ವಲ ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ ಎಂದು ತಿಳಿಸಿದರು. ಸಾರ್ವಜನಿಕ ಸೇವೆಯಲ್ಲಿ 25 ಪೂರೈಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೇಶ ವಿದೇಶಗಳಿಂದ ಅಭಿನಂದನಾ ಸಂದೇಶಗಳು ಹರಿದು ಬರುತ್ತಿವೆ. ಬೆಲ್ಜಿಯಂ ಪ್ರಧಾನಿ ಬಾಡೆ ವೀವರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದ್ದು, ತಮ್ಮ ಭಾರತ ಭೇಟಿಯ ಬಳಿಕ ಉಭಯ ರಾಷ್ಟಗಳ ನಡುವಿನ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಗೊಳಿಸುವ ಬಗ್ಗೆ ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ. 25 ಸಾರ್ವಜನಿಕ ಸೇವೆಯ ಸಾಧನೆಯನ್ನು ಶ್ಲಾಘಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಸಂದರ್ಭವನ್ನು ಐತಿಹಾಸಿಕ ಎಂದು ಬಣ್ಣಿಸಿದ್ದಾರೆ. ಹರಿಯಾಣದ ಗುರುಗ್ರಾಮ್ನಲ್ಲಿ ವಿಕಸಿತ ಭಾರತ ಸಂಕಲ್ಪ ಸಭಾ ಸೇವಾ ಜ್ಯೋತಿ ಯಾತ್ರೆಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಡಿ ಸಂವಿಧಾನದ 370 ವಿಧಿ ರದ್ದತಿ, ನಕ್ಸಲ್ವಾದದ ನಿರ್ಮೂಲನೆ ಮತ್ತು ಭಾರತದ ಮೂಲ ಸೌಕರ್ಯದ ಅಭಿವೃದ್ಧಿ ಸೇರಿದಂತೆ ಹಲವು ಪ್ರಮುಖ ಅಭಿವೃದ್ಧಿ ಕಾರ್ಯಗಳನ್ನು ಸಾಧಿಸಲಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ಅವರನ್ನು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಭಿನಂದಿಸಿದ್ದಾರೆ. ಮಿತ್ರಪಕ್ಷಗಳ ಹಾಗೂ ಪಾಲುದಾರರೊಂದಿಗೆ ವಿಶ್ವ

0: ವಿಶ್ವಾಸ ಪರಸ್ಪರ ಗೌರವದ ಆಧಾರದ ಮೇಲೆ ಬಾಂಧವ್ಯ ಬೆಳೆಸುವ ಪ್ರಧಾನಿ ಪಾಲುದಾರಿಕೆಯಲ್ಲಿ ಅಗತ್ಯವಿರುವ ಸ್ವಾತಂತ್ರ್ಯ ನೀಡುತ್ತಾರೆ ಎಂದು ಶ್ಲಾಘಿಸಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನ ಹಣಕಾಸು ನೀತಿ ಸಮಿತಿ ಜಾಗತಿಕ ಮಟ್ಟದ ಸವಾಲಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೆಪೋ ದರವನ್ನು ಶೇಕಡಾ 0.25 ಹೆಚ್ಚಿಸಿ ಶೇಕಡಾ 5.5 ನಿಗದಿಪಡಿಸಿದೆ. ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರ ನೇತೃತ್ವದಲ್ಲಿ ನಡೆದ 3 ದಿನಗಳ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಇದರೊಂದಿಗೆ ಸ್ಥಾಯಿ ಠೇವಣಿ ಸೌಲಭ್ಯ ದರವನ್ನು ಶೇಕಡಾ 5.25 ಹಾಗೂ ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಮತ್ತು ಬ್ಯಾಂಕ್ ದರವನ್ನು ಶೇಕಡಾ 5.75 ಪರಿಷ್ಕರಿಸಲಾಗಿದೆ. ಜಾಗತಿಕ ಹಣದುಬ್ಬರ ತೀವ್ರವಾಗಿ ಏರಿಕೆಯಾಗುವ ನಿರೀಕ್ಷೆ ಇದ್ದು ಪ್ರಮುಖ ಕೇಂದ್ರೀಯ ಬ್ಯಾಂಕ್ಗಳು ಹಣಕಾಸು ನೀತಿಯನ್ನು ಬಿಗಿಗೊಳಿಸುವ ಸಾಧ್ಯತೆ ಇದೆ ಎಂದು ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾದ ಸಂಘರ್ಷದ ಹಿನ್ನೆಲೆಯಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $100 ಹೆಚ್ಚಾಗಿರುವುದು ಸೇರಿದಂತೆ ಹೆಚ್ಚುತ್ತಿರುವ ಹಣದುಬ್ಬರದ ಒತ್ತಡದ ನಡುವೆ ರೆಪೋ ದರ ಏರಿಕೆಯಾಗಿದೆ. 2023 ಫೆಬ್ರವರಿಯ ಬಳಿಕ ಇದೇ ಮೊದಲ ಬಾರಿಗೆ ಆರ್ಬಿಐ ರೆಪೋ ದರ ಹೆಚ್ಚಿಸಿದೆ. ಆಗಸ್ಟ್ನಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಹಣದುಬ್ಬರ ಶೇಕಡಾ 4.82 ಏರಿಕೆಯಾಗಿದ್ದು ಜುಲೈನಲ್ಲಿ ಇದು ಶೇಕಡಾ 4.45 ಹಣದುಬ್ಬರದ ಒತ್ತಡ ಮುಂದುವರಿದರೆ ಮುಂಬರುವ ಹಣಕಾಸು ನೀತಿ ಸಭೆಗಳಲ್ಲೂ ಬಡ್ಡಿದರ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಅರ್ಥಶಾಸ್ತ್ರಜ್ಞರು ವಿಶ್ಲೇಷಿಸಿದ್ದಾರೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮೂಲಸೌಕರ್ಯದ ಮೇಲೆ ಭಾರತದ ಕ್ರಮ ಹಾಗೂ ಜಮ್ಮು ಕಾಶ್ಮೀರದ ಕುರಿತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಒಐಸಿ ಹೇಳಿಕೆಗಳನ್ನು ಭಾರತ ತಿರಸ್ಕರಿಸಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ 6ನೇ ಸಮಿತಿ ಸಭೆಯಲ್ಲಿ ಮಾತನಾಡಿದ ಲೋಕಸಭಾ ಸಂಸದ ಬಿಪ್ಲಾಬ್ ಕುಮಾರ್ ದೇವ್ ಈ ಹೇಳಿಕೆಗಳನ್ನು ನೀಡುವವರಿಗೆ ಸಂತ್ರಸ್ತರು ಮತ್ತು ಅಪರಾಧಿಗಳ ನಡುವೆ ವ್ಯತ್ಯಾಸ ಗುರುತಿಸಲು ಸಾಧ್ಯವಾಗಿಲ್ಲ ಎಂದು ಟೀಕಿಸಿದ್ದಾರೆ. ಇದೇ ವೇಳೆ ಸಂಸದರು ಪಾಕಿಸ್ತಾನದಿಂದ ಹೊರಹೊಮ್ಮುವ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧ ತನ್ನ ನಾಗರಿಕರನ್ನು ರಕ್ಷಿಸುವ ಹಕ್ಕು ಭಾರತಕ್ಕಿದೆ ಎಂದು ಪ್ರತಿಪಾದಿಸಿದ್ದಾರೆ. ಭಾರತಕ್ಕಾಗಿರುವ ಅನುಭವವೇ ಭಯೋತ್ಪಾದನೆ ಒಂದು ನಿರಂತರ ಬೆದರಿಕೆಯಾಗಿದೆ ಎಂಬುದನ್ನು ಸಾರುತ್ತದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ 26 ನಾಗರಿಕರ ಸಾವಿಗೆ ಕಾರಣವಾದ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಇದಕ್ಕೆ ಜ್ವಲಂತ ಉದಾಹರಣೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ದವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣ ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲಾ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಆಫ್ರಿಕಾದೊಂದಿಗೆ ಭಾರತ ಹೊಂದಿರುವ ಪಾಲುದಾರಿಕೆಯನ್ನು ಇಂದಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ನಿರ್ಮಿಸಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳು

ಸಚಿವ ಡಾಕ್ಟರ್ ಜೈಶಂಕರ್ ಹೇಳಿದ್ದಾರೆ. ಆಫ್ರಿಕಾದಲ್ಲಿರುವ ಘಾನಾದ ವಿದೇಶಾಂಗ ಸೇವಾ ಸಂಸ್ಥೆಯಲ್ಲಿ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಹಿತಾಸಕ್ತಿಗಳಲ್ಲಿ ವ್ಯತ್ಯಾಸಗಳಿದ್ದರೂ ರಾಜತಾಂತ್ರಿಕತೆ ಸ್ಪರ್ಧೆಯನ್ನು ಸಂಘರ್ಷವನ್ನಾಗಿಸಲು ಬಿಡದೆ ಅದನ್ನು ನಿರ್ವಹಿಸಬೇಕು ಮತ್ತು ಸಹಕಾರವನ್ನು ಉತ್ತೇಜಿಸಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಚಿವರು ಆರ್ಥಿಕತೆ, ಮೂಲಸೌಕರ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಉತ್ಪಾದನೆಯಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಪ್ರಸ್ತಾಪಿಸಿದರು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಸ್ಮೃತಿ ಮಂದಾನಾ ಅವರನ್ನು ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ನೇಮಕ ಮಾಡಿದೆ. ಅವರು ಭಾರತ ತಂಡದ ಪೂರ್ಣಾವಧಿ ಏಕದಿನ ಹಾಗೂ ಟಿ20 ಪಂದ್ಯಗಳ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ಳಲಿದ್ದಾರೆ. ಹರ್ಮನ್ಪ್ರೀತ್ ಕೌರ್ ಅವರು ಮೂರು ಮಾದರಿಗಳ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ಮೃತಿ ಮಂದಾನಾ ಅವರ ನೇಮಕವಾಗಿದೆ. ಈ ನಡುವೆ ಜಿಂಬಾಬ್ವೆ ಸರಣಿಗೆ ಭಾರತ ಮಹಿಳಾ ತಂಡವನ್ನು ಬಿಸಿಸಿಐ ಪ್ರಕಟಿಸಿದೆ. ಸ್ಮೃತಿ ಮಂದಾನಾ ಮೊದಲ ಬಾರಿಗೆ ಮಹಿಳಾ ತಂಡದ ಪೂರ್ಣಕಾಲಿಕ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಶಫಾಲಿ ವರ್ಮಾ ಅವರನ್ನು ಉಪನಾಯಕಿಯನ್ನಾಗಿ ಆಯ್ಕೆ ಮಾಡಿದೆ. ನಿಕಿ ಪ್ರಸಾದ್ ಮತ್ತು ಜಿಂತಿಮಣಿ ಕಲಿತಾ ಅವರು ತಂಡಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ವಿಶ್ವಾಸ ಮತ್ತು ಪಕ್ಷದ ಕಾರ್ಯಕರ್ತರ ಸಮರ್ಪಣೆಯೇ ನನ್ನ ಶಕ್ತಿಯ ಮೂಲ, ಪ್ರಧಾನಿ ನರೇಂದ್ರ ಮೋದಿ. ಮೂರೂವರೆ ವರ್ಷದ ಬಳಿಕ ರೆಪೋ ದರದಲ್ಲಿ ಹೆಚ್ಚಳ, ಶೇಕಡ 5.5ಕ್ಕೆ ನಿಗದಿಪಡಿಸಿದ ಆರ್ಬಿಐ. ವಿಶ್ವಸಂಸ್ಥೆಯಲ್ಲಿ ಜಮ್ಮು ಕಾಶ್ಮೀರ ಕುರಿತ ಇಸ್ಲಾಮಿಕ್ ಸಹಕಾರ ಸಂಘಟನೆ ಹೇಳಿಕೆ ತಿರಸ್ಕರಿಸಿದ ಭಾರತ. ಹಾಗೂ ಭಾರತ ಮಹಿಳಾ ಕ್ರಿಕೆಟ್ ತಂಡದ ನೂತನ ನಾಯಕಿಯಾಗಿ ಸ್ಮೃತಿ ಮಂದಾನಾ ನೇಮಕ, ಜಿಂಬಾಬ್ವೆ ವಿರುದ್ಧದ ಸರಣಿಗೆ ತಂಡ ಪ್ರಕಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದುವರೆಗೆ ವಾರ್ತಾ ಪ್ರಸಾರವನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇರುವುದರೊಳಾದನಿತು ಸ್ವಗವ ಪಡೆವಡೆ ಲೋಗರ್ ಅರಿಗೆ ಮೊದಲ್ ಇಹಕೆ ಪರದಾವರಣ ವಿಹುದನ್. ಇರುವುದರೊಳಾದನಿತು ಸ್ವಗವ ಪಡೆವಡೆ ಲೋಗರ್ ಅರಿಗೆ ಮೊದಲ್ ಇಹಕೆ ಪರದಾವರಣ ವಿಹುದನ್. ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ. ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ.

ಹೋಗರ್ ನೋಡಿ, ಹೇಗಿದೆ ನೋಡಿ ಜೀವನದಲ್ಲಿ ಎಷ್ಟಾಯ್ತೋ ಅಷ್ಟನ್ನು ಸಂತೋಷ ಪಡ್ಕೋಬೇಕು, ಅನುಭವಿಸ್ಬೇಕು. ಅಯ್ಯೋ ಇಷ್ಟೇ ಆಯ್ತೆ ನನಗೆ, ನಾನೆಲ್ಲ ಏನೇನೋ ಮಾಡಬೇಕು ಅಂತಿದ್ದೆ, ಏನೇನೋ ಆಗಬೇಕು ಅಂತಿದ್ದೆ ಅಂತ ಅನ್ಕೊಳ್ಳೋದ್ರ ಬದಲು ನಾವು ಇಷ್ಟೇ ಆದ್ರೂ ಸಂತೋಷ ಪಡೋದು ಒಳ್ಳೆಯದು. ಇರುವುದರಲ್ಲಿ ಆದಷ್ಟು ಸಂತೋಷವನ್ನು ಜನರು ಪಡೆದುಕೊಳ್ಬೇಕು. ಹಾಗಾದರೆ ಈ ಬದುಕಿಗೆ ಪರದ ಚೈತನ್ಯದ ಆವರಣ ಇದೆ ಎನ್ನುವುದನ್ನು ಮೊದಲು ತಿಳಿಯಬೇಕಾಗಿದೆ. ಅದರರ್ಥ ಪರಮಾರ್ಥದ ಗಣಿತದಿಂದ, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ಅಂದರೆ ಲೆಕ್ಕಾಚಾರ ಅದರ ಗಮನಿಸುವುದರಿಂದ ಅಂತ ಅರ್ಥ. ಪರಮಾರ್ಥದ ಗಣಿತದಿಂದ ಇಹದ ಜಗತ್ತಿನ ಬದುಕಿನ ಅರ್ಥಗಳನ್ನು ಗಣಿಸುವುದಾದರೆ ಇಹ ಪರಲೋಕಗಳ ಬಾಂಧವ್ಯ ಸರಿ ಹೊಂದುತ್ತೆ. ಮನುಷ್ಯ ಕರ್ಮಪ್ರವೃತ್ತನಾಗಬೇಕು, ಜಗತ್ತಿಗಾಗಿ ಕೆಲಸ ಮಾಡಬೇಕು ಅನ್ನೋದನ್ನು ಎಚ್ಚರ ಮಾಡ್ತಾ ಅವ್ರು ಹೇಳ್ತಾರೆ. ಅದಕ್ಕೊಂದು ಇತಿಮಿತಿ ಇದೆ ಅಂತ ತಿಳ್ಕೋಬೇಕು, ಸುಖದ ಇತಿಮಿತಿಯನ್ನು ಅರ್ಥ ಮಾಡ್ಕೋಬೇಕು. ಜಗತ್ತಿನ ಆಗುಹೋಗುಗಳಿಗೆ ಪರವಸ್ತುವಿನ ಆಣತಿಯಿಂದ ನಡ್ಕೊಂಡ್ರೆ ನೆಮ್ಮದಿ ಬಹಳ ಸಾಧ್ಯ. ಇನ್ನು ನಾವು ಜಗತ್ತಿನಲ್ಲಿ ಏನು ಮಾಡ್ತೇವೋ ಅವಳ ಒಡಿತು ಕೆಡಕುಗಳನ್ನು ಲೆಕ್ಕವನ್ನ ಇಹದ ಅರ್ಥವನ್ನ ಪರಿಗಣಿಸುವಾಗ ಪರಮಾರ್ಥವನ್ನು ನಿಸ್ವಾರ್ಥವಾದ ಲೋಕ ಸಂಗ್ರಹಣಾರ್ಥವಾದ ಫಲವನ್ನ ಪರಿಗಣಿಸಬೇಕು. ಆಗ ಮಾತ್ರ ಲೋಕದ ಬಾಂಧವ್ಯ ಸರಿ ಹೋಗುತ್ತೆ. ಅಂದರೆ ಇಹದ ಗಮನ ಇರಬೇಕು, ಆದರೆ ಪರಮಾರ್ಥವನ್ನು ಬಿಡಬಾರದು, ಅದರ ಗಮನವೂ ಜೊತೆಯಲ್ಲಿ ಇರಬೇಕು ಅನ್ನೋದ ಎಚ್ಚರಿಕವನ್ನ ನಮಗೆ ಕೊಡ್ತಾ ಇದ್ದಾರೆ. ಅದರ ಆವರಣ ಇದೇನು ತನ್ನುವ ಪ್ರಜ್ಞೆ ಇರಲಿ ಅಂತ ಡಿ ವಿಜಿಯವರು ಜ್ಞಾಪಿಸ್ತಾರೆ.

ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೆ. ಮುದಿ ಕುರುಡಿ ಹೊಂಗೆಯನು ಬಾದಾಮಿ ಕೋಯನುತ ಪದುಳದಿಮ್ಮಮ್ಮಂಗೆ ಕೊಡಲು ಸಿಹಿಯಹುದೆ. ಹೃದಯ ಒಳಿ ತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿಮ್ಮ. ಹೃದಯ ಒಳಿ ತಾದೊಡೆಂ ತಿಳಿವಿಹುದೆ ಜಾಣಿಹುದೆ ಸುಧೆ ಬಂತೆ ಸುಲಭದಲ್ಲಿ ಮಂಕುತಿ.

0: ಅದನ್ನ ತುಂಬಾ ತಮಾಷೆಯಾಗಿ ಹೇಳಿದ್ದಾರೆ, ಅರ್ಥ ಮಾಡ್ಕೊಳ್ಳೋ ಹಾಗೆ. ಮುದುಕುರುಡಿ ಹೊಂಗೆಯನೋ ಬಾದಾಮಿಕೋ ಎನ್ನುತ್ತಾ ಕೊಟ್ರೆ ಅದು ಸಿಹಿ ಆಗತ್ತಾ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕುರುಡಿ ಅವಳು, ಅವಳು ನೋಡಿಲ್ಲ, ಹೊಂಗೆ ಇಟ್ಕೊಂಡ್ಬಿಟ್ಟಿಯಾಳ ಕೈಲಿ. ಆ ಹೊಂಗೆ ಇಟ್ಕೊಂಡು ಬಾದಾಮಿ ತಗೋ ಮಗು ಅಂಥೇಳಿ ಮೊಮ್ಮಗಂಗೆ ಕೊಟ್ಬಿಟ್ರೆ ಅದು ಸಿಹಿ ಆಗ್ಬಿಡುತ್ತೆ ಅಂದ್ರೆ ಪಾಪ ಮುದುಕಿಗೆ ಮನಸ್ಸಿರೋ ಒಳ್ಳೇದೆ, ಮಗುಗೆ ಒಳ್ಳೇದು ಸಿಹಿ ತಿಂಡಿ ಕೊಡಬೇಕು ಅಂತ ಆಸೆ ಇದೆ. ಆದರೆ ಆಕೆ ಮಾಡಿದ ಕೆಲಸದಲ್ಲಿ ಜಾಣ್ಮೆ ಇದೆಯಾ, ತಿಳುವಳಿಕೆ ಇದೆಯಾ, ಇತರರಿಗೆ ಒಳ್ಳೇದು ಮಾಡಬೇಕು ಅಂತ ಕೇವಲ ಮನಸ್ಸಿನಿಂದ ಭಾವನೆಯಿಂದ ಇದ್ರೆ ಕಾರ್ಯ ಆಗೋದಿಲ್ಲ. ಸಂದರ್ಭಕ್ಕೆ ಉಚಿತವಾದ ಜಾಣತನ, ಸರಿಯಾದ ತಿಳುವಳಿಕೆ, ಮನಸ್ಸಿನ ಸದ್ಭಾವನೆ ಜತೆಗೂಡಿದ್ರೆ ಮಾಡುವ ಕೆಲಸ ಹಿತವಾಗಿರುತ್ತೆ. ಸುಲಭದ ರೀತಿಯಲ್ಲಿ ಅಮೃತ ಸಿಗಲಿಕ್ಕೆ ಸಾಧ್ಯ ಇದೆ. ಸುಧೆ ಬಂತೆ ಸುಲಭದಲ್ಲಿ ಅಂತ ಕೊನೆ ಮಾಡಿದ್ದಾರೆ. ಇತರರಿಗೆ ಒಳ್ಳೆಯದನ್ನ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗತ್ತಾ? ಅಲ್ಲಿಗೆ ಬರೀ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದಲ್ಲ, ಜಾಣಿರಬೇಕು, ತಿಳಿವಿರಬೇಕು, ಮನಸ್ಸಿನಲ್ಲಿ ಹುರಿಯವಂತಿಕೆ ಇರಬೇಕು, ಅರ್ಥಪೂರ್ಣವಾದ ಬದುಕಿರಬೇಕು, ಮಾಡುವ ಕೆಲಸದಲ್ಲಿ ನಿಜವಾದ ಪ್ರೀತಿ ವಿಶ್ವಾಸಗಳು ಜೊತೆಗೂಡಿದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಬರೀ ಮೇಲ್ನೋಟಕ್ಕೆ ಏನೋ ಹೇಳ್ಬಿಟ್ರೆ, ಒಂದು ಸ್ವೀಟ್ ತಂದ್ಕೊಡ್ಬಿಟ್ರೆ, ಕಮಾನ್ ಬಹಳ ಸಂತೋಷ ತಪ್ಪ ತಿನ್ನಿಪ್ಪ ಸಂತೋಷ ಪಡಿ ಅಂತೇಳಿ, ಮಗ ಫಸ್ಟ್ ಕ್ಲಾಸ್ ಬಂದ ತುಂಬಾ ಸಂತೋಷ ಅಂತೇಳಿ ಸ್ವೀಟ್ ತಗೊಂಡು ಒಳಗಡೆನಲ್ಲಿ, ಅಯ್ಯೋ ಮನೆಗೆ ಉದ್ದಾರ ಆಗ, ಇವನಿಗೆ ಯಾಕೆ ಹಿಂಗಾತ ಹೆಂಗ್ ಕತ್ತೀಯೋ, ನನ್ನ ಮಗಂಗ್ ಜಾಸ್ತಿ ಬಾರಿಸೆ ಬಂದಿಲ್ಲ, ಇಳಿ ಮಾತ್ರ ಅಷ್ಟು ಬಂತು ಅಂತ ಸಂಕಟ ಪಟ್ರೆ ಆ ಮಾಡಿದ ಸಂತೋಷಕ್ಕೆ ಅರ್ಥ ಇದೆಯೇ? ನಿಜವಾಗಿ ಕೂಡ ಹೃದಯಪೂರ್ವಕವಾಗಿ ಅರ್ಥ ಮಾಡ್ಕೊಂಡು ಸಂತೋಷ ಪಡೋದನ್ನ ಅಭ್ಯಾಸ ಮಾಡಬೇಕು. ಅದನ್ನ ಬಹಳ ಸುಲಭವಾದದ್ದಲ್ಲ ಅನ್ನೋದನ್ನ ಎಚ್ಚರ ಮಾಡಿದ್ದಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮ ಕೇಳಿದ್ವಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:30. ನಮಗೆ 1:40 ಸೇವಾ ಸಂಕಲ್ಪ ಕಾರ್ಯಕ್ರಮ ಇರೋದ್ರಿಂದ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮ ಪ್ರಸಾರ ಆಗೋದಿಲ್ಲ. ಇವಾಗ 2 ಸುಂದರ ಚಿತ್ರಗೀತೆಗಳನ್ನು ಕೇಳೋಣ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇನ್ನು ಮುಂದೆ ಕೇಳಿ ಕಾರ್ಯಕ್ರಮ ಸೇವಾ ಸಂಕಲ್ಪ ಅಭಿಯಾನ. ಈ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ದೇಶ ಸೇವೆ ಅಭಿಯಾನದ ಅಂಗವಾಗಿ ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಈ ಕುರಿತಂತೆ ವಿಶೇಷ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸಿಕ್, ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಆಕಾಶವಾಣಿಯ ಕೇಳುಗ ಕೋಟಿಗೆ ನಮಸ್ಕಾರ. ಸಹೃದಯರೇ, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರು ಸಾರ್ವಜನಿಕ ಜೀವನಕ್ಕೆ ಬಂದು 25 ವರ್ಷಗಳಾಗ್ತಿದೆ. ಈ ಸಂದರ್ಭವನ್ನು ಜನಸೇವಾ ದೇಶ ಸೇವಾ ಎನ್ನುವ ಹೆಸರಿನಲ್ಲಿ ದೇಶಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಆಕಾಶವಾಣಿ ಬೆಂಗಳೂರಿನ ಸುದ್ದಿ ವಿಭಾಗವು GST ಒಂದು ದೇಶ ಒಂದು ತೆರಿಗೆ ಈ ಕುರಿತಂಥ ಒಂದು ಚರ್ಚೆಯನ್ನು ನಡೆಸೋದ್ರ ಮೂಲಕ ದೇಶಾದ್ಯಂತ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮಗಳಿಗೆ ಮತ್ತಷ್ಟು ಮಹತ್ವವನ್ನು ತಂದುಕೊಡ್ತಾ ಇದೆ. GST ಕುರಿತು ಹೆಚ್ಚಿನ ಮಾಹಿತಿನ ತಿಳಿಸಿಕೊಡಲಿಕ್ಕಾಗಿ ನಾಡಿನ ಹೆಸರಾಂತ ಆರ್ಥಿಕ ತಜ್ಞರು, ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಕೃಷ್ಣರಾಜ್ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಕೃಷ್ಣರಾಜ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನೇಕ ಯೋಜನೆಗಳನ್ನು ಕುರಿತ ತಜ್ಞ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜ್ಯ ಪರಿಸರ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿತ್ಯ ಒಂದಲ್ಲ ಒಂದು ಲೇಖನದ ಮೂಲಕ ಜನಮಾನಸಕ್ಕೆ ಸುಪರಿಚಿತರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೀನಿ.
3: ತಮಗೂ ನಮಸ್ಕಾರ.
2: ನಮ್ಮ ಇವತ್ತಿನ ಚರ್ಚೆಯ ವಿಷಯ GST, ಸರಕು ಮತ್ತು ಸೇವಾ ತೆರಿಗೆ. 2017 ನಂತರ ಭಾರತದ ಆರ್ಥಿಕ ವ್ಯವಸ್ಥೆಗೆ, ಹಾಗೆಯೇ ಜನಸಾಮಾನ್ಯರು ತಮ್ಮ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನು ನಿಭಾಯಿಸೋದ್ರ ಮೂಲಕ ದೇಶದ ಆರ್ಥಿಕ ಶಕ್ತಿಗೆ ಒತ್ತಾಸೆ ಆಗುವಂತ ಒಂದು ಸಂದರ್ಭ ಶುರುವಾಯಿತು. ಈ ಪರಿಕಲ್ಪನೆ ಬಂದದ್ದು ಅಥವಾ ಈ ಪರಿಕಲ್ಪನೆಯ ಅನಿವಾರ್ಯತೆ ಬಗ್ಗೆ ತಾವೇನು ಹೇಳ್ತೀರಿ ಸರ್?
3: ಈ ಒಂದು ಸರಕು ಮತ್ತು ಸೇವೆ ಟ್ಯಾಕ್ಸ್ ಏನಿದೆ ತೆರಿಗೆ, 2000 ಕೇಲ್ಕರ್ ಕಮಿಟಿ ಅನ್ನೋ ಒಂದು ಕಮಿಟಿಯ ಒಂದು ರೆಕಮೆಂಡೇಷನ್ ಮೇಲೆ 2017 July 1 ಈ ಒಂದು GST ಕಾರ್ಯರೂಪಕ್ಕೆ ತರಲಾಯಿತು. ಈ ಕಾರ್ಯರೂಪಕ್ಕೆ ತರುವುದಕ್ಕಿಂತ ಮುಂಚೆ ನಾವು ವ್ಯಾಟ್ ಅಂತ, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು ಅಂತ ಇತ್ತು. ಇಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು. ಏನಂತಂದರೆ, ಕೇಂದ್ರ ಸರ್ಕಾರ ತೆರಿಗೆ ಮತ್ತು ರಾಜ್ಯ ಸರ್ಕಾರ ತೆರಿಗೆಗಳ ನಡುವೆ ಹೊಂದಾಣಿಕೆ ಇರಲಿಲ್ಲ, ಬೇರೆ ಬೇರೆ ರೇಟ್ಸ್ ಇತ್ತು. ಈಗ ಮಹಾರಾಷ್ಟ್ರದಲ್ಲಿ ಒಂದು ಪೇಸ್ಟ್ಗೆ ಬೇರೆ ಬೆಲೆ ಇದ್ದರೆ ಅದೇ ಕರ್ನಾಟಕದಲ್ಲಿ ಅದಕ್ಕೆ ಬೇರೆ ಬೆಲೆ ಇರ್ತಿತ್ತು. ಎಲ್ಲ ಸರಕು ಸಾಮಗ್ರಿಗಳಿಗೆ GST ಅಥವಾ ಟ್ಯಾಕ್ಸು ತುಂಬ ಹೆಚ್ಚು ಕಡಿಮೆ ಇತ್ತು. ಸೊ ಅದರಿಂದ ಈ ಒಂದು ಉದ್ಯಮ ವಲಯದಲ್ಲಿ ಮತ್ತು ಕೈಗಾರಿಕಾ ವಲಯದಲ್ಲಿ ಸರಕು ಸಾಮಗ್ರಿಗಳಿಗೆ ಟ್ಯಾಕ್ಸನ್ನು ಡಿಫ್ರೆಂಟಾಗಿ ವಿಧಿಸ್ತಾ ಇರೋದ್ರಿಂದ ಅವರಿಗೆ ಸರಿಯಾಗಿ ಮಾರಾಟ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಥವಾ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ

0: ಆಗ್ತಿರ್ಲಿಲ್ಲ, ಮತ್ತೆ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ನಲ್ಲಿ ಸಾಕಷ್ಟು ಸಾಮ್ಯತೆ ಇರಲಿಲ್ಲ, ಹೀಗಾಗಿ ಒಂದು ಹೊಂದಾಣಿಕೆ ಇರಲಿಲ್ಲ, ಟ್ಯಾಕ್ಸ್ ಅಲ್ಲೇ ಹೊಂದಾಣಿಕೆ ಇರಲಿಲ್ಲ. ಸೊ ಕಲೆಕ್ಷನ್ ಕೂಡ ಕಡಿಮೆ ಆಗ್ತಾ ಇತ್ತು, ಮತ್ತೆ ಟ್ಯಾಕ್ಸ್ ಬರ್ಡನ್ ಇತ್ತು, ತುಂಬಾ ಬರ್ಡನ್ ಆಗ್ತಾ ಇತ್ತು ಟ್ಯಾಕ್ಸ್. ಸೊ ಇವನ್ನೆಲ್ಲ ಮನಗಂಡಂತಹ ಒಂದು ತಜ್ಞ ಸಮಿತಿ, ಕೆಲ್ಕರ್ ಅನ್ನೋ ಒಂದು ಸಮಿತಿ ಸರ್ಕಾರಕ್ಕೆ ರಿಪೋರ್ಟ್ ಅನ್ನು ಕೊಡುತ್ತದೆ. ಆ ರಿಪೋರ್ಟ್ ಅನ್ನು ಆಧರಿಸಿ 2017 ಜುಲೈ 1 ಜಿ ಎಸ್ ಟಿ ಅನ್ನ ತರಲಾಗ್ತದೆ. ಇದು ಒನ್ ನೇಷನ್ ಒನ್ ಟ್ಯಾಕ್ಸ್ ಒಂದು ಕಾನ್ಸೆಪ್ಟ್ ಮೇಲೆ ಜಾರಿಗೆ ತಂದದ್ದು. ಏನಿದು ಒನ್ ನೇಷನ್ ಅಂದ್ರೆ, ಒನ್ ನೇಷನ್ ಅಂತಂದ್ರೆ ಇಡೀ ದೇಶಕ್ಕೆ ಒಂದೇ ಟ್ಯಾಕ್ಸ್ ಬರುವಂತದ್ದು, ಮಾಡುವಂತದ್ದು ಎಲ್ಲ ರಾಜ್ಯಗಳಲ್ಲೂ ಒಂದೇ ರೀತಿಯ ತೆರಿಗೆ ನೀತಿ ಅದನ್ನ ಜಾರಿಗೆ ತರೋದು. ಮತ್ತೆ ಟ್ಯಾಕ್ಸ್ ಗಳು ರೇಟ್ಸ್ ಇದೆಯಲ್ಲ, ರೇಟ್ಸ್ ಕೂಡ ಒಂದೇ ಆಗಿರಬೇಕು,
1: ಇರಬಾರದು.
0: ಟ್ಯಾಕ್ಸ್ ರೇಟ್ಸ್ ಅಲ್ಲೂ ಕೂಡ ಒಂದೇ ರೀತಿ ಇರಬೇಕು ಅನ್ನೋ ಒಂದು ಪ್ರಿನ್ಸಿಪಲ್ ಮೇಲೆ ತಂದಂತದ್ದು. ಸೊ ಹೀಗಾಗಿ ಇದು ವೆಲ್ ರಿಸೀವ್ ಆಗಿದೆ ಭಾರತದಲ್ಲಿ. ಕೆಲವೊಂದು ಸಮಸ್ಯೆಗಳಿದ್ರೂ ಕೂಡ ಜಿ ಎಸ್ ಟಿ ಅನ್ನ ನಾವು ಒಂದು ಸೈಂಟಿಫಿಕ್ ಟ್ಯಾಕ್ಸ್ ಅಂತಾನೆ ಕನ್ಸಿಡರ್ ಮಾಡಲಾಗಿದೆ. ಇದರಿಂದ ಏನಾಗ್ತಾ ಇದೆ, ಟ್ಯಾಕ್ಸ್ ಲ್ಯಾಬ್ಸ್ ಮತ್ತೆ ಸ್ಟ್ರಕ್ಚರ್ ಅಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ಜಿ ಎಸ್ ಟಿ ರಿಫಾರ್ಮ್ಸ್ 2.0 ಅಂತ ಮಾಡಿದ್ರು, ಅದರಲ್ಲಿ 2025 ಅದು ಟ್ಯಾಕ್ಸ್ ರೇಟ್ಸ್ ನ ತುಂಬಾ ಕಡಿಮೆ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ಈ ಒಂದು ಎಸೆನ್ಸಿಯಲ್ ಕಮಾಡಿಟೀಸ್ ಆದಂತ ಮಿಲ್ಕ್, ಬ್ರೆಡ್ಸ್, ಲರ್ನಿಂಗ್ ಮೆಟೀರಿಯಲ್ಸ್ ಓದೋದಂತದ್ದು, ಅದಕ್ಕೆಲ್ಲ ಟ್ಯಾಕ್ಸ್ ಇಲ್ಲ. ಮತ್ತೆ ಮೆರಿಟ್ ರೇಟ್ ಅಂತ ಒಂದು 5% ಮಾಡಿದ್ದಾರೆ. ಅದ್ರ ಪ್ರಕಾರ ಪ್ಯಾಕೇಜ್ ಫುಡ್ಸ್, ಎಸೆನ್ಸಿಯಲ್ಸ್, ಹೋಟೆಲ್ ಸ್ಟೇಸ್ ಇವಕ್ಕೆಲ್ಲ 5%. ಅದೇ ರೀತಿ ಸ್ಟ್ಯಾಂಡರ್ಡ್ ರೇಟ್ ಅಂತ 18% ಮಾಡಿದ್ದಾರೆ, ಅದು ಸಿಮೆಂಟು, ಸ್ಮಾಲ್ ಕಾರ್ಸು, ಟೂ ವೀಲರ್ಸು ಅದಕ್ಕೆ. ಮತ್ತೆ ಡಿಮೆರಿಟ್ ರೇಟ್ ಅಂತ 40% ಮಾಡಿದ್ದಾರೆ, ಅದು ಲಕ್ಸುರಿ ಐಟಮ್ಸು, ಹೈ ಎಂಡ್ ಕಾರ್ಸು, ಸಿನ್ ಗೂಡ್ಸು, ಟೊಬ್ಯಾಕೋ, ಲಿಕ್ಕರು. ಸೊ ಇವು ಕೆಳಗೆಲ್ಲ ಲಿಕ್ಕರ್ ಬರೋದಿಲ್ಲ, ಟೊಬ್ಯಾಕೋ ಇದಕ್ಕೆಲ್ಲ 40% ಮಾಡಿದ್ದಾರೆ. ಯಾಕಂದರೆ ಲಿಕ್ಕರು ಮತ್ತು ಪೆಟ್ರೋಲ್ ಡೀಸಲ್ಲು ಅದು ಇನ್ನೂ ಎಕ್ಸೈಸ್ ಆ್ಯಕ್ಟ್ ಒಳಗಡೆ ಬರ್ತಾ ಇದೆ ಅದರಿಂದ. ಸೊ ಹಾಗಾಗಿ ಮತ್ತೆ ಇದು ಯಾಕೆ ಈ ರೀತಿ ಮಾಡಿರೋದು ಅಂತಂದರೆ, ಕನ್ಸ್ಯೂಮರ್ಸ್ಗೆ ಸಹಾಯ ಆಗಲಿ, ಜೊತೆಗೆ ಇಂಡಸ್ಟ್ರಿಯಲಿಸ್ಟ್ಗೂ ಅಥವಾ ಉದ್ಯಮಿಗಳಿಗೂ ಸಹಾಯ ಆಗಲಿ ಅನ್ನೋ ಒಂದು ಎರಡು ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡಿರುವಂಥದ್ದು. ನಂತರ ಇತ್ತೀಚೆಗೆ ನೀವು ನೋಡಿರ್ಬೋದು, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಬಂದ ನಂತರ ಭಾರತ ದೇಶದ ಮೇಲೆ 50% ಟ್ಯಾರಿಫನ್ನು ವಿಧಿಸಿದ್ರು. ಇದರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಭಾಳ ಕಷ್ಟ ಆಗಿರುವಂಥದ್ದು. ಅದರಿಂದ ಆಂತರಿಕವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸೋದಕ್ಕೋಸ್ಕರ ಈ ಒಂದು ಟ್ಯಾಕ್ಸ್ ರೇಟ್ಸನ್ನು ಕಡಿಮೆ ಮಾಡಲಾಗಿದೆ. ಇದು ಸಾಕಷ್ಟು ಬದಲಾವಣೆಗಳಿಗೆ ಅವಕಾಶ ಮಾಡ್ತಾ ಇದೆ. ಅದರಿಂದ ಭಾರತದಲ್ಲಿ ಟ್ಯಾಕ್ಸ್ ಜಿ ಎಸ್ ಟಿ ಕಲೆಕ್ಷನ್ ಕೂಡ ಹೆಚ್ಚಾಗಿರುವಂಥದ್ದನ್ನು ನೀವು ನೋಡ್ಬೋದು. 2,00,000 crore ಹೀಗೆ ಈ ಸೆಪ್ಟೆಂಬರ್ನಲ್ಲಿ ಹೆಚ್ಚಾಗಿರುವಂಥದ್ದು ನೋಡ್ಬೋದು.
1: ಓಕೆ, ಅಂದರೆ ಮೋದಿಜಿಯವರ ಆಡಳಿತದ ಸಂದರ್ಭದಲ್ಲಿ ನೋಡಿದಾಗ ಈವನ್ ಬಜೆಟಲ್ಲೂ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಸಾರ್ವಜನಿಕರಿಗೆ ಹೊರೆಯಾಗದಂತೆ ಉದ್ಯಮಗಳು ಮತ್ತು ಉದ್ಯಮಗಳಿಂದ ಬರ್ತಕ್ಕಂಥ ಸರಕಿನ ಅನುಭೋಗಿಗಳು ಅಥವಾ ಸೇವೆಯನ್ನು ಪಡ್ಕೊಳ್ತಕ್ಕಂಥವ್ರ ನಡುವೆ ಒಂದು ಗ್ಯಾಪ್ ಇತ್ತು ಸರ್. ಮೊದಲು
0: ಗ್ಯಾಪ್ ಅಂತಂದರೆ ಒಂದು ಏನಾಗ್ತಾ ಇತ್ತು, ಈ ಒಂದು ಉದ್ಯಮಿಗಳು ತಮ್ಮ ಸರಕುಗಳನ್ನು ಉತ್ಪಾದನೆ ಮಾಡಿದಾಗ ಒಂದು ಸರಕನ್ನು ಉತ್ಪಾದನೆ ಮಾಡಿದ್ಮೇಲೆ ಟ್ಯಾಕ್ಸ್ ಹಾಕ್ತಾಯಿದ್ರು, ಅದು ಮತ್ತೆ ಅದನ್ನು ಪ್ರೊಸೆಸ್ ಮಾಡಿ ಇನ್ನೊಂದು ಸರಕು ಉತ್ಪಾದನೆ ಮಾಡಿದ್ಮೇಲೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾಯಿದ್ರು, ಮತ್ತು ಇನ್ನೊಂದು ಸರಕು ಬಂದರೆ ಅದಕ್ಕೂ ಟ್ಯಾಕ್ಸ್ ಹಾಕ್ತಾಯಿದ್ರು. ಈಗ ಫಾರ್ ಎಕ್ಸಾಂಪಲ್, ಭತ್ತದ ಮೇಲೆ ಟ್ಯಾಕ್ಸು, ಭತ್ತನ ಅಕ್ಕಿಯಾಗಿ ಮಾಡಿದ್ರೆ ಟ್ಯಾಕ್ಸು, ಅಕ್ಕಿನ ಬ್ರೆಡ್ಡಾಗಿ ಮಾಡಿದ್ರೆ ಟ್ಯಾಕ್ಸು, ಬ್ರೆಡ್ಡನ್ನು ಇನ್ನೊಂದು ಕನ್ವರ್ಟ್ ಮಾಡಿದ್ರೆ ಅದಕ್ಕೆ ಟ್ಯಾಕ್ಸ್ ಅಂತ, ಹಾಗೆ ಹಂತಗಳಲ್ಲಿ ಟ್ಯಾಕ್ಸ್ ಆಗ್ತಾ ಇತ್ತು. ಸೊ ಈಗ ಏನಾಗ್ತಾ ಇದೆ, ಅದು ಟ್ಯಾಕ್ಸ್ ಇನ್ಪುಟ್ಸ್ ಅಂತ ಸಿಗುತ್ತೆ, ಟ್ಯಾಕ್ಸ್ ಹಾಕ್ತಾರೆ ಬಟ್ ಅದನ್ನ ಇನ್ಪುಟ್ ಕ್ರೆಡಿಟ್ ಅಂತ ತಗೋಬಹುದು ವಾಪಸ್ಸು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ ITC ಅಂತ. ಸೊ ಎಲ್ಲ ಯಾವ್ದ್ಯಾವ್ದು ಇನ್ಪುಟ್ಸ್ ನ ಪ್ರೊವೈಡ್ ಮಾಡ್ತವೆ ಅವುಗಳು ತಮ್ಮ ಟ್ಯಾಕ್ಸ್ ಅನ್ನ ವಾಪಸ್ಸು ಕಟ್ಟಬೇಕು, ಬಟ್ ವಾಪಸ್ಸು ಮತ್ತೆ ಪಡ್ಕೋಬಹುದು. ಆ ರೀತಿ ಇರೋದ್ರಿಂದ ಟ್ಯಾಕ್ಸ್ ಬರ್ಡನ್ ಅಥವಾ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕೋದಕ್ಕೆ ಅವಕಾಶಗಳ ಇಲ್ಲ ಈಗ. ಅದು ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಇತ್ತು, ಈಗ ಟ್ಯಾಕ್ಸ್ ಒಂದೇ ಟ್ಯಾಕ್ಸ್ ಆಗಿದೆ. ಒಂದೇ ಟ್ಯಾಕ್ಸ್ ಇರೋದ್ರಿಂದ ಉದ್ಯಮಿಗಳಿಗೂ ಕೂಡ ಒಂದು ಬರ್ಡನ್ ಆಗ್ತಾ ಇಲ್ಲ, ಟ್ಯಾಕ್ಸ್ ಜಾಸ್ತಿ ಬೀಳ್ತಾ ಇಲ್ಲ.
1: ಮತ್ತೆ ಎಲ್ಲಿ ವಿವಿಧ ಹಂತಗಳಲ್ಲಿ ತೆರಿಗೆ ಪದ್ಧತಿ ಇತ್ತು ಅಲ್ಲೆಲ್ಲ ಲ್ಯಾಪ್ಸ್ ಆಗ್ತಾ ಇದ್ದದ್ದು, ವಂಚನೆ ಆಗ್ತಾ ಇದ್ದದ್ದು ಕೂಡ
0: ಈಗ ಒಂದು ಕಾಂಪ್ಲಯನ್ಸ್ ಬಂತು. ಎಲ್ಲರೂ ಜಿ ಎಸ್ ಟಿ ಒಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೇಬೇಕು, ಮಾಡಿಕೊಂಡಾಗ ಅವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ, ಮತ್ತೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಿವಿಯರ್ ಪನಿಷ್ಮೆಂಟ್ ಆಗುತ್ತೆ ಅನ್ನೋ ಒಂದು ಕಾನೂನುಗಳಿದೆ. ಸಾಕಷ್ಟು ಜಿ ಎಸ್ ಟಿ ಏನೋ ಒಂದು ವಿಜಿಲೆನ್ಸ್ ಇದೆ, ಅದು ಕಾರ್ಯನಿರ್ವಹಿಸ್ತಾ ಇದೆ. ಕೆಲವೊಂದು ಕಡೆ ಆಗ್ತಾ ಇದೆ, ಟ್ಯಾಕ್ಸ್ ನೆಟ್ ಒಳಗಡೆ ಬರದೇ ಇರೋರು ಇದ್ದಾರೆ, ಸೊ ಅವುಗಳನ್ನೆಲ್ಲ ಟ್ಯಾಕ್ಸ್ ನೆಟ್ ಒಳಗಡೆ ತರಲಿಕ್ಕೆ ಸಾಕಷ್ಟು ನಡೀತಾ ಇದೆ. ಸೊ

0: ಸಾಕಷ್ಟು ಉದ್ಯಮಗಳು ಟ್ಯಾಕ್ಸ್ ನೆಟ್ ಒಳಗಡೆ ಬರ್ತಾ ಇದ್ದಾರೆ, ಬಿಕಾಸ್ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆ ಇರೋದ್ರಿಂದ ಎಲ್ಲರೂ ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇರೋದ್ರಿಂದ ಅಲ್ಲಿ ವ್ಯವಹಾರಗಳು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಜಿ ಎಸ್ ಟಿ ಒಳಗಡೆ ಬರ್ತಾ ಇದೆ.
1: ಜಿ ಎಸ್ ಟಿ ಬಂದ ನಂತರ ನಮ್ಮ ಆರ್ಥಿಕ ಅಭಿವೃದ್ಧಿಗೆ ಒಂದು ಬಲ ಬಂತು.
0: ಖಂಡಿತವಾಗಿ ಬಲ ಬಂದಿದೆ. ಜಿ ಎಸ್ ಟಿ ಆದ ನಂತರ ಏನು ಒಂದು ಗೂಡ್ಸ್ ನ ಮೂವ್ಮೆಂಟ್ ಅಲ್ಲಿ ಏನು ತೊಂದರೆ ಇತ್ತು, ಮತ್ತೆ ಗೂಡ್ಸ್ ನ ಟ್ಯಾಕ್ಸ್ ನಲ್ಲಿ ಏನ್ ಕನ್ಫ್ಯೂಷನ್ ಇತ್ತು ಅದೆಲ್ಲ ಹೋಗ್ಲಾಡಿಸಲಾಯಿತು. ಸೊ ಹೀಗಾಗಿ ಇಂಡಸ್ಟ್ರೀಸ್ಗಳು ಎಲ್ಲೇ ಉತ್ಪಾದನೆ ಮಾಡಿದ್ರು ಅದು ಟ್ಯಾಕ್ಸ್ ಅಷ್ಟು ವೇರಿ ಏನು ಆಗೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಉದ್ಯಮಗಳು ಪಸರಿಸಲಿಕ್ಕೆ ಸಹಾಯ ಆಯಿತು. ಮತ್ತೆ ಎಲ್ಲ ಕಡೆ ಉದ್ಯಮಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ, ಅಂದರೆ ವಿತಿನ್ ಸ್ಟೇಟ್ಸ್ ಆಗ್ಬೋದು. ಎಕ್ಸ್ಪೋರ್ಟ್ ಇಂಪೋರ್ಟ್ ಅಂದರೆ ಕೇವಲ ಔಟ್ ಆಫ್ ನೇಷನ್ ಅಂತಲ್ಲ, ವಿತಿನ್ ಸ್ಟೇಟ್ಸ್ ಒಳಗಡೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಾಯಿತು. ಮತ್ತು ಈ ಜಿ ಎಸ್ ಟಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಮತ್ತು ಕಾಂಪ್ಲಯನ್ಸ್ ಚೆನ್ನಾಗಿರೋದ್ರಿಂದ ಒಂದು ಅಡ್ಮಿನಿಸ್ಟ್ರೇಷನ್ ಟ್ಯಾಕ್ಸ್ ರಿಫಾರ್ಮ್ಸ್ ಆದಂಗೆ ಆಯಿತು. ಈ ರಿಫಾರ್ಮ್ಸಿಂದ ಎಲ್ರಿಗೂ ಅನುಕೂಲತೆಗಳು ಆಗಿರುವಂಥದ್ದನ್ನ ನಾವು ಗಮನಿಸ್ಬೋದು. ಮತ್ತು ಜಿ ಎಸ್ ಟಿ ಕಲೆಕ್ಷನ್ ಕೆಲವೊಂದು ಸ್ಟೇಟ್ಸಲ್ಲಿ ಜಾಸ್ತಿ ಆಗ್ತಾ ಇದೆ, ಕೆಲವೊಂದು ಸ್ಟೇಟ್ಸಲ್ಲಿ ಕಡಿಮೆ ಆಗ್ತಾ ಇದೆ. ಅದು ಮೇನ್ಲಿ ಏನಪ್ಪ ಅಂತಂದರೆ ಆರ್ಥಿಕ ಚಟುವಟಿಕೆಗಳು ಕೆಲವೊಂದು ಸ್ಟೇಟ್ಸಲ್ಲಿ ತುಂಬ ಇರುವಂಥದ್ದು, ಕೆಲವೊಂದು ಆರ್ಥಿಕ ಚಟುವಟಿಕೆಗಳು ಕಡಿಮೆ ಇರುವಂಥದ್ದು ಬಿಹಾರ್, ಈಗ ಫಾರ್ ಎಕ್ಸಾಂಪಲ್ ಜಾರ್ಖಂಡ್, ಮಧ್ಯಪ್ರದೇಶ, ಆ ರೀತಿ ಸ್ಟೇಟ್ಗಳಲ್ಲಿ. ಹೀಗೇನಾಗ್ತಾ ಇದೆ ಅಂತಂದರೆ ಒಂದು ಸ್ಟೇಟ್ಸ್ ಉತ್ಪಾದನೆ ಮಾಡ್ತದೆ, ಇನ್ನೊಂದು ಸ್ಟೇಟಲ್ಲಿ ಕಂಜಂಪ್ಷನ್ ಆಗ್ತಾ ಇದೆ. ಎಲ್ಲಿ ಕಂಜಂಪ್ಷನ್ ಆಗುತ್ತೋ ಅಲ್ಲಿ ಜಿ ಎಸ್ ಟಿ ಜಾಸ್ತಿ ಆಗುತ್ತೆ. ಸೊ ಈ ರೀತಿಯ ಒಂದು ಜಿ ಎಸ್ ಟಿ ಏನಾಗ್ತಾ ಇದೆ, ಒಂದು ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ಉತ್ತೇಜನವನ್ನು ನೀಡ್ತಾ ಇರುವಂಥದ್ದನ್ನು ಗಮನಿಸ್ಬೋದು.
1: ಓಕೆ, ಈಗ ಒಂದು ದೇಶ ಒಂದು ತೆರಿಗೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಇನ್ನೂ ಕೂಡ ನಡೀತಾ ಇದ್ದಾವೆ. ನಿಜವಾಗ್ಲೂ ಕೂಡ ಅಲ್ಟಿಮೇಟ್ಲಿ ನಮಗೆ ದೇಶದ ಆರ್ಥಿಕ ಪ್ರಗತಿ ಬಹಳ ದೊಡ್ಡದು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಪಾಲಿನ ತೆರಿಗೆಯನ್ನು ಕೊಡೋದ್ರ ಮೂಲಕ, ಅಂದರೆ ಸರಕಿನಿಂದ ಯಾವ ಸೇವೆಯನ್ನು ಪಡ್ಕೊಳ್ತಾನೋ ಇದು ನಂದು ಅಂಥೇಳಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆರ್ಥಿಕ ಬಲಕ್ಕೆ ತನ್ನ ಒತ್ತಾಸೆಯನ್ನು ನೀಡ್ತಾ ಇರೋದ್ರಿಂದ ಈ ಆರ್ಥಿಕ ಅಥವಾ ತೆರಿಗೆ ನೀತಿಯಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರ್ತಾ ಇದೆ ಅನ್ನುವಂಥ ಮಾತಿಗೆ ತಮ್ಮ ಮಾತೇನು?
0: ಕೆಲವೊಂದು ರೆವಿನ್ಯೂ ಶೇರಿಂಗಲ್ಲಿ ಈ ಟ್ಯಾಕ್ಸಿಂದ ಬಂದಂಥ ಆದಾಯದಲ್ಲಿ ಅದು ಸೆಂಟ್ರಲ್ ಟ್ಯಾಕ್ಸ್ ಅಂತ ಇರ್ತದೆ, ಸ್ಟೇಟ್ ಟ್ಯಾಕ್ಸ್ ಅಂತ ಇರ್ತದೆ, ಮತ್ತೆ ಇನ್ ಬಿಟ್ವೀನ್
1: ಎರಡು
0: ಸೇರಿ
1: ಕನ್ಕರೆಂಟ್
0: ಇದರಲ್ಲಿ ಒಂದು ಟ್ಯಾಕ್ಸ್ ಬರ್ತದೆ. ಸೊ ಅದರಲ್ಲಿ ರೆವಿನ್ಯೂ ಶೇರಿಂಗ್ ಅಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಅದು ನಿಮ್ಗೆ ಗೊತ್ತಿರೋ ಹಂಗೆ ಫೈನಾನ್ಸ್ ಕಮಿಷನ್ ಅಂತ ಇರ್ತದೆ, ಈಗ 16th ಫೈನಾನ್ಸ್ ಕಮಿಷನ್ ರಿಪೋರ್ಟನ್ನ ಕೊಟ್ಟಿರುವಂಥದ್ದು. ಅಲ್ಲಿ ಈ ಒಂದು ಟೋಟಲ್ ರೆವಿನ್ಯೂನಲ್ಲಿ ಜಿ ಎಸ್ ಟಿ ಒಂದೇ ಅಲ್ಲ, ಟೋಟಲ್ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅದರಲ್ಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲ ಬರ್ತದೆ. ಆ ರೆವಿನ್ಯೂ ಶೇರಿಂಗಲ್ಲಿ ಈಗ ಕೆಲವೊಂದು ರಾಜ್ಯಗಳು, ಕರ್ನಾಟಕ ಅತಿ ಹೆಚ್ಚು ಆಫ್ಟರ್ ಮಹಾರಾಷ್ಟ್ರ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಇರುವಂಥದ್ದು. ಈ ಒಂದು ತೆರಿಗೆಯನ್ನು ನೀಡಿದಾಗ್ಯೂ ಕೂಡ ಅದಕ್ಕೆ ವಾಪಸ್ಸು ಕೇಂದ್ರ ಸರ್ಕಾರದಿಂದ ಕಾಂಪನ್ಸೇಷನ್ ಅಥವಾ ಒಂದು ಶೇರ್ ಏನು ಬರ್ತದೆ ಅದು ಭಾಳ ಕಡಿಮೆ ಇರುವಂಥದ್ದು. ಹಾಗಾಗಿ ಏನಾಗ್ತಾ ಇದೆ, ಒಂದು ರೂಪಾಯಲ್ಲಿ 4.2 ರುಪೀಸ್ ಬರುವಂಥದ್ದು ಕರ್ನಾಟಕಕ್ಕೆ ಆಗ್ತಾ ಇದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಇನ್ನಿತರ ರಾಜ್ಯಗಳಲ್ಲಿ ಜನಸಂಖ್ಯೆಯ ಅನುಗುಣವಾಗಿ ಪರಿಗಣಿಸಿದಾಗ ಅವರಿಗೆ ಜಾಸ್ತಿ ಹೋಗ್ತಾ ಇದೆ.
1: ಈ ಡಿಸ್ಪ್ಯಾರಿಟಿನ ಹೆಂಗೆ ಹೋಗಲಾಡಿಸ್ಬೋದು ಸರ್? ಒಬ್ಬ ತಜ್ಞರಾಗಿ ತಾವು ಏನು ಸಲಹೆ ಕೊಡಲಿ?
0: ಸಲಹೆ ಏನಂತಂದರೆ, ಈಗ ಆರ್ಥಿಕ ಚಟುವಟಿಕೆಗಳು ಕರ್ನಾಟಕದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ, ತಮಿಳುನಾಡಲ್ಲಿ, ಆಂಧ್ರದಲ್ಲಿ ಹೆಚ್ಚಾಗಿದೆ. ಇಲ್ಲಿ ಅಷ್ಟೇ ಪ್ರಮುಖವಾಗಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಆದಾಯ ಅಂದರೆ ಒಳ್ಳೆಯ ಆರ್ಥಿಕ ಚಟುವಟಿಕೆಗಳಿದ್ದಾಗ ರೀಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಈ ರೀಇನ್ವೆಸ್ಟ್ಮೆಂಟ್ನ ಮಾಡಬೇಕು ಅಂತಂದರೆ ರಾಜ್ಯ ಸರ್ಕಾರಗಳ ಹತ್ರ ಸಾಕಷ್ಟು ಸಂಪನ್ಮೂಲಗಳು ಇರಬೇಕಾಗುತ್ತೆ. ನಾನು ಒಂದು ರಿಸೋರ್ಸ್ ಮೊಬಿಲೈಸೇಷನ್ ಕಮಿಟಿಯ ತಜ್ಞನಾಗಿಯೂ ಕೂಡ ಅದನ್ನು ಹೇಳ್ತಾ ಇದ್ದೀನಿ. ಸೊ ರಿಸೋರ್ಸಸ್ಸು ಸರ್ಕಾರದಲ್ಲಿ ಇಲ್ಲದಿದ್ದಾಗ ಅವರು ಆರ್ಥಿಕ ಚಿಕ್ಕ ಚಟುವಟಿಕೆಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೆ ಆಗಲಿ, ಬೇರೆ ಬೇರೆ ಒಂದು ಆರ್ಥಿಕ ಪ್ರೋಗ್ರಾಮ್ಸ್ ಇರ್ಬೋದು, ಎಕನಾಮಿಕ್ ಪ್ರೋಗ್ರಾಮ್ಸ್ಗೆ ಆಗಲಿ ಹಣವನ್ನು ತೊಡಗಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಇದರಿಂದ ಏನಾಗ್ತಾ ಇದೆ, ಈ ರಾಜ್ಯಗಳು ಅತಿಯಾಗಿ ವೇಗವಾಗಿ ಬೆಳೆದಿರೋದಕ್ಕೆ ಪನಿಷ್ಮೆಂಟ್ ಆಗ್ತಾ ಇದೆ. ವೆರಾಸ್ ಈ ಒಂದು ಬಿಹಾರ್ ಮತ್ತು ಯು ಪಿ ಅಥವಾ ಮಧ್ಯಪ್ರದೇಶ, ರಾಜಸ್ಥಾನ ಈ ರಾಜ್ಯಗಳು ಸಾಕಷ್ಟು ಜಿ ಎಸ್ ಟಿ ರೆವಿನ್ಯೂ ಅಲ್ಲಿ ಹೋಗ್ತಾ ಇದ್ದಾಗ್ಯೂ ಕೂಡ ಆರ್ಥಿಕ ಅಭಿವೃದ್ಧಿ ಅಷ್ಟು ಫಾಸ್ಟಾಗಿ ಆಗ್ತಾ ಇಲ್ಲ. ಅಂದರೆ ಅಲ್ಲಿ ಪೋಲ್ ಆಗ್ತಿರುವಂಥದ್ದನ್ನ ನಾವು ಗಮನಿಸ್ಬೋದು, ಅಥವಾ ಆರ್ಥಿಕ ಅಭಿವೃದ್ಧಿ ನಿಧಾನ ಆಗ್ಬೋದು ಅಲ್ಲಿ. ಸೊ ಈ ಒಂದು ಕಾಂಪನ್ಸೇಷನ್ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಒಟ್ಟಾರೆ ಭಾರತದ ಆರ್ಥಿಕ ಅಭಿವೃದ್ಧಿ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಅದೇ ದುಡ್ಡನ್ನು ಇಲ್ಲಿ ಬಳಸ್ದಾಗ ಈಗ ಅರೌಂಡ್ 2.5 ಲ್ಯಾಕ್ ಕ್ರೋರ್ಸು ನಮಗೆ ಬರಬೇಕು ಅಂದ್ಕೊಳ್ಳಿ, ಬಟ್ ಸಿಗ್ತಾ ಇರೋದು 70,000 ಕ್ರೋರ್ಸ್. ಮೋರ್ ದೆನ್ 1 lakh crore ಸಿಕ್ಕಿದೆ.

0: ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಾ ಇದ್ದೀನಿ ನಾನು.
1: ಓಕೆ,
0: ಇಲ್ಲೂ ಕೂಡ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಅಸಮತೋಲನ ಇರುವಂಥದ್ದನ್ನ ಕರ್ನಾಟಕದಲ್ಲೂ ನೀವು ನೋಡ್ಬೋದು. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ತಗೊಂಡೋದಾಗ ಹೈದರಾಬಾದ್ ಕರ್ನಾಟಕದ ವ್ಯತ್ಯಾಸಗಳಿದೆ, ಆರ್ಥಿಕ ಅಸಮಾನತೆಗಳಿದೆ. ಸೊ ಅದಕ್ಕೆ ತೊಡಗಿಸ್ಲಿಕ್ಕೆ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಕೋನದಲ್ಲಿ ಸಾಕಷ್ಟು ಈ ಒಂದು ಫಾರ್ಮುಲಾದಲ್ಲಿ, ಸ್ಟೀನ್ ಫೈನಾನ್ಸ್ ಕಮಿಷನ್ನ ಒಂದು ಫಾರ್ಮುಲಾದಲ್ಲಿ ಬದಲಾವಣೆಗಳಾಗಬೇಕು. ಹಾಗಾದ್ರ ಮೂಲಕ ಹೈ ಗ್ರೋತ್ ಸ್ಟೇಟ್ಸ್ಗಳಿಗೆ ಜಿ ಡಿ ಪಿ ಗ್ರೋತ್ ಆಗ್ತಿರೋದಕ್ಕೆ ಒಂದು ಪರಿಗಣನೆ ಮಾಡಿದ್ದಾರೆ, ಬಟ್ ಕಡಿಮೆ ಪರಿಗಣನೆ ಆಗಿರುವಂಥ
1: ಈ ಪರಿಗಣನೆ ಮುಂದಿನ 2047 ವಿಕಸಿತ ಭಾರತದ ಕಲ್ಪನೆಯಲ್ಲಿ ಬಹುಶಃ ನಿವಾರಣೆ ಆಗ್ಬೋದು.
0: ಹೌದು, ಯಾಕಂತಂದ್ರೆ ಈ ಒಂದು ವಿಕಸಿತ ಭಾರತದ ಕಾಂಟ್ರಿಬ್ಯೂಷನ್ನು ಈ ರಾಜ್ಯಗಳೇ ನೀಡ್ತಾ ಇರೋಂಥ ಈ ಸದರ್ನ್ ಸ್ಟೇಟ್ಸು, ಮಹಾರಾಷ್ಟ್ರ, ಈ ಒಂದು ಸ್ಟೇಟ್ಸ್ಗಳಲ್ಲಿ ಜಿ ಎಸ್ ಟಿ ಎಲೆಕ್ಷನ್ನು ಜಾಸ್ತಿ ಇದೆ, ಆದರೆ ರೆವಿನ್ಯೂ ಶೇರಿಂಗ್ ಕಡಿಮೆ ಇದೆ. ಸೊ ಒಂದು ಸ್ವಲ್ಪ ರೆವಿನ್ಯೂ ಶೇರಿಂಗ್ ಇಂಪ್ರೂವ್ ಆದರೆ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಲಿಕ್ಕೆ, ಭಾರತದ ಒಟ್ಟಾರೆ ವಿಕಸಿತ ಭಾರತದ ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
1: ಓಕೆ, ಒಟ್ಟು ಮಾನ್ಯ ಮೋದಿಜಿಯವರ ಈ ಆಡಳಿತದ ಸುದೀರ್ಘ ಪಯಣದಲ್ಲಿ ಜಿ ಎಸ್ ಟಿ ಇರ್ಬೋದು ಅಥವಾ ದೇಶದ ಆರ್ಥಿಕ ವ್ಯವಸ್ಥೆ ಇರ್ಬೋದು ಅಥವಾ ಜನಸಾಮಾನ್ಯರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಒಬ್ಬ ತಜ್ಞರಾಗಿ ತಮ್ಮ ಮಾತು.
0: ಈ ಒಂದು ಟ್ಯಾಕ್ಸ್ ರಿಫಾರ್ಮ್ಸ್ ಏನಿದೆ, ಇದು ಕಂಟಿನ್ಯೂಯಸ್ ಪ್ರೊಸೆಸ್ ಇದೆ.
1: ಓಕೆ,
0: ಇದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಜಾರಿಗೆ ತರಬೇಕಾಗಿದೆ. ನೀವು ಹೇಳಿದ್ರಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ, ಒನ್ ಟ್ಯಾಕ್ಸ್ ಇನ್ನೂ ಬಂದಿಲ್ಲ. ಯಾಕಂತಂದರೆ ಪೆಟ್ರೋಲ್ ಡೀಸೆಲ್ ಹೊರಗಡೆ ಇದೆ, ಜಿ ಎಸ್ ಟಿಯಿಂದ ಹೊರಗಡೆ ಇದೆ. ಸೊ ಅವುಗಳನ್ನು ಈ ಒಂದು ಟ್ಯಾಕ್ಸ್ ನೆಟ್ ಒಳಗಡೆ, ಈ ಒಂದು ಜಿ ಎಸ್ ಟಿ ಒಳಗಡೆ ತರಬೇಕು. ಮತ್ತು ಎರಡನೇದಾಗಿ ಈ ಒಂದು ಕೆಲವೊಂದು ವಸ್ತುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಇದೆ, ಸೊ ಅವುಗಳನ್ನು ಕೂಡ ಕಡಿಮೆ ಮಾಡಬೇಕು. ಎಸ್ಪೆಷಲಿ ಆನ್ ಸಿಮೆಂಟು, ಸ್ಟೀಲು, ಮನೆ ಕಟ್ಟುವಂಥ ಇದಕ್ಕೆ, ಮತ್ತು ಕೆಲವೊಂದು ವಲಯಗಳಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ, ಕೆಲವೊಂದು ರೀಜನಲ್ಗಳಲ್ಲಿ ಪ್ರೋತ್ಸಾಹ ಮಾಡಬೇಕಾಗುತ್ತೆ, ಅಲ್ಲಿ ಟ್ಯಾಕ್ಸ್ ಹಾಲಿಡೇ ಅಂತ ಮಾಡಬೇಕಾಗುತ್ತೆ ಕೆಲವೊಂದಕ್ಕೆ.
1: ಓಕೆ,
0: ಸೊ ಆ ರೀತಿ ಮಾಡಿದಾಗ ಅಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ. ಸೊ ಈ ಎಲ್ಲ ದೃಷ್ಟಿಕೋನಗಳನ್ನು ರಾಷ್ಟ್ರದಲ್ಲಿ ರಾಷ್ಟ್ರದ ನಾಯಕರು ಗಮನ ಹರಿಸ್ಬೇಕು ಇದ್ರ ಬಗ್ಗೆ. ಮತ್ತು ನಾನು ಮೊದಲೇ ಹೇಳಿದಾಗೆ ಈ ಒಂದು ಯಾವ ಸ್ಟೇಟ್ಸು ಅತಿ ಹೆಚ್ಚಾಗಿ ಟ್ಯಾಕ್ಸ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ, ಅವುಗಳಿಗೆ ಅಡಿಕ್ವೇಟ್ ಆಗಿ ಕಾಂಪನ್ಸೇಷನ್ನು ಮತ್ತು ರೆವಿನ್ಯೂ ಶೇರಿಂಗ್ ಇದ್ದಾಗ ಆರ್ಥಿಕ ಅಭಿವೃದ್ಧಿ ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಈ ರಿಫಾರ್ಮ್ಸ್ಗಳು ಹೆಲ್ಪ್ ಆಗ್ಬೋದು. ಈ ಒಂದು ಜಿ ಎಸ್ ಟಿಯಲ್ಲಿ ರೇಟ್ಸಲ್ಲಾಗ್ಬೋದು ಅಥವಾ ಒನ್ ಟ್ಯಾಕ್ಸನ್ನು ಅಡಿಯಲ್ಲಿ ತರುವಂತಾಗ್ಬೋದು. ಯಾಕಂತಂದರೆ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಜೊತೆಗೆ ಎಥನಾಲ್ ಕೂಡ ಬಂದಿದೆ. ಎಥನಾಲ್ ಸಾಕಷ್ಟು ರಾಜ್ಯಗಳಲ್ಲಿ ತಯಾರಾಗ್ತಾ ಇದೆ. ಅದು ಆ ಒಂದು ತಯಾರು ಮಾಡುವಂಥ ಈಗ ಕರ್ನಾಟಕ ಶುಗರ್ ಮಿಲ್ಸ್ ತುಂಬ ಇದೆ, ಇಲ್ಲಿ ಎಥನಾಲ್ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ. ಸೊ ಇಲ್ಲೆಲ್ಲ ಆದರೆ ಜಿ ಎಸ್ ಟಿ ಒಳಗಡೆ ಬಂದಾಗ ಅದು ಹೆಲ್ಪ್ ಆಗ್ಬೋದು. ಸೊ ಕೆಲವೊಂದು ವಲಯ ಬರ್ತದೆ, ಕೆಲವೊಂದು ವಲಯ ಬರೋದಿಲ್ಲ, ಹಾಗಾಗ್ತಾ ಇದೆ. ಹಾಗಾಗಿ ಈ ಒಂದು ಏನು ಡಿಸ್ಕ್ರಿಪೆನ್ಸಿ ಇದೆ ಇವುಗಳನ್ನೆಲ್ಲ ಹೋಗ್ಲಾಡಿಸ್ಬೋದು. ಮತ್ತು ಮುಖ್ಯವಾಗಿ ಜಿ ಎಸ್ ಟಿನಲ್ಲಿ ಏನಂತಂದರೆ ಈ ಒಂದು ಇನ್ಪುಟ್ ಕ್ರೆಡಿಟು ಟೈಮ್ಲಿ ಸಿಗಬೇಕು, ಮತ್ತು ಏನೇನು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಅವೆಲ್ಲ ಕೂಡ ಸಾಲ್ವ್ ಆಗಬೇಕು. ಹಾಗಾಗಿ ಈ ಒಂದು ಟ್ಯಾಕ್ಸು ಇನ್ನೂ ಪರಿಣಾಮಕಾರಿಯಾಗಿ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗುತ್ತೆ.
1: ಇದೊಂದು ನಿರಂತರ ನಡಿಗೆ, ನಿರಂತರ ಪಯಣ.
0: ಹೌದು,
1: ಈ ನಿರಂತರ ಪಯಣದಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ನಿರೀಕ್ಷೆ ಮಾಡ್ತಾನೆ. ಮುಂದಿನ 2047 ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದುವ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಧನ್ಯವಾದಗಳು ಸರ್, ಈ ಚರ್ಚೆಯಲ್ಲಿ ನಮ್ಮ ಜೊತೆ ಇದ್ದದಕ್ಕಾಗಿ. ಮತ್ತೊಮ್ಮೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು.
0: ಧನ್ಯವಾದಗಳು ತಮಗೂ.
2: ಇದುವರೆಗೂ ಜಿಎಸ್ಟಿ ಒಂದು ದೇಶ ಒಂದು ತೆರಿಗೆ ಈ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಕೃಷ್ಣರಾಜ್, ಆರ್ಥಿಕ ತಜ್ಞರು ಐಸಿಕ್, ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:59. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಂತರ ಮಧ್ಯಾಹ್ನ 2:30 ಪ್ರದೇಶ ಸಮಾಚಾರ.
2: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಸಾಯಿರಾ ಮುಜ್ತಬಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. Prime Minister Narendra Modi says present government's policy focuses on solutions for all citizens. Addresses Vikasit Bharat Sankalp Sabha in New Delhi. External Affairs Minister Dr. S. Jayashankar stresses the need for India and Africa to turn their young populations into skilled and empowered citizens. RBI raises repo rate by 25 basis points to 5.5% in 4 years. Also projects GDP growth rate at 7.1% for current financial year. IMD forecasts heavy rainfall over Nagaland, Manipur, Mizoram and Tripura today. And India calls for stronger climate action and faster implementation of Paris Agreement at pre-COP31 meeting in Fiji today. And now the news in detail. Prime Minister Narendra Modi said that India will definitely fulfill its dream of becoming a developed nation by 2047 through visionary policies and hard work. Addressing the Vikasit Bharat Sankalp Sabha in New Delhi today, Mr. Modi said that present government's policy focuses on solutions for all citizens. He said India, once associated with discussions on policy paralysis, is now increasingly being discussed for its growing strength and resilience. He said that over the past 12 years, the situation has changed completely. Mr. Modi noted that earlier efforts were made to increase imports, while today India is setting new export records. He said that the decade from 2015 to 2025 witnessed the highest sustained agricultural growth since independence, surpassing all previous records. Mr. Modi said that such transformation is possible when the intent is clear and policies are well defined.
3: देश ने मुझे बहुत कुछ दिया, इसलिए देश के लिए मेरा दायित्व भी सबसे अधिक है. और मैं हृदय से ये मानता हूं कि देश के हर नागरिक का मुझ पर सबसे बड़ा हक है. ये 25 वर्ष का जनविश्वास बहुत बड़ी पूंजी है और ये पूंजी देश की है. माँ भारती की हर संतान ಇಸ್ ಪೂಂಜಿ ಕಿ ಅಧಿಕಾರಿ ಹೈ.
2: The Prime Minister also said that this is the time to set big targets for Bharat, attributing his entire political journey to the unwavering faith and support of the citizens. Mr. Modi said that the present government's policy focuses on solutions for all citizens.
3: Sabka saath, sabka vikas, yahi mere liye sushasan ka aadhar raha hai. Samasya sabki hai. तो समाधान भी सबके लिए होना चाहिए. और इसलिए हमने सुशासन को सैचुरेशन से जोड़ा. सैचुरेशन यानी हर लाभार्थी जुड़े, कोई पात्र छूटे नहीं, कोई हकदार पीछे रहे नहीं और किसी के हक पर कोई डाका न डाल सके.
2: Home Minister Amit Shah today hailed the completion of 25 years of Prime Minister Narendra Modi's public service and described it as a golden and historic day. Addressing the Vikasit Bharat

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮುಂಡಾನ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ತಂತ್ರ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ಬೆಳೆ ಪರಿಸ್ಥಿತಿ ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ರೈತ ದುರ್ಗಣ್ಣ ಅವರು 1 ಎಕರೆಯಲ್ಲಿ ತೊಗರಿ ಬೆಳೆಯಲು ಈವರೆಗೆ ಸುಮಾರು 15,000 ರೂಪಾಯಿ ವೆಚ್ಚವಾಗಿದೆ, ಸರ್ಕಾರ ರೈತರ ಬೆಳೆ ನಷ್ಟವನ್ನು ಪರಿಗಣಿಸಿ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಅವರು ಸೂಚಿಸಿದ್ದಾರೆ.
1: 75 ವರ್ಷದ ನಂತರ ಇಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳನ್ನು 4-5 ತಾಲೂಕು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನ ಘೋಷಣೆ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90% ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ರಾಜ್ಯದಲ್ಲಿ ಮಳೆ ಕೊರತೆಯಿಂದ ಬರ ಪರಿಸ್ಥಿತಿ ತಲೆದೋರಿರುವ ಹಿನ್ನೆಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ಸರ್ಕಾರ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ 180 ಕೋಟಿ ರೂಪಾಯಿಗಳನ್ನು ಪ್ರತಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ನೀಡಿದ್ದು ಒಟ್ಟು 306 ಕೋಟಿ ರೂಪಾಯಿ ಲಭ್ಯವಿದೆ. ಹೀಗಾಗಿ ಕುಡಿಯುವ ನೀರಿಗೆ ಹಣದ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಎಸ್ಐಆರ್ನಲ್ಲಿ ನಮೂನೆ 7 ಸಲ್ಲಿಕೆ ಮೂಲಕ ಅರ್ಹ ಮತದಾರರ ಸಂವಿಧಾನದತ್ತ ಹಕ್ಕು ಕಸಿದುಕೊಳ್ಳಲು ಬಿಜೆಪಿ ಪ್ರಯತ್ನಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿ ಪ್ರಕಟಿಸದೆ ಬಿಜೆಪಿ ಕಾರ್ಯಕರ್ತರಿಗೆ ಪ್ರಕಟಣಾಪೂರ್ವ ಕರಡು ಸಿಕ್ಕಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಬೆಂಗಳೂರಿನಲ್ಲಿ ಸೇವಾ ಜ್ಯೋತಿ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅಂತ್ಯೋದಯದ ಸಿದ್ದಾಂತದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸಮರ್ಥ ನಾಯಕತ್ವ ನಮಗೆ ಆದರ್ಶ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ ಪ್ರಧಾನಿಯವರ ಸಾಧನೆಯನ್ನು ಕೊಂಡಾಡಿದರು. ಇನ್ನೊಂದೆಡೆ ಗದಗದಲ್ಲಿಯೂ ಪ್ರಧಾನಿಯವರ 25 ವರ್ಷಗಳ ಸೇವೆಯನ್ನು ಸ್ಮರಿಸುವ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಜಗತ್ತಿನ ಅಪ್ರತಿಮ ನಾಯಕರಾಗಿದ್ದಾರೆ ಎಂದು ಬಣ್ಣಿಸಿದರು. ಚಾಮರಾಜನಗರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆ ಹಾಗೂ ಸೇವಾ ಜ್ಯೋತಿ ಯಾತ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್, ದೇಶದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 25 ವರ್ಷಗಳ ಸಾರ್ವಜನಿಕ ಸೇವಾ ಸಮರ್ಪಣೆಯನ್ನು ಸ್ಮರಿಸುವ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ದಾವಣಗೆರೆಯಲ್ಲಿ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಪ್ರಾದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯವು ತಂತ್ರಜ್ಞಾನ ಸಂಶೋಧನೆ ನಾವೀನ್ಯತೆ ಹಾಗೂ ಮಾರುಕಟ್ಟೆ ಪ್ರವೇಶ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಹಯೋಗಕ್ಕಾಗಿ ಹಲವು ಆದ್ಯತಾ ಕ್ಷೇತ್ರಗಳನ್ನು ಗುರುತಿಸಿವೆ. ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅಮೆರಿಕದ ಮೊಂಟಾನಾ ರಾಜ್ಯಪಾಲ ಗ್ರೆಗ್ ಜಿಯಾನ್ ಫೋರ್ಟೆ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ಕುರಿತು ಚರ್ಚಿಸಲಾಯಿತು. ತಂತ್ರಜ್ಞಾನ, ಎಂಜಿನಿಯರಿಂಗ್, ನವೋದ್ಯಮಗಳು, ಸೆಮಿಕಂಡಕ್ಟರ್ಗಳು ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ರಾಜ್ಯದ ಸಾಮರ್ಥ್ಯಗಳನ್ನು ಹಾಗೂ ಕ್ವಾಂಟಮ್ ತಂತ್ರಜ್ಞಾನ, ಫೋಟೋನಿಕ್ಸ್, ನಿಖರ ಕೃಷಿ, ಜೈವಿಕ ವಿಜ್ಞಾನ ಮತ್ತು ಸಂಶೋಧನಾ ಆಧಾರಿತ ನಾವೀನ್ಯತೆಯಲ್ಲಿ ಮೊಂಟಾನಾದ ವಿಶೇಷ ಪರಿಣತಿ ಹಂಚಿಕೆಯ ಕುರಿತು ಮಾಹಿತಿ ವಿನಿಮಯ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ಬಲಿಷ್ಠ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಪರಿಸರ ವ್ಯವಸ್ಥೆ ಹಾಗೂ ಸ್ಪಷ್ಟ ಫಲಿತಾಂಶಗಳನ್ನು ನೀಡಬಲ್ಲ ಅಂತಾರಾಷ್ಟೀಯ ಸಹಭಾಗಿತ್ವಗಳ ಅವಕಾಶಗಳನ್ನು ಪ್ರತಿಪಾದಿಸಿದ್ದಾರೆ. ಜಾಗತಿಕ ನಾವೀನ್ಯತಾ ಕೇಂದ್ರಗಳೊಂದಿಗೆ ಅರ್ಥಪೂರ್ಣ ಸಹಭಾಗಿತ್ವಗಳನ್ನು ನಿರ್ಮಿಸಲು ಕರ್ನಾಟಕವು ಬಲಿಷ್ಠ ತಂತ್ರಜ್ಞಾನ ಪರಿಸರ ವ್ಯವಸ್ಥೆ, ಪ್ರತಿಭೆ, ಸಂಶೋಧನಾ ಸಾಮರ್ಥ್ಯ ಹಾಗೂ ಉದ್ಯಮಶೀಲತೆಯ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ 2026 ಅಂಗವಾಗಿ ದಸರಾ ಗಜಪಡೆ ಹಾಗೂ ಅಶ್ವಾರೋಹಿ ದಳಕ್ಕೆ ಮೊದಲ ಹಂತದ ಕುಶಾಲತೋಪು ತಾಲೀಮು ಇಂದು ಯಶಸ್ವಿಯಾಗಿ ನಡೆಯಿತು. ಮೈಸೂರು ವಸ್ತು ಪ್ರದರ್ಶನ ಆವರಣದಲ್ಲಿ ನಡೆದ ಈ ತಾಲೀಮಿನಲ್ಲಿ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಸಿಎಆರ್ ಸಿಬ್ಬಂದಿ ನಡೆಸಿದ ಈ ತಾಲೀಮಿನಲ್ಲಿ 40 ಕುದುರೆಗಳು, 13 ದಸರಾ ಆನೆಗಳು, ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿದ್ದರು. ದಸರಾ ಜಂಬೂ ಸವಾರಿ ಪುಷ್ಪಾರ್ಚನೆ ವೇಳೆ ಹಾಗೂ ಪಂಜಿನ ಕವಾಯತು ಸಮಯದಲ್ಲಿ ಸಿಡಿಸಲಾಗುವ ಕುಶಾಲ ತೋಪಿನ ಶಬ್ದಕ್ಕೆ ದಸರಾದಲ್ಲಿ ಪಾಲ್ಗೊಳ್ಳುವ ಆನೆ ಮತ್ತು ಕುದುರೆಗಳು ಹೆದರದಿರಲಿ ಎಂಬ ಉದ್ದೇಶದಿಂದ ಈ ತರಬೇತಿ ಆಯೋಜಿಸಲಾಗಿದೆ. ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ಮಾತನಾಡಿ, ಪ್ರಥಮ ಹಂತದ ಅಭ್ಯಾಸ ಯಶಸ್ವಿಯಾಗಿದ್ದು ಜಂಬೂ ಸವಾರಿಗೂ ಮುನ್ನ ಇನ್ನು 2 ಬಾರಿ ಕುಶಾಲ ತೋಪು ತಾಲೀಮು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಅರಮನೆ ಆವರಣದಲ್ಲಿರುವ ಎಲ್ಲಾ 13 ದಸರಾ ಆನೆಗಳ ಆರೋಗ್ಯ ಸ್ಥಿತಿ ಅತ್ಯುತ್ತಮವಾಗಿದ್ದು ಜಂಬೂ ಸವಾರಿಗೆ ಸಂಪೂರ್ಣ ಸಜ್ಜಾಗಿವೆ ಎಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ.
4: ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ನಮ್ಮ ವೆಟರಿನರಿ ಡಾಕ್ಟರ್ ಮಾರ್ನಿಂಗ್ ಮತ್ತೆ ಇವನಿಂಗ್ 2 ಹೊತ್ತು ಅದನ್ನ ಚೆಕಪ್ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾವ ಆನೆಗಳಿಗೆ ಕೂಡ ಯಾವುದೇ ತೊಂದರೆ ಇಲ್ಲ. ಈ ವರ್ಷ ಸಮ್ಮರ್ ಜಾಸ್ತಿ ಇರೋದ್ರಿಂದ ನಾವು ಈಗ 3 ಟೈಮ್ಸ್ ನಮ್ಮವರು ಅದಕ್ಕೆ ಮೈಯನ್ನ ಉಜ್ಜಿ ಸ್ನಾನವನ್ನ ಮಾಡಿಸ್ತಾ ಇದ್ದಾರೆ. ಆ ಬಾಡಿ ಟೆಂಪರೇಚರ್ ಕಂಟ್ರೋಲ್ಗೆ ಏನ್ ಮಾಡಬೇಕು ಎಲ್ಲಾ ರೀತಿಯ ಮೆಜರ್ಸ್ ಗಳನ್ನ ತಗೊಂಡಿದೀವಿ. ಈ ವರ್ಷ ಈ ಅವಲಕ್ಕಿ ಮತ್ತು ಮೊಸರನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೂಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ಡಯಟ್ ಚಾರ್ಟ್ ಅಲ್ಲಿ ಸೇರಿಸಿದ್ದೀವಿ.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತ ಒಂದು ವರದಿ ಇಲ್ಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ

0: ರಾಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 75 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019 ಸುಪ್ರೀಂ ಕೋರ್ಟ್ ಸರ್ವಾನುಮತದ ತೀರ್ಪು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತ್ತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿಯಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಬರ ಪರಿಶೀಲನೆ, ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಗಳಿಗೆ ಸೂಚನೆ. ಜಾನುವಾರುಗಳ ಮೇವಿಗಾಗಿ 25 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ, ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಭೇಟಿಯಾದ ಮೊಂಟಾನಾ ರಾಜ್ಯಪಾಲ, ಕ್ವಾಂಟಮ್ ಜೈವಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗಕ್ಕೆ ಆದ್ಯತೆ. ಹಾಗೂ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಹಿನ್ನೆಲೆ ಕುಶಾಲ ತೋಪು ಸಿಡಿಸಿ ಗಜಪಡೆಗೆ ತಾಲೀಮು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ರಾಷ್ಟ್ರ ಭಾಷಾ ಭಾರತಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸ್ಟುಡಿಯೋದಲ್ಲಿ ಸಮಯವಾಗಿದೆ 2:41 ಮತ್ತು ಇವಾಗ ಎವರ್ಗ್ರೀನ್ ಹಾಡುಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಸದಾ ಕಣ್ಣಲಿ. ಹಾಡಿದವರು ರಾಜ್ಕುಮಾರ್ ಮತ್ತು ವಾಣಿ ಜೈರಾಮ್. ಸಾಹಿತ್ಯ ಜಿ ಉದಯಶಂಕರ್. ಸಂಗೀತ ಎಂ ರಂಗರಾವ್.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:35. ಇನ್ನು ಮುಂದೆ ಕೇಳೋಣ ಕಾರ್ಯಕ್ರಮ ಉಮಂಗ್.

0: ಎಲ್ರಿಗೂ ನಮಸ್ಕಾರ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗೆ ಸುಸ್ವಾಗತ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ URRAO ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮದ 4ನೇ ದಿನ ಇದ್ದು ಸೊ ಎಲ್ಲ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು URRAO ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. October 10 ಪ್ರತಿದಿನ ಮಧ್ಯಾಹ್ನ 3:30 to 4:30 ಗಂಟೆಯವರೆಗೆ ನಿಮಗಾಗಿ ಮೂಡಿ ಬರುತ್ತಿರುವ ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವಿದು. ನೀವು ಕೂಡ ಪಾಲ್ಗೊಳ್ತಾ ಇದ್ದೀರಾ, ಬಹಳ ಸಂತೋಷದ ವಿಷಯ. ಮೊದಲಿಗೆ ಕೇಳಿ URRAO ಉಪಗ್ರಹ ಕೇಂದ್ರದಲ್ಲಿ ಪ್ರೋಗ್ರಾಂ ಡೈರೆಕ್ಟರ್ ಆದ ಹಿರಿಯ ವಿಜ್ಞಾನಿ ಶ್ರೀ ಸುರಾ ಪಿಎಸ್ ಅವರಿಂದ ರಿಎಂಟ್ರಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಮರಳಿ ಬರುವ ಗಗನ ನೌಕೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ. ಇವರು ತುಂಬಾ ಸ್ಪೆಷಲ್ ವಿಷಯ ಇದು, ಕನ್ನಡೇತರರಾದರೂ ಕನ್ನಡದ ಮೇಲಿನ ಪ್ರೀತಿಯಿಂದ ಈ ಭಾಷಣವನ್ನು ಅವರು ಕನ್ನಡದಲ್ಲೇ ಸಿದ್ಧಪಡಿಸಿದ್ದಾರೆ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ, ಸೊ ಎಗೇನ್ ವಿ ಆರ್ ರಿಪೀಟಿಂಗ್, ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನವನ್ನು ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋದ ತೀರ್ಮಾನವೇ ಅಂತಿಮ. ಮತ್ತೆ ಇವತ್ತು ಈ ದಿನದ ಕಾರ್ಯಕ್ರಮ ಆಯೋಜನೆಗೆ URRAO ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಶ್ರೀಮತಿ ಶಶಿಕಲಾ ಎಸ್ರಾವ್ ಅವರು ಕೂಡ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಇವಾಗ ಈ ಸುರಾ PS ಅವರ ಮಾತುಗಳನ್ನು ಕೇಳ್ಕೊಂಡು ಬರೋಣ. ಸರಿಯಾಗಿ ಗಮನವಿಟ್ಟು ಆಲಿಸಿ, ಬಿಕಾಸ್ ಸ್ವಲ್ಪ ಪ್ರಶ್ನೆಗಳು ಈ ಆಡಿಯೋ ಬೈಟ್ ಮೇಲೆ ಕೂಡ ಸಂಬಂಧವಾಗಿರುತ್ತದೆ.
1: ಬ್ರಹ್ಮಾಂಡದ ಸಹ ಅನ್ವೇಷಕರೇ, ಇಸ್ರೋಗೆ ಸೇರಿದ URRAO ಉಪಗ್ರಹ ಕೇಂದ್ರವು ಆಲ್ ಇಂಡಿಯಾ ರೇಡಿಯೋನೊಂದಿಗೆ ಆಚರಿಸುತ್ತಿರುವ ವಿಶ್ವ ಅಂತರಿಕ್ಷ ಸಪ್ತಾಹಕ್ಕೆ ಸ್ವಾಗತ. ನಾನು ಸುರಾ PS, URRAO ಸ್ಯಾಟಲೈಟ್ ನಾವಿಗೇಷನ್ನ ಪ್ರೋಗ್ರಾಂ ಡೈರೆಕ್ಟರ್ ಆಗಿದ್ದೇನೆ. ನಾನು ಮಾತನಾಡಲಿರುವ ವಿಷಯ ಭೂಮಿಗೆ ಮರಳಿ ಬರುವ ಗಗನ ನೌಕೆಗಳು. ಇಂದು ನಾನು ನಿಮ್ಮನ್ನು ಬಾಹ್ಯಾಕಾಶಯಾನದ ಅತ್ಯಂತ ವಿಶಿಷ್ಟ ವ್ಯತ್ಯಾಸದ ಬಗೆಗೆ ತಿಳಿಸಿಕೊಡಲಿದ್ದೇನೆ. ನಮ್ಮನ್ನು ಆಕಾಶಕ್ಕೆ ತಳ್ಳುವ ರಾಕೆಟ್ ಮತ್ತು ಭೂಮಿಗೆ ನಿಗಿನಿಗಿಸುತ್ತ ಹಿಂದಿರುಗಬೇಕಾದ ಗಗನನೌಕೆಯ ನಡುವಿನ ಅಂತರ. ರಾಕೆಟ್ ಎಂದರೆ ಮೂಲತಃ ನಿಯಂತ್ರಿತ ಸ್ಫೋಟದ ಬಳಕೆ. ಅದು ಇಂಧನವನ್ನು ಅಪಾರ ಪ್ರಮಾಣದಲ್ಲಿ ಸುಟ್ಟು ಬಿಸಿ ಅನಿಲವನ್ನು ಕೆಳಗೆ ಉಗುಳುತ್ತದೆ. ನ್ಯೂಟನ್ನ 3ನೇ ನಿಯಮದಂತೆ ವಾಹನವೇ ಮೇಲಕ್ಕೆ ತಳ್ಳಲ್ಪಡುತ್ತದೆ. ಭಾರತದ LVM3 ಅಥವಾ SpaceX Falcon 9 ರೀತಿಯ ಆಧುನಿಕ ಉಡಾವಕಗಳು ಹಲವು ಹಂತದ ವಾಹನಗಳು, ಕೆಳಗಿನ ಹಂತಗಳು ಗುರುತ್ವಾಕರ್ಷಣೆ ಮತ್ತು ವಾತಾವರಣದ ಘರ್ಷಣೆಯ ವಿರುದ್ಧ ಹೋರಾಡಲು ಶಕ್ತಿಯನ್ನು ನೀಡುತ್ತವೆ. ಮೇಲಿನ ಹಂತಗಳು ಪೇಲೋಡ್ ಅನ್ನು ಕಕ್ಷೆಗೆ ತಲುಪಿಸುವ ಕೆಲಸವನ್ನು ಮುಗಿಸುತ್ತವೆ. ತಮ್ಮ ಕೆಲಸ ಮುಗಿದ ನಂತರ ಬಹುತೇಕ ರಾಕೆಟ್ ಹಂತಗಳು ಸಮುದ್ರಕ್ಕೆ ಬೀಳುತ್ತವೆ ಅಥವಾ ಸುಟ್ಟು ಹೋಗುತ್ತವೆ. ಅವು ಮುಖ್ಯವಾಗಿ ಒಂದೇ ದಿಕ್ಕಿನಲ್ಲಿ ಧಾವಿಸಲು ವಿನ್ಯಾಸಗೊಳಿಸಲಾಗಿದೆ, ಮೇಲಕ್ಕೆ ಮತ್ತು ಹೊರಕ್ಕೆ. ಮರುಪ್ರವೇಶಿಸುವ ಗಗನನೌಕೆಯನ್ನು ಇದಕ್ಕೆ ವಿರುದ್ಧವಾದ ಪ್ರಯಾಣಕ್ಕಾಗಿ ನಿರ್ಮಿಸಲಾಗಿದೆ. ಬಾಹ್ಯಾಕಾಶದ ಬಹುತೇಕ ನಿರ್ವಾತದಲ್ಲಿ ದಿನಗಳು, ವಾರಗಳು ಅಥವಾ ತಿಂಗಳು ಆದ ನಂತರ ಅದು ಭೂಮಿಯ ವಾತಾವರಣಕ್ಕೆ ಸೆಕೆಂಡಿಗೆ 7-11 kilometers ವೇಗದಲ್ಲಿ ಧುಮುಕಬೇಕು. ಆ ವೇಗಗಳಲ್ಲಿ ವಾಹನದ ಮುಂದಿನ ಗಾಳಿಯು ಎಷ್ಟು ತೀವ್ರವಾಗಿ ಸಂಕುಚಿತಗೊಳ್ಳುತ್ತದೆ ಎಂದರೆ ಅದು ಸೂರ್ಯನ ಹೊರತಾಪಕ್ಕಿಂತಲೂ ಬಿಸಿಯಾದ ಹೊಳೆಯುವ ಪ್ಲಾಸ್ಮಾ ಆಗುತ್ತದೆ. ಗಗನನೌಕೆಯ ಮೇಲ್ಮೈ ತಾಪಮಾನವು 1600 degrees Celsius ಅನ್ನು ಮೀರಬಹುದು. ಜಾಗರೂಕವಾಗಿ ವಿನ್ಯಾಸಗೊಳಿಸಿದ ಉಷ್ಣರಕ್ಷಣ ಕವಚ ಇಲ್ಲದಿದ್ದರೆ ಗಗನನೌಕೆಯ ಮತ್ತು ಅದರೊಳಗಿನ ಗಗನಯಾನಿಗಳು ಆವಿಯಾಗಿ ಹೋಗುತ್ತಿದ್ದರು. ಆದ್ದರಿಂದ ಮರುಪ್ರವೇಶದ ತಂತ್ರಜ್ಞಾನವು ಉಷ್ಣರಕ್ಷಣೆ ಮತ್ತು ವಾಯುಗದಿಯ ನಿಯಂತ್ರಣದ ಕುರಿತಾಗಿದೆ. ಮೊಂಡು ಮೂತಿ ಇರುವ ಅಪೋಳ ಅಥವಾ ಗಗನಯಾನ ಕ್ಯಾಪ್ಸೂಲಿನಿಂದ ಅನದಿ ದೂರದಲ್ಲಿ ನಿಂತಿರುವ ಆಘಾತ ತರಂಗವನ್ನು ಸೃಷ್ಟಿಸುತ್ತವೆ. ತೀವ್ರವಾದ ಉಷ್ಣವನ್ನು ಸಂರಚನೆಯಿಂದ ದೂರವಿರಿಸುತ್ತವೆ. ಕರ್ಪೂರದಂತೆ ಕರಗುವ ಕವಚವು ಉಷ್ಣವನ್ನು ಕಮ್ಮಿ ಮಾಡುತ್ತದೆ. ಸ್ಪೇಸ್ ಶಟಲ್ನಲ್ಲಿ ಬಳಸಿದಂತಹ ಸೆರಾಮಿಕ್ ಟೈಲ್ಗಳು ಉಷ್ಣವನ್ನು ಪ್ರತಿಫಲಿಸುತ್ತವೆ ಮತ್ತು ನಿರೋಧಿಸುತ್ತವೆ. ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್, ನಮ್ಮದೇ ಆದ RLVTD ಮತ್ತು ಕೇರ್ ನಂತಹ ಆಧುನಿಕ ವಾಹನಗಳು ಎರಡು ವಿಧಾನಗಳನ್ನು ಆಧುನಿಕ ಸಂಯುಕ್ತಗಳೊಂದಿಗೆ ಬಳಸುತ್ತವೆ. ರಾಕೆಟ್ಗಳು ಮತ್ತು ಮರುಪ್ರವೇಶ ನೌಕೆಗಳ ಮೇಲೆ ವಾತಾವರಣದ ಪ್ರಭಾವವು ಸಹ ಭಿನ್ನವಾಗಿವೆ. ರಾಕೆಟ್ ಮೇಲಕ್ಕೆ ಹೋಗುವಾಗ ವಾತಾವರಣದ ವಿರುದ್ಧ ಹೋರಾಡುತ್ತದೆ. ಹಿಂದಿರುಗುವ ಗಗನ ನೌಕೆಯು ವಾತಾವರಣವನ್ನು ವೇಗವನ್ನು ತಗ್ಗಿಸಲು ಮತ್ತು ತನ್ನ ಹಾರಾಟಕ್ಕೆ ಕೂಡ ಬಳಸಬೇಕು. ತನ್ನ ಆಕ್ರಮಣ ಕೋನವನ್ನು ನಿರಂತರವಾಗಿ ಹೊಂದಿಸುವ ಮೂಲಕ ಗಗನ ನೌಕೆಯು ಹಾರಾಟ ನಡೆಸುತ್ತ ಗಮ್ಯದ ಕಡೆಗೆ ಚಲಿಸಬಹುದು. ಸ್ಪೇಸ್ ಶಟಲ್ ಅಥವಾ ಪ್ರಸ್ತಾವಿತ ಭಾರತೀಯ RLV ಎಂತಹ ರೆಕ್ಕೆಯುಳ್ಳ ವಾಹನಗಳು ಭೂ ವಾತಾವರಣದಲ್ಲಿ 100 ಕಿಲೋಮೀಟರ್ಗಳಷ್ಟು ಹಾರಬಹುದು. ಮತ್ತೊಂದು ನಿರ್ಣಾಯಕ ವ್ಯತ್ಯಾಸವು ಮರುಪಯೋಗದಲ್ಲಿದೆ. ಸಾಂಪ್ರದಾಯಿಕ ರಾಕೆಟ್ಗಳು ಹೆಚ್ಚಾಗಿ ಏಕಕಾಲಿಕವಾಗಿದ್ದವು. ಇಂದು ನಾವು ಕ್ರಾಂತಿಯನ್ನು ಕಾಣುತ್ತಿದ್ದೇವೆ. ಫಾಲ್ಕನ್ 9 ಬೂಸ್ಟರ್ಗಳು ಶಕ್ತಿಯನ್ನು ಬೆಳೆಸಿ ಹಿಂದಿರುಗಿ ಲಂಬವಾಗಿ ಇಳಿಯುತ್ತವೆ ಮತ್ತು ನವೀಕೃತಗೊಂಡು ಮತ್ತೆ ಹಾರುತ್ತವೆ. ಆದರೆ ಈ ಮರುಬಳಕೆಯ ಬೂಸ್ಟರ್ಗಳು ಸಹ ಪೂರ್ಣ ಮರುಪ್ರವೇಶಿಸುವ ಗಗನ ನೌಕೆಗಳಂತಲ್ಲ. ಅವುಗಳ ವೇಗವು ಕಡಿಮೆಯಿದ್ದು ವೇಗಪಾಗರ್ಷಗೊಳ್ಳುತ್ತವೆ, ಅಲ್ಲದೆ ಅತ್ಯಂತ ತೀವ್ರವಾದ ತಾಪವನ್ನು ಅನುಭವಿಸುವುದಿಲ್ಲ. ನಿಜವಾದ ಗಗನ ನೌಕೆಯ ಮರುಪಯೋಗ ಬಹುಯಾನಗಳಲ್ಲಿ ಸಂಪೂರ್ಣ ಸುರಕ್ಷಿತವಾಗಿ ಹಿಂದಕ್ಕೆ ತರುವುದು ಇನ್ನು ಅತ್ಯಂತ ಕಷ್ಟಕರವಾದ ಎಂಜಿನಿಯರಿಂಗ್ ಸವಾಲುಗಳಲ್ಲಿ ಒಂದಾಗಿದೆ. ಇನ್ನೊಂದು ಅಂಶವನ್ನು ಪರಿಗಣಿಸಿ. ರಾಕೆಟ್ ಯಾನಿಯು ಉಡಾವಣೆಯ ಸಮಯದಲ್ಲಿ ಹೆಚ್ಚಿನ ವೇಗವರ್ಧನೆಯನ್ನು ಅನುಭವಿಸುತ್ತಾರೆ, ಆದರೆ ಪ್ರಯಾಣ ತುಲನಾತ್ಮಕವಾಗಿ ಚಿಕ್ಕದು. ಮರುಪ್ರವೇಶವು ಗಗನಯಾತ್ರಿಗಳನ್ನು ನಿರಂತರ ವೇಗಪಾಗರ್ಷ ರೇಡಿಯೋ ಸಂವಾಹನಗಳ ಪ್ಲಾಸ್ಮಾ ಬ್ಲಾಕ್ಔಟ್ ಮತ್ತು ತಮ್ಮ ವಾಹನದ ಹೊರಭಾಗವು ಬಿಸಿಯಾಗಿ ನಿಗಿನಿಗಿ ಹೊಳೆಯುವುದನ್ನು ನೋಡುವ ಮಾನಸಿಕ ಒತ್ತಡಕ್ಕೆ ಒಳಪಡಿಸುತ್ತದೆ. ಎರಡು ಪಯಣಗಳು ಅಸಾಧಾರಣ ವಿಶ್ವಾಸಾರ್ಹತೆಯನ್ನು ಬೇಡುತ್ತವೆ. ಆದರೆ ವೈಫಲ್ಯದ ವಿಧಾನಗಳು ಸಂಪೂರ್ಣವಾಗಿ ಭಿನ್ನವಾಗಿದೆ. ಪ್ರಸ್ತುತದಲ್ಲಿ ರಾಕೆಟ್ ಮತ್ತು ಗಗನ ನೌಕೆಯ ನಡುವಿನ ಅಂತರಗಳು ಮಸುಕಾಗಲು ಪ್ರಾರಂಭವಾಗಿದೆ. ಸ್ಪೇಸ್ಎಕ್ಸ್ನ ಸ್ಟಾರ್ಶಿಪ್ನಂತಹ ಪರಿಕಲ್ಪನೆಗಳು ಶಕ್ತಿಶಾಲಿ ಉಡಾವಣಾ ವಾಹನ

0: ಮತ್ತು ಸಂಪೂರ್ಣವಾಗಿ ಮರುಪಯೋಗಿ ಕಕ್ಷೀಯ ಗಗನನೌಕೆ ಎರಡು ಆಗುವ ಗುರಿಯನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಮರುಪಯೋಗಿ ಉಡಾವಣಾ ವಾಹನ ತಂತ್ರಜ್ಞಾನ ಮತ್ತು ಗಗನಯಾನಿ ಕ್ಯಾಪ್ಸ್ಯೂಲನ್ನು ಅಭಿವೃದ್ಧಿಪಡಿಸುತ್ತಿದೆ. ಕೊನೆಯಲ್ಲಿ ರಾಕೆಟ್ಗಳು ಮತ್ತು ಮರುಪ್ರವೇಶ ಬಾಹ್ಯಾಕಾಶ ನೌಕೆಗಳು ಒಂದೇ ಮಹಾಸಾಹಸದ ಎರಡು ಅರ್ಧಗಳು. ಒಂದು, ನಮ್ಮ ಗ್ರಹದ ಮೇಲ್ಮೈಯನ್ನು ತೊರೆಯಲು ಗುರುತ್ವಾಕರ್ಷಣೆಯನ್ನು ಗೆಲ್ಲುತ್ತದೆ. ಇನ್ನೊಂದು, ಸುರಕ್ಷಿತವಾಗಿ ಮನೆಗೆ ಬರಲು ವಾತಾವರಣದ ಘರ್ಷಣೆಯನ್ನು ಅಡಿಯಾಳಾಗಿಸಿಕೊಳ್ಳುವುದು. ಒಟ್ಟಿನಲ್ಲಿ ಬಾಹ್ಯಾಕಾಶಯಾನವು ಕೇವಲ ಆಗಸಕ್ಕೆ ಲಗ್ಗೆಯಲ್ಲ, ಅಷ್ಟೇ ಮುಖ್ಯವಾಗಿ ಆವಿಷ್ಕಾರ ಫಲವಾದ ಜ್ಞಾನ ಭಂಡಾರದೊಂದಿಗೆ ಮರಳುವುದಾಗಿದೆ. ಮತ್ತೆ ಸಿಗೋಣ.
1: ಇದುವರೆಗೆ ಶ್ರೀ ಸುರಾ ಪಿಎಸ್ ಅವರಿಂದ ರಿಎಂಟ್ರಿ ಸ್ಪೇಸ್ ಕ್ರಾಫ್ಟ್ ಅಂದರೆ ಮರಳಿ ಬರುವ ಗಗನ ನೌಕೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ಕೇಳಿದ್ವಿ. ಸೊ ಹಾಗಾದ್ರೆ ಸ್ನೇಹಿತರೆ, ಎಲ್ಲರೂ ರೆಡಿ ಆಗಿದ್ದೀರಾ ಅಂತ ಅನ್ಕೊಂತೀನಿ, ಭಾವಿಸ್ತೀನಿ. ನಮ್ಮ ಮೊದಲೇ ಪ್ರಶ್ನೆ, ಸೊ ನೀವೇನಾದ್ರು ಈಗ ವಾಟ್ಸಪ್ ಇಂದ ನೀವೇನಾದ್ರು ಟ್ಯೂನ್ ಮಾಡಬೇಕು, ಇವಾಗ ನಾನು FM ರೈನ್ಬೋನ ಟ್ಯೂನ್ ಮಾಡಿದ್ದೀನಿ, ಯಾವ ನಂಬರಿಗೆ ಮೆಸೇಜ್ ಕಳಿಸ್ಬೇಕಪ್ಪ ಅನ್ನೋದಾದ್ರೆ 9480901013ಗೆ ನಿಮ್ಮ ಉತ್ತರಗಳನ್ನ ಕಳಿಸಬಹುದು. ಸೊ ಹಾಗಾದ್ರೆ ರೆಡಿನಾ? ನಮ್ಮ ಮೊದಲನೇ ಪ್ರಶ್ನೆ ಇದಾಗಿದೆ. 1961ರಲ್ಲಿ ಮೊದಲ ಅಂತರಿಕ್ಷ ಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನೌಕೆಯ ಹೆಸರೇನು? ಮತ್ತೊಮ್ಮೆ, 1961ರಲ್ಲಿ ಮೊದಲ ಅಂತರಿಕ್ಷ ಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನ ನೌಕೆಯ ಹೆಸರೇನು? ಇಂಗ್ಲಿಷ್ನಲ್ಲಿ ಕೂಡ ಹೇಳ್ತೀವಿ, ಸೊ ದಟ್ ನಮ್ಮ ಈಗ ಯುವಕರು ಅರ್ಥ ಆಗಲ್ಲ ಅಂತ ಅನ್ನೋರಿಗೆ, ಫಸ್ಟ್ ಕಾಸ್ಮೋನಾಟ್ ಯೂರಿ ಗಗಾರಿನ್ಸ್ 1961 ಫ್ಲೈಟ್ ಯೂಸ್ಡ್ ಅ ಸ್ಪೆರಿಕಲ್ ರಿಎಂಟ್ರಿ ಕ್ಯಾಪ್ಸೂಲ್, ವಾಟ್ ವಾಸ್ ದ ನೇಮ್ ಆಫ್ ಇಸ್ ಸ್ಪೇಸ್ ಕ್ರಾಫ್ಟ್? ಮತ್ತೊಮ್ಮೆ, ಫಸ್ಟ್ ಕಾಸ್ಮೋನಾಟ್ ಯೂರಿ ಗಗಾರಿನ್ಸ್ 1961 ಫ್ಲೈಟ್ ಯೂಸ್ಡ್ ಅ ಸ್ಪೆರಿಕಲ್ ರಿಎಂಟ್ರಿ ಕ್ಯಾಪ್ಸೂಲ್, ವಾಟ್ ವಾಸ್ ದ ನೇಮ್ ಆಫ್ ಇಸ್ ಸ್ಪೇಸ್ ಕ್ರಾಫ್ಟ್? ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೆಯುತ್ತಿರುವ ಕ್ವಿಜ್ ಕಾರ್ಯಕ್ರಮದಲ್ಲಿ ಅಮೋಘವಾಗಿ ತಾವೆಲ್ಲರೂ ರೆಸ್ಪಾನ್ಸ್ ಕಳಿಸ್ತಾ ಇದ್ದೀರಾ. ಅನಂತ ಅನಂತ ಧನ್ಯವಾದಗಳು. ನಮ್ಮ ಪ್ರಶ್ನೆಯಾಗಿತ್ತು, 1961 ಮೊದಲ ಅಂತರಿಕ್ಷಯಾನಿ ಯೂರಿ ಗಗಾರಿನ್ ಬಳಸಿದ ಗೋಳಾಕಾರದ ಮರುಪ್ರವೇಶ ಕೋಶವನ್ನು ಹೊಂದಿದ ಗಗನೌಕೆಯ ಹೆಸರೇನು ಅಂತ. ಉತ್ತರ ವಾಸ್ಟಾಕ್. ಇದರ ಗೋಳಾಕಾರದ ಇಳಿಯುವ ಮಾಡ್ಯೂಲ್ ದಿಶೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಬ್ಯಾಲಿಸ್ಟಿಕ್ ಪಥದಲ್ಲಿ ಮರುಪ್ರವೇಶಿಸಿತು. ಯೂರಿ ಗಗಾರಿನ್ ಸುಮಾರು 7 ಕಿಲೋಮೀಟರ್ ಎತ್ತರದಲ್ಲಿ ಹೊರಜಿಗಿದು ತಮ್ಮದೇ ಪ್ಯಾರಚೂಟ್ನಲ್ಲಿ ಭೂಮಿಯ ಮೇಲೆ ಇಳಿದರು. ಇಟ್ಸ್ ಸ್ಪೆರಿಕಲ್ ಡಿಸೆಂಟ್ ಮಾಡ್ಯೂಲ್ ರೀ ಎಂಟರ್ಡ್ ಆನ್ ಅ ಬ್ಯಾಲಿಸ್ಟಿಕ್ ಪಾತ್ ವಿತ್ ನೋ ಸ್ಟೀರಿಂಗ್. ಯೂರಿ ಗಗಾರಿನ್ ಎಜೆಕ್ಟೆಡ್ ಅಟ್ ಅಬೌಟ್ 7 ಕಿಲೋಮೀಟರ್ ಆಲ್ಟಿಟ್ಯೂಡ್ ಅಂಡ್ ಲ್ಯಾಂಡೆಡ್ ಬೈ ಹಿಸ್ ಓನ್ ಪ್ಯಾರಚೂಟ್. ಸೊ ಸ್ನೇಹಿತರೆ, ರೆಡಿ ಆಗಿದ್ದೀರಾ ನಮ್ಮ 2ನೇ ಪ್ರಶ್ನೆಗೆ? ಸೊ ತಾವೇನಾದರೂ ಈಗ FM ರೈನ್ಬೋ ಟ್ಯೂನ್ ಮಾಡಿದರೆ ವಾಟ್ಸಪ್ ಸಂಖ್ಯೆ ಹೇಳ್ತೀನಿ ಮತ್ತೊಮ್ಮೆ, ಖಂಡಿತವಾಗ್ಲೂ ಬರ್ಕೊಳ್ಳಿ. 9489010131 9408090013 ತಮ್ಮ ಉತ್ತರವನ್ನು ಕಳಿಸ್ಬೋದು. ನಮ್ಮ 2ನೇ ಪ್ರಶ್ನೆ ಇದಾಗಿದೆ. 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀ ಎಂಟ್ರಿ ಗಗನ ನೌಕೆ ಯಾವುದು? ಮತ್ತೊಮ್ಮೆ, 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರಿಎಂಟ್ರಿ ಗಗನ ನೌಕೆ ಯಾವುದು? ವಿಚ್ ಇಸ್ರೋ ಎಕ್ಸ್ಪೆರಿಮೆಂಟ್ ಲಾಂಚ್ಡ್ ಆನ್ PSLV C7 ಇನ್ ಜಾನ್ವರಿ 2007, ಆರ್ಬಿಟೆಡ್ ಫಾರ್ 12 ಡೇಸ್ ಅಂಡ್ ವಾಸ್ ರಿಕವರ್ಡ್ ಫ್ರಮ್ ದ ಬೇ ಆಫ್ ಬೆಂಗಾಲ್? ಉತ್ತರ ಗೊತ್ತಿದ್ರೆ ಪಟಪಟ ಅಂತ 9480901013 ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಸ್ಪೆಷಲ್ ಇಸ್ರೋ ಕ್ವಿಜ್ ನ ಕೇಳ್ತಾ ಇದ್ದೀರಾ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ನಮ್ಮ ಪ್ರಶ್ನೆಯಾಗಿತ್ತು, 2007 ಜನವರಿಯಲ್ಲಿ PSLV C7 ರಾಕೆಟ್ನಿಂದ ಉಡಾವಣೆಗೊಂಡು 12 ದಿನ ಕಕ್ಷೆಯಲ್ಲಿದ್ದು ಭೂಮಿಗೆ ಮರುಪ್ರವೇಶಿಸಿ ಬಂಗಾಳ ಕೊಲ್ಲಿಯಲ್ಲಿ ಪ್ಯಾರಚೂಟ್ ಮೂಲಕ ಇಳಿದ ಇಸ್ರೋ ಸಂಸ್ಥೆಯ ಮೊದಲ ರೀಎಂಟ್ರಿ ಗಗನ ನೌಕೆ ಯಾವುದು ಅಂತ. ಉತ್ತರ SRE, ಹೌದು, ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್. ಕಕ್ಷೆಯಲ್ಲಿದ್ದ ಗಗನ ನೌಕೆಯನ್ನು ಭಾರತ ಯಶಸ್ವಿಯಾಗಿ ವಾಪಸ್ ಪಡೆದ ಮೊದಲ ಪ್ರಯತ್ನವಿದು. ಇದರಲ್ಲಿ ಶಾಖ, ಕವಚ ಮತ್ತು ಪ್ಯಾರಾಶೂಟ್ ಬಳಸಲಾಯಿತು. ಮುಂದಿನ ಮಾನವ ಯಾನಕ್ಕೆ ಬೇಕಾದ ಮರುಪ್ರವೇಶ ಮತ್ತು ಮರಳಿ ಪಡೆಯುವ ತಂತ್ರಜ್ಞಾನಗಳನ್ನು ಇದು ದೃಢಪಡಿಸಿತು. ಇಟ್ ವಾಸ್ ಇಂಡಿಯಾಸ್ ಫಸ್ಟ್ ಸಕ್ಸಸ್ಫುಲ್ ರಿಕವರಿ ಆಫ್ ಎನ್ ಆರ್ಬಿಟಿಂಗ್ ಕ್ಯಾಪ್ಸುಲ್ ಯೂಸಿಂಗ್ ಅ ಹೀಟ್ ಶೀಲ್ಡ್ ಅಂಡ್ ಪ್ಯಾರಾಶೂಟ್ಸ್. ಇಟ್ ಪ್ರೊವೈಡೆಡ್ ದ ಬೇಸಿಕ್ ರೀಎಂಟ್ರಿ ಅಂಡ್ ರಿಕವರಿ ಟೆಕ್ನಾಲಜಿ ನೀಡೆಡ್ ಫಾರ್ ದ ಲೇಟರ್ ಕ್ರೂಡ್ ವರ್ಕ್. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3:54

ನಮ್ಮ ಮೂರನೇ ಪ್ರಶ್ನೆ ಇದಾಗಿರುತ್ತೆ. 2014 ಡಿಸೆಂಬರ್ 18 ಮೊದಲ GSLV Mark III ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು? ನಮ್ಮ ಮೂರನೇ ಪ್ರಶ್ನೆ ಮತ್ತೊಮ್ಮೆ. 2014 ಡಿಸೆಂಬರ್ 18 ಮೊದಲ GSLV Mark III ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು? ವಿಚ್ ಎಕ್ಸ್ಪೆರಿಮೆಂಟ್ ಫ್ಲೋನ್ ಆನ್ ದ ಫಸ್ಟ್ GSLV Mark III ಟೆಸ್ಟ್ ಫ್ಲೈಟ್ ಆನ್ 18th December 2014 ರಿಎಂಟರ್ಡ್ ಫ್ರಮ್ ಅಬೌಟ್ 126 ಕಿಲೋಮೀಟರ್ ಅಂಡ್ ಸ್ಪ್ಲಾಶ್ ಡೌನ್ ನಿಯರ್ ದ ಅಂಡಮಾನ್ ಐಲ್ಯಾಂಡ್ಸ್? ಉತ್ತರ 9480901013 9480901013 ಕ್ಕೆ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತದೆ.

ನಮ್ಮ ಮೂರನೇ ಪ್ರಶ್ನೆಯಾಗಿತ್ತು. 2014 ಡಿಸೆಂಬರ್ 18ರಂದು ಮೊದಲ GSLV ಮಾರ್ಕ್ 3 ಪರೀಕ್ಷಾ ಹಾರಾಟದಲ್ಲಿ ಸುಮಾರು 126 ಕಿಲೋಮೀಟರ್ ಎತ್ತರದಿಂದ ಮರುಪ್ರವೇಶಿಸಿ ಅಂಡಮಾನ್ ದ್ವೀಪಗಳ ಬಳಿ ಇಳಿದ ಇಸ್ರೋ ಪ್ರಯೋಗ ಯಾವುದು ಅಂತ. ಸೊ ಇದಕ್ಕೆ ಉತ್ತರ ಕೇರ್, ಕ್ರ್ಯೂ ಮಾಡ್ಯೂಲ್ ಅಟ್ಮಾಸ್ಫಿಯರಿಕ್ ರೀಎಂಟ್ರಿ ಎಕ್ಸ್ಪೆರಿಮೆಂಟ್. ಯಾನಿಗಳಿಲ್ಲದ ಈ ಕ್ರ್ಯೂ ಮಾಡ್ಯೂಲ್ ಮಾದರಿಯು 3735 ಕಿಲೋಗ್ರಾಂ ತೂಗುತ್ತಿತ್ತು. ಇದರಲ್ಲಿ ಅಲ್ಯೂಮಿನಿಯಂ ಸಂಯುಕ್ತ ಧಾತು ಮತ್ತು ಇಂಗಾಲದ ನಾರಿನಿಂದಾದ CFRPಯಿಂದ ಮಾಡಲ್ಪಟ್ಟ ಕವಚವಿತ್ತು. ದಿಸ್ ಅನ್ಮ್ಯಾನ್ಡ್ ಕ್ರ್ಯೂ ಮಾಡ್ಯೂಲ್ ಪ್ರೋಟೋಟೈಪ್ ವೇಟ್ 3735 kg ಅಟ್ ಲಾಂಚ್. ಇಟ್ ಹ್ಯಾಡ್ ಅಲ್ಯೂಮಿನಿಯಂ ಅಲಾಯ್ ಕೋರ್ ಅಂಡ್ ಕಾರ್ಬನ್ ಫೈಬರ್ ರೀಇನ್ಫೋರ್ಸ್ಡ್ ಪಾಲಿಮರ್ CFRP ಪ್ಯಾನಲ್ಸ್ ಆಸ್ ಹೀಟ್ ಶೀಲ್ಡ್. ಸೊ ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆಗಳು.

ಓಕೆ ಸ್ನೇಹಿತರೆ, ನಮ್ಮ ನಾಲ್ಕನೇ ಪ್ರಶ್ನೆ, ಈ ವಿಶೇಷ ಇಸ್ರೋ ಕ್ವಿಸ್ ಕಾರ್ಯಕ್ರಮದ ನಾಲ್ಕನೇ ಪ್ರಶ್ನೆ ಇದಾಗಿರುತ್ತೆ. ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ? ಈಸಿ ಅನ್ಸುತ್ತಲ್ಲ ಇದು. ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ? ವಾಟ್ ಇಸ್ ಅ ನ್ಯಾಚುರಲ್ ಸ್ಪೇಸ್ ರಾಕ್ ದಟ್ ಸರ್ವೈವ್ಸ್ ಇಟ್ಸ್ ಪ್ಯಾಸೇಜ್ ಥ್ರೂ ಅರ್ಥ್ಸ್ ಅಟ್ಮಾಸ್ಫಿಯರ್ ಅಂಡ್ ಲ್ಯಾಂಡ್ಸ್ ಆನ್ ದ ಗ್ರೌಂಡ್ ಇಸ್ ಕಾಲ್ಡ್? ಸೊ ನಿಮಗೂ ಕೂಡ ಉತ್ತರ ಗೊತ್ತಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶವನ್ನ ಕಳಿಸಬಹುದು. ಆಸ್ ಯೂಶುವಲ್, ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಕೇಳ್ತಾ ಇದ್ದೀರಾ. ಮತ್ತು ಇದು ಸ್ಪೆಷಲ್ ಇಸ್ರೋ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಸ್ಪೆಷಲ್ ಕ್ವಿಜ್ ನಿಮ್ಮೆಲ್ಲರಿಗೋಸ್ಕರ ಆಯೋಜಿಸಲಾಗಿದೆ. ಸೊ ನಮ್ಮ ಪ್ರಶ್ನೆಯಾಗಿತ್ತು, ಭೂಮಿಯ ವಾತಾವರಣವನ್ನು ಪ್ರವೇಶಿಸಿ ನೆಲದ ಮೇಲೆ ಬೀಳುವ ಆಕಾಶಕಾಯದ ತುಣುಕನ್ನು ಏನೆಂದು ಕರೆಯುತ್ತಾರೆ ಅಂತ. ಉತ್ತರ, ಉಲ್ಕಾಶಿಲೆ ಅಥವಾ ಮೀಟಿರಾಯ್ಡ್. ಹೆಚ್ಚಿನ ಆಕಾಶಕಾಯದ ತುಣುಕುಗಳು ಭೂ ವಾತಾವರಣದಲ್ಲಿ ಉರಿದು ಹೋಗುತ್ತವೆ. ಅದನ್ನೇ ನಕ್ಷತ್ರ ಬಿತ್ತು ಎಂದು ತಪ್ಪಾಗಿ ಹೇಳುವುದು ವಾಡಿಕೆ. ಆದರೆ ದೊಡ್ಡ ಅಥವಾ ಗಟ್ಟಿಯಾದ ಶಿಲೆಗಳು ಉರಿದರೂ ಉಳಿದು ನೆಲ ತಲುಪುತ್ತವೆ. ಮೋಸ್ಟ್ ಸ್ಪೇಸ್ ರಾಕ್ಸ್ ಬರ್ನ್ ಅಪ್ ಆಸ್ ಮೀಟಿಯರ್ಸ್. ಪೀಪಲ್ ರಾಂಗ್ಲಿ ಕಾಲ್ ದೆಮ್ ಶೂಟಿಂಗ್ ಸ್ಟಾರ್ಸ್, ಬಟ್ ಲಾರ್ಜರ್ ಆರ್ ಟಫರ್ ಒನ್ಸ್ ಸರ್ವೈವ್ ಅಂಡ್ ರೀಚ್ ದ ಗ್ರೌಂಡ್. ಸೊ ಯಾರ್ಯಾರು ಉಲ್ಕಾ ಶಿಲೆ ಅಥವಾ ಮೀಟಿರಾಯ್ಟ್ ಅಂತ ಉತ್ತರ ಕಳಿಸಿದ್ದೀರಾ, ತಮ್ಮೆಲ್ಲರಿಗೂ ಎಫ್ ಎಂ ರೇನ್ಬೋ ಹಾಗೂ ಇಸ್ರೋ ಪರವಾಗಿ ಅಭಿನಂದನೆಗಳು.

ಓಕೆ ಸ್ನೇಹಿತರೆ, ನಮ್ಮ 5ನೇ ಪ್ರಶ್ನೆ. ಭೂಮಿಗೆ ಯಶಸ್ವಿಯಾಗಿ ಮರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಭೂಮಿಗೆ ಯಶಸ್ವಿಯಾಗಿ ಬರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು? ಮತ್ತೊಮ್ಮೆ ಪ್ರಶ್ನೆ ಇಂಗ್ಲಿಷ್ನಲ್ಲಿ. ವಿಚ್ ಒನ್ ಬಿಕೇಮ್ ದ ಫಸ್ಟ್ ರಿಯೂಸಬಲ್ ಆರ್ಬಿಟಲ್ ಸ್ಪೇಸ್ ಕ್ರಾಫ್ಟ್ ಇನ್ ದ ವರ್ಲ್ಡ್ ಟು ಪರ್ಫಾರ್ಮ್ ಅ ಸಕ್ಸಸ್ಫುಲ್ ರಿಟರ್ನ್ ಟು ಅರ್ತ್ ಆ್ಯಂಡ್ ಲ್ಯಾಂಡಿಂಗ್? Which one became the first reusable orbital spacecraft in the world to perform a successful return to Earth and landing? ಉತ್ತರ ಗೊತ್ತಿದ್ರೆ 9480901013. ನೀವೇನಾದರೂ ಈಗ FM ರೈನ್ಬೋ ಟ್ಯೂನ್ ಮಾಡಿ, ಏನು ನಡೀತಾ ಇದೆ ಅಂದರೆ ಇಲ್ಲಿ ಇಸ್ರೋದ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಕ್ವಿಜ್ ನಡೀತಾ ಇದೆ. ನೀವು ಕೂಡ ಪ್ರಶ್ನೆ ಕೇಳಿದರೆ ಉತ್ತರವನ್ನು 9480901013 ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ.

ಸೊ ನಿಮ್ಮ ಉತ್ತರಗಳು ಕೂಡ ಬೇಗ ಬೇಗ ಬೇಗ ಬೇಗ ಬರಲಿ ಅಂತ ಹೇಳ್ತಾ ನಮ್ಮ ಐದನೇ ಪ್ರಶ್ನೆ ಆಗಿತ್ತು. ಭೂಮಿಗೆ ಯಶಸ್ವಿಯಾಗಿ ಮರಳಿ ಬಂದು ಇಳಿದ ವಿಶ್ವದ ಮೊದಲ ಮರುಬಳಕೆ ಮಾಡಬಹುದಾದ ಕಕ್ಷಾ ಬಾಹ್ಯಾಕಾಶ ನೌಕೆ ಯಾವುದು ಅಂತ ಪ್ರಶ್ನೆ ಕೇಳಿದ್ವಿ. ಸರಿಯಾದ ಉತ್ತರ ಇದಕ್ಕೆ ಸ್ಪೇಸ್ ಶಟಲ್ ಕೊಲಂಬಿಯಾ. ಯಾರ್ಯಾರು ಸ್ಪೇಸ್ ಶಟಲ್ ಕೊಲಂಬಿಯಾ ಅಂತ ಉತ್ತರ ಕಳಿಸಿದ್ದೀರಾ ಅವರೆಲ್ಲರಿಗೂ ಅಭಿನಂದನೆಗಳು. ಕೊಲಂಬಿಯಾ ಮೊದಲ ಸ್ಪೇಸ್ ಶಟಲ್ ಆರ್ಬಿಟರ್ ಆಗಿದ್ದು ಏಪ್ರಿಲ್ 1981 STS-1 ಯಾನದಲ್ಲಿ ಮೊದಲ ಕಕ್ಷಾ ಹಾರಾಟ ನಡೆಸಿ ಗ್ಲೈಡರ್ನಂತೆ ಭೂಮಿಗೆ ಮರಳಿತು. ಕೊಲಂಬಿಯಾ ವಾಸ್ ದ ಫಸ್ಟ್ ಸ್ಪೇಸ್ ಶಟಲ್ ಆರ್ಬಿಟರ್ ಅಂಡ್ ಮೇಡ್ ಇಟ್ಸ್ ಫಸ್ಟ್ ಆರ್ಬಿಟಲ್ ಫ್ಲೈಟ್ STS-1 in April 1981 ರಿಟರ್ನಿಂಗ್ ಟು ಅರ್ಥ್ ಆಸ್ ಅ ಗ್ಲೈಡಿಂಗ್ ಸ್ಪೇಸ್ ಕ್ರಾಫ್ಟ್.

ಓಕೆ, ಸೊ ನಮ್ಮ ಆರನೇ ಪ್ರಶ್ನೆ, ನಮ್ಮ ಈ ವಿಶೇಷ ಕ್ವಿಜ್ ಕಾರ್ಯಕ್ರಮದ ಆರನೇ ಪ್ರಶ್ನೆ. ಸೊ ತಾವೆಲ್ಲರೂ ರೆಡಿ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಂಬರ್ ಇನ್ನೊಂದ್ಸಲ ನೋಟ್ ಮಾಡ್ಕೊಳ್ಳಿ, 9489010013. ನಮ್ಮ ಪ್ರಶ್ನೆ ಇದಾಗಿದೆ, ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು? ಮತ್ತೊಮ್ಮೆ, ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು? Which planet has the thickest atmosphere among the four terrestrial planets, making atmospheric entry especially challenging? So, Uttra, patapata antha galsi 9489010013 ge.

ಸೊ ನಮ್ಮ ಆರನೇ ಪ್ರಶ್ನೆ ಆಗಿತ್ತು, ನಾಲ್ಕು ಭೌಮ ಗ್ರಹಗಳಲ್ಲಿ ಅತ್ಯಂತ ದಟ್ಟವಾದ ವಾಯುಮಂಡಲ ಹೊಂದಿ ಮರುಪ್ರವೇಶವನ್ನು ವಿಶೇಷವಾಗಿ ಸವಾಲಿನದ್ದಾಗಿಸುವ ಗ್ರಹ ಯಾವುದು ಅಂತ. ಉತ್ತರ ಶುಕ್ರ ಅಥವಾ ವೀನಸ್. ಶುಕ್ರನ ವಾಯುಮಂಡಲದ ಮೇಲ್ಮೈ ಒತ್ತಡವು ಭೂಮಿಯದಕ್ಕಿಂತ ಸುಮಾರು 92 ಪಟ್ಟು ಹೆಚ್ಚು, ಜೊತೆಗೆ ಆಮ್ಲೀಯ ಮೋಡ ಮಳೆ ಇರುವ ವಾತಾವರಣವಿದೆ. ವೀನಸ್ ಹ್ಯಾಸ್ ಅನ್ ಎಕ್ಸ್ಟ್ರೀಮ್ಲಿ ಡೆನ್ಸ್ ಕಾರ್ಬನ್ ಡೈಆಕ್ಸೈಡ್ ಡಾಮಿನೇಟೆಡ್ ಅಟ್ಮಾಸ್ಫಿಯರ್ ಅಂಡ್ ಎ ಸರ್ಫೇಸ್ ಪ್ರೆಷರ್ ಅಬೌಟ್ 92 ಟೈಮ್ಸ್ ದಟ್ ಆಫ್ ಅರ್ಥ್. ಇಟ್ ಆಲ್ಸೋ ಹ್ಯಾಸ್ ಆಸಿಡಿಕ್ ಕ್ಲೌಡ್ಸ್ ಅಂಡ್ ಆಸಿಡ್ ರೇನ್ಸ್. ಸೊ ಸ್ನೇಹಿತರೆ, ಕಾರ್ಯಕ್ರಮದ ಕೊನೆ ಪ್ರಶ್ನೆ, ಬೇಗ ಬೇಗ ಪಟ ಪಟ ಅಂತ ಉತ್ತರಿಸಿ, ಯಾಕೆಂದ್ರೆ ಫಾಸ್ಟೆಸ್ಟ್ ಫಿಂಗರ್ಗೆನೆ ಜಾಸ್ತಿ ಬಹುಮಾನಗಳು ಬರುವ ಸಾಧ್ಯತೆ ಇರುತ್ತೆ. ನಮ್ಮ ಪ್ರಶ್ನೆ ಇದಾಗಿದೆ, ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು? ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಅಂಡ್ ಆಪರೇಟೆಡ್ ಸ್ಪೇಸ್ ಕ್ರಾಫ್ಟ್ ಟು ಸಕ್ಸಸ್ಫುಲಿ ರೀಎಂಟರ್ ಫ್ರಮ್ ಆರ್ಬಿಟ್ ಅಂಡ್ ಬಿ ರಿಕವರ್ಡ್? ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ನಮ್ಮ ವಾಟ್ಸಪ್ 9480901013 ಸಂದೇಶ ಕಳಿಸಿ.

ನಮ್ಮ ಕೊನೆಯ ಪ್ರಶ್ನೆಯಾಗಿತ್ತು, ಯಶಸ್ವಿಯಾಗಿ ಮರಳಿ ಬಂದ ಖಾಸಗಿ ಸಂಸ್ಥೆಯಿಂದ ನಿರ್ಮಿತ ವಿಶ್ವದ ಮೊಟ್ಟ ಮೊದಲ ಕಕ್ಷೀಯ ಬಾಹ್ಯಾಕಾಶ ನೌಕೆ ಯಾವುದು ಅಂತ. ವಿಚ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕಮರ್ಷಿಯಲಿ ಬಿಲ್ಟ್ ಅಂಡ್ ಆಪರೇಟೆಡ್ ಸ್ಪೇಸ್ ಕ್ರಾಫ್ಟ್ ಟು ಸಕ್ಸಸ್ಫುಲಿ ರೀ ಎಂಟರ್ ಫ್ರಮ್ ದ ಆರ್ಬಿಟ್ ಅಂಡ್ ಬಿ ರಿಕವರ್ಡ್ ಅಂತ. ಸ್ಪೇಸ್ ಎಕ್ಸ್ ಡ್ರ್ಯಾಗನ್, ಸ್ಪೇಸ್ ಎಕ್ಸ್ ಅಥವಾ ಡ್ರ್ಯಾಗನ್, ಡಿಸೆಂಬರ್ 2010 ಖಾಸಗಿ ಕಂಪನಿಯೊಂದು ನಿರ್ಮಿಸಿ ಉಡಾವಣೆ ಮಾಡಿ ಭೂಮಿಯನ್ನು ಸುತ್ತಿ ಸುರಕ್ಷಿತವಾಗಿ ವಾತಾವರಣಕ್ಕೆ ಮರುಪ್ರವೇಶಿಸಿದ ಮೊದಲ ನೌಕೆ ಎಂಬ ಇತಿಹಾಸವನ್ನು ಡ್ರ್ಯಾಗನ್ ನಿರ್ಮಿಸಿತು. ಪ್ರಸ್ತುತ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಸರಕು ಮತ್ತು ಯಾನಿಗಳನ್ನು ಸಾಗಿಸುತ್ತದೆ. In December 2010, the SpaceX Dragon became the first spacecraft built by a private company to successfully launch, orbit the Earth and safely re-enter the atmosphere. It now regularly transports cargo and crew to the ISS. ಯಾರ್ಯಾರು ಉತ್ತರ ಸ್ಪೇಸೆಕ್ಸ್ ಡ್ರ್ಯಾಗನ್ ಅಂತ ಕಳಿಸಿದ್ದೀರಾ, ತಮ್ಮೆಲ್ಲರಿಗೂ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.

ಸೊ ಸ್ನೇಹಿತರೆ, ಈ ಇಸ್ರೋ ಕ್ವಿಜ್ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಅನ್ಕೋತೀನಿ. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಈ ಪ್ರಾಯೋಜಿತ ಕಾರ್ಯಕ್ರಮದ 4ನೇ ದಿನದ ಪ್ರಶ್ನೆಗಳು ಉತ್ತರಗಳು ತಮಗೆ ಬಹಳಷ್ಟು ಮಾಹಿತಿ ಮನರಂಜನೆ ಎಲ್ಲವನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ. ಈ ದಿನದ ಕಾರ್ಯಕ್ರಮದ ಆಯೋಜನೆಗೆ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಹಿರಿಯ ವಿಜ್ಞಾನಿಯಾದ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನಿಮ್ಮ ಎಲ್ಲರ ಉತ್ತರಗಳನ್ನು ಆಲಿಸಿದ್ದಾರೆ. ಹಾಗೆ ನಮ್ಮ ಆಕಾಶವಾಣಿ ಎಫ್ಎಂ ರೈನ್ಬೋದ ನಮ್ಮ ಮುಖ್ಯಸ್ಥೆ ಆದ ಆಶಾ ಮೇಡಮ್ ಕೂಡ ಇದ್ದಾರೆ. ಸೊ ಇವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ತಮ್ಮ ಎಲ್ಲರೂ ಯಾರ್ಯಾರು ಈ ಪ್ರಶ್ನೆಗಳನ್ನ ಕೇಳಿ ಉತ್ತರಗಳನ್ನ ಕಳಿಸಿದ್ದೀರಾ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ನಿಮ್ಮ ಈ ಉತ್ತರಗಳೇ ನಮ್ಮ ಈ ಕಾರ್ಯಕ್ರಮದ ಆತ್ಮ ಮತ್ತು ಅಭಿಮಾನ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಈ ಸ್ಪೆಷಲ್ ಕ್ವಿಸ್ ಪ್ರೋಗ್ರಾಮ್. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಇಸ್ರೋದ ಸ್ಪೆಷಲ್ ಕ್ವಿಸ್ ಪ್ರೋಗ್ರಾಂನಲ್ಲಿ. ಅಲ್ಲಿ ತನಕ ಟಾಟಾ ಬೈ ಬೈ ಸಿ ಯು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಲ್ಐಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ.
2: ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ಐಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
1: ಹೆಡ್ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ ವಿಸಿಟ್ ಮಾಡಿ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್.
3: ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:41. ಒಂದು ಕ್ಷಣ ಆಕಾಶದತ್ತ ನೋಡಿ, ಅಲ್ಲಿ ಕಾಣಿಸುವ ನಕ್ಷತ್ರಗಳ ನಡುವೆ ಭಾರತದ ಕನಸುಗಳನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಆ ಕನಸುಗಳಿಗೆ ದಿಕ್ಕು ತೋರಿಸಿದ ಮಹಾನ್ ವಿಜ್ಞಾನಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ವಿಜ್ಞಾನವನ್ನು ದೇಶದ ಅಭಿವೃದ್ಧಿಯೊಂದಿಗೆ ಜೋಡಿಸಿದ ದೂರದೃಷ್ಟಿಯ ನಾಯಕ ಅವರದು. ಹಾಗಾಗಿ ಇವತ್ತಿನ ಸ್ವಲ್ಪ ಸಮಯದಲ್ಲಿ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತನಾಡುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಭಾರತದಲ್ಲಿ ಬಾಹ್ಯಾಕಾಶ ಸಂಶೋಧನೆಗೆ ಭದ್ರ ಬುನಾದಿ ಹಾಕಿದವರು ವಿಕ್ರಮ್ ಸಾರಾಭಾಯಿ. ಬಾಹ್ಯಾಕಾಶ ತಂತ್ರಜ್ಞಾನ ಕೇವಲ ವಿಜ್ಞಾನಿಗಳಿಗೆ ಅಲ್ಲ, ಅದು ಸಾಮಾನ್ಯ ಜನರ ಬದುಕಿಗೂ ಉಪಯೋಗವಾಗಬೇಕು ಎಂಬುದು ಅವರ ನಂಬಿಕೆಯಾಗಿತ್ತು. ಅವರ ದೂರದೃಷ್ಟಿಯ ಈ ಫಲವಾಗಿಯೇ ಭಾರತ ತನ್ನದೇ ಆದ ಬಾಹ್ಯಾಕಾಶ ಪಯಣವನ್ನು ಕೂಡ ಆರಂಭಿಸಿತು.

ಇವತ್ತಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ರಾಕೆಟ್ ರೆವಲ್ಯೂಷನ್ ಯು ಆರ್ ರಾವ್ ಸೆಟಲೈಟ್ ಸೆಂಟರ್ ಬೆಂಗಳೂರು ಮತ್ತು ಆಕಾಶವಾಣಿ ಎಫ್ಎಂ ರೈನ್ಬೋ ಸಂಯುಕ್ತವಾಗಿ ನಡೆಸುತ್ತಿರುವಂತಹ ನಿಮ್ಮ ಈ ಕ್ವಿಜ್ ಕಾರ್ಯಕ್ರಮದಲ್ಲಿ ಕೂಡ ನೀವು ಭಾಗವಹಿಸಿದ್ರಿ. ಇವತ್ತಿನ ಸ್ಫೂರ್ತಿದಾರೆಯಲ್ಲೂ ಕೂಡ ನಾವು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇಂದು ಭಾರತ ಬಹಳಷ್ಟು ಚಂದ್ರಯಾನದಿಂದ ಹಿಡಿದು ವಿವಿಧ ಬಾಹ್ಯಾಕಾಶ ಸಾಧನೆಗಳವರೆಗೆ ಹೆಮ್ಮೆ ಪಡುತ್ತಿದೆ. ಈ ಪಯಣದ ಮೊದಲ ಕನಸುಗಾರರಲ್ಲಿ ಪ್ರಮುಖರು ಸಾರಾಭಾಯಿ. ಸೌಲಭ್ಯಗಳು ಸೀಮಿತವಾಗಿದ್ದರೂ ಅವರ ಕನಸಿಗೆ ಮಿತಿನೇ ಇರಲಿಲ್ಲ. ಅಹಮದಾಬಾದ್ನ ಸಮೃದ್ಧ ಕುಟುಂಬದಲ್ಲಿ ಜನಿಸಿದ ವಿಕ್ರಮ್ ಸಾರಾಭಾಯಿ ಚಿಕ್ಕನಿಂದಲೇ ವಿಜ್ಞಾನದೆಡೆಗೆ ಅಪಾರ ಆಸಕ್ತಿ ಬೆಳೆಸ್ಕೋತಾರೆ. ಕೇಂಬ್ರಿಡ್ಜ್ನಲ್ಲಿ ಉನ್ನತ ಶಿಕ್ಷಣ ಪಡೆದ ಅವರು ಭಾರತಕ್ಕೆ ಮರಳಿ ವಿಜ್ಞಾನ ಸಂಶೋಧನೆಗೆ ತಮ್ಮನ್ನು ಅರ್ಪಿಸಿಕೊಳ್ತಾರೆ. 1947 ಅಹಮದಾಬಾದ್ನಲ್ಲಿ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ PRL ಸ್ಥಾಪಿಸಿ ಭಾರತದ ಬಾಹ್ಯಾಕಾಶ ಸಂಶೋಧನೆಗೆ ಬೀಜ ಬಿತ್ತಿದರು. ನಂತರ ಇನ್ಕೋಸ್ಪಾರ್ ಮೂಲಕ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದರು. ವೈಜ್ಞಾನಿಕ ಪ್ರತಿಭೆ ಮಾತ್ರವಲ್ಲ, ಯುವಕರನ್ನು ಪ್ರೇರೇಪಿಸುವ ನಾಯಕತ್ವ, ದೊಡ್ಡ ಕನಸು ಕಾಣುವ ಧೈರ್ಯ ಇವರೇ ಕೊಟ್ಟಿದ್ದು. ಸೊ ಹಾಗಾಗಿ ಇವತ್ತಿನ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರಿಗೆ ನಮ್ಮ ಒಂದು ಸಲಾಂ ಹೇಳ್ತಾ ಮುಂದಿನ ಹಾಡು

ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕೇರಳದ ತುಂಬಾದಲ್ಲಿ ಕೂಡ ಭಾರತದ ಮೊದಲ ಸೌಂಡಿಂಗ್ ರಾಕೆಟ್ ಉಡಾವಣಾ ಕೇಂದ್ರ ಸ್ಥಾಪಿಸುವಲ್ಲಿ ಸಾರಾಭಾಯಿ ಪ್ರಮುಖ ಪಾತ್ರ ವಹಿಸ್ತಾರೆ. ಕುತೂಹಲದ ಸಂಗತಿ ಏನಂದ್ರೆ, ಆರಂಭದ ದಿನಗಳಲ್ಲಿ ರಾಕೆಟ್ ಪಾರ್ಟ್ಸ್ಗಳನ್ನು

0: ಸೈಕಲ್ಗಳಲ್ಲಿ ಗೊತ್ತೆಗೊತ್ತು ಹಾಗೂ ಕೆಲವು ಉಪಕರಣಗಳನ್ನು ಕೈಯಲ್ಲೇ ಹೊತ್ಕೊಂಡು ಸಾಗಿಸಲಾಗಿತ್ತಂತೆ. ಸೊ ವಿಕ್ರಮ್ ಸಾರಾಭಾಯಿ ಕೇವಲ ಬಾಹ್ಯಾಕಾಶ ವಿಜ್ಞಾನಿಯಲ್ಲ, IIM ಅಹಮದಾಬಾದ್ ಸ್ಥಾಪನೆಯಲ್ಲೂ ಪ್ರಮುಖ ಪಾತ್ರ ವಹಿಸ್ತಾರೆ. ಅಂದರೆ ಅವರ ದೃಷ್ಟಿ ಆಕಾಶದಷ್ಟೇ ವಿಶಾಲವಾಗಿತ್ತು. ವಿಜ್ಞಾನ, ಶಿಕ್ಷಣ, ಉದ್ಯಮ ಎಲ್ಲ ಕ್ಷೇತ್ರಗಳಲ್ಲೂ ಭಾರತದ ಭವಿಷ್ಯ ಕಟ್ಟುವ ಕನಸು ಹೊಂದಿದ್ರು. ಸೊ ಆಕಾಶವನ್ನು ನೋಡಿದವರು ಹಲವರಾದರೂ, ಆದರೆ ಆಕಾಶದಾಚೆಗಿನ ಸಾಧ್ಯತೆಗಳನ್ನು ಭಾರತದ ಭವಿಷ್ಯಕ್ಕೆ ಜೋಡಿಸಿದವರು ವಿಕ್ರಮ್ ಸಾರಾಭಾಯಿ. ಸೊ ಹಾಗಾಗಿ ಅವರು ನಮಗೆ ಇವತ್ತು ಬಹಳಷ್ಟು ಸ್ಫೂರ್ತಿಯನ್ನು ಕೊಡ್ತಾರೆ ನಮ್ಮ ಈ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ. ಅವರ ಕನಸುಗಳಿಂದ ಆರಂಭವಾದ ಭಾರತದ ಬಾಹ್ಯಾಕಾಶ ಪಯಣ ಇಂದು ಚಂದ್ರನಿಂದ ಸೂರ್ಯನತ್ತ, ಅಲ್ಲಿಂದ ಇನ್ನು ದೂರದ ನಕ್ಷತ್ರಗಳತ್ತ ಸಾಗುತ್ತಿದೆ. ಇದಾಗಿತ್ತು ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮ. ಬೆಳಗಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ RJ ಶಾಂತಲಾ ಜೆ. ಮತ್ತೊಮ್ಮೆ ಭೇಟಿಯಾಗ್ತೀನಿ ಮತ್ತೆ ಸ್ಟುಡಿಯೋಗೆ ಬಂದಾಗ. ಆಗಲೇ ನಮ್ಮ RJ ಸಚಿನ್ ಅವರು ಬಂದು ನಿಂತ್ಕೊಂಡಿದ್ದಾರೆ. ಸಚಿನ್ ಅವರೇ, ನಾನು ಜಾಗವನ್ನ ಬಿಟ್ಕೊಡ್ತಾ ಇದ್ದೀನಿ. ಓವರ್ ಟು ಯು ಸಚಿನ್ ಅವರೇ.
1: ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ತೀನಿ. ಸೊ ನಿಮ್ಮ ಎಲ್ಲ ಕೇಳುಗರನ್ನ ನಮ್ಮ ಕೇಳುಗರನ್ನ ಮಾಡ್ಕೊಳ್ತೀನಿ.
0: ಖಂಡಿತವಾಗ್ಲು. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು ಶುಭ ಸಂಜೆ. ಓವರ್ ಟು ಸಚಿನ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. 5:03 ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಇದು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಸುಸ್ವಾಗತ ಸಚಿನ್ ಸರ್ ಅಂತ ಮಂಜುನಾಥ್ ಅವರು ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮಗೂ ಸಹ ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ರಾಜೇಶ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಸುಂಟರ ಗಾಳಿ. ಮಾಲತಿ ಅವರು ಸಹ ಅದನ್ನು ಗುಡಿಸಿದ್ದಾರೆ. ರಂಗನಾಥ್ ಅವರ ಸಾಹಿತ್ಯ ರಚನೆಯಲ್ಲಿ, ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

5:08 ಆಗ್ತಾ ಇದೆ ಸ್ನೇಹಿತರೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ, ವಯಸ್ಸಾಗ್ತಾ ಹೋದಂತೆ ನಾವು ಜಾಣರಾಗ್ತೀವಿ ಅಲ್ವಾ? ಹೌದು, ಪ್ರಪಂಚದ ವಾಸ್ತವಗಳು ಅರ್ಥವಾಗ್ತಾ ಹೋಗ್ತವೆ. ಆದರೆ ಆ ಒಂದು ಬಾಲ್ಯ ಇದೆಯಲ್ಲ, ಅದೆಂಥ ಮುಗ್ಧ ಪ್ರಪಂಚ ಆಗಿತ್ತಲ್ವಾ? ಅವತ್ತು ನಮಗೆ ಲಾಜಿಕ್ ಗೊತ್ತಿರಲಿಲ್ಲ, ಆದರೆ ನಮ್ಮದೇ ಆದಂತಹ ಒಂದು ಮ್ಯಾಜಿಕ್ ಪ್ರಪಂಚ ಆಯಿತು. ಎಷ್ಟು ವಿಚಿತ್ರ ವಿಷಯಗಳನ್ನು ನಾವು ಅಷ್ಟು ಸುಲಭವಾಗಿ ಕಣ್ಣು ಮುಚ್ಕೊಂಡು ನಂಬಿಡ್ತಾ ಇದ್ವಿ. ಆದರೆ ಇವತ್ತು ಅವುಗಳನ್ನೆಲ್ಲ ನೆನಪು ಮಾಡಿಕೊಂಡ್ರೆ ನಗು ತಡೆಯೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ಸಂಜೆ ನಾವು ಹೆಜ್ಜೆ ಇಡ್ತಾ ಇರುವಂತಹದ್ದು ಅದೇ ಮುಗ್ಧ ಕಾಲಕ್ಕೆ. ಅಂದರೆ ಇವತ್ತಿನ ನಮ್ಮ ಟಾಪಿಕ್ ಬಾಲ್ಯದಲ್ಲಿ ನಾವೆಲ್ಲ ನಂಬಿದ್ದಂತಹ ಮುಗ್ಧ ಕಲ್ಪನೆಗಳು. ಹಾಗಾದರೆ ಬನ್ನಿ ಮತ್ತೊಂದು ಹಾಡನ್ನ ಕೇಳ್ತಾ ಇವತ್ತಿನ ಈ ಒಂದು ಟಾಪಿಕ್ ಬಗ್ಗೆ, ಈ ವಿಚಾರದ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾವ ಒಂದು ವಿಚಿತ್ರವಾದಂತಹ ವಿಶೇಷವಾಗಿರುವಂತಹ ಸಂಗತಿಗಳನ್ನು ನಾವು ಕಣ್ಮುಚ್ಚಿ ನಂಬ್ಕೊಂಡ್ಬಿಡ್ತಿದ್ವಿ ಇದೇ ಥರ ಆಗುತ್ತೆ ಅಂತ, ಅದ್ರ ಬಗ್ಗೆನೇ ಮಾತಾಡ್ತಾ ಸಾಗೋಣ ಅಂತ ಹೇಳ್ತಾ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ನೀಲಕಂಠ ಚಲನಚಿತ್ರದ ಹಾಡು. ಚೈತ್ರ ಅವರು ಧ್ವನಿಯಾಗಿದ್ದಾರೆ. ವೀರ ವಿಚಂದ್ರನ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ 5:20 ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಬಾಲ್ಯದಲ್ಲಿ ನಾವು ಇಟ್ಟಂತಹ ಒಂದು ನಂಬಿಕೆಗಳು. ಹೌದು, ಬಾಲ್ಯದ ದೊಡ್ಡ ಭಯಗಳಲ್ಲಿ ಮೊದಲನೇದು ಹಣ್ಣಿನ ಬೀಜ. ಕಲ್ಲಂಗಡಿ ಅಥವಾ ಮೂಸಂಬಿ ಕಿತ್ತಳೆ ತಿನ್ನುವಾಗ ಅಪ್ಪಿ ತಪ್ಪಿ ಒಂದು ಬೀಜ ಹೊಟ್ಟೆಯೊಳಗೆ ಹೋಯ್ತು ಅಂತಂದ್ರೆ ಸಾಕು, ಅಯ್ಯೋ ಇನ್ನು ಕೆಲವೇ ದಿನಗಳಲ್ಲಿ ಹೊಟ್ಟೆ ಒಳಗಿಂದ ಒಂದು ಗಿಡ ಬೆಳೆದು ಬಾಯಿಯಿಂದ ರೆಂಬೆ ಕೊಂಬುಗಳೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಂತ ಎಷ್ಟೋ ದಿನ ಕನ್ನಡಿ ಮುಂದೆ ನಿಂತು ಬಾಯಿ ತೆರೆದು ನೋಡಿಕೊಂಡಿದ್ದು ನೆನಪಿದೆಯಾ ನಿಮಗೆ? ಆಲ್ಮೋಸ್ಟ್ ಎಲ್ರಿಗೂ ಸಹ ಈ ಥರದ್ದೊಂದು ನಂಬಿಕೆ ಇದ್ದೇ ಇರುತ್ತೆ. ಇನ್ನೊಂದು ಕ್ಲಾಸಿಕ್ ನಂಬಿಕೆ ಏನಪ್ಪಾ ಅಂತಂದರೆ ನಮ್ಮ ಮನೆಯ ಟೆಲಿವಿಷನ್ ಬಾಕ್ಸ್. ಹೌದು, ಟಿ ವಿ ಬಾಕ್ಸ್ ಇದೆಯಲ್ಲ, ಈಗೆಲ್ಲ ಸ್ವಲ್ಪ ಫ್ಲಾಟ್ ಟಿ ವಿಗಳು ಬರ್ತದವೆ, ಅವಾಗೆಲ್ಲ ಡೂಮ್ ಟಿ ವಿಗಳಿದ್ವು. ಸೊ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಅಂತಂದರೆ ಟಿ ವಿ ಒಳಗಡೆ ಸಣ್ಣ ಸಣ್ಣ ಮನುಷ್ಯರು ಇರ್ತಾರೆ, ನಾವು ರಿಮೋಟ್ ಒತ್ತಿದ ಕೂಡಲೇ ತಕ್ಷಣ ಅವರು ಬೇರೆ ಬೇರೆ ಬಟ್ಟೆ

ಕೊಂಡು ಬಂದು ಆಕ್ಟಿಂಗ್ ಮಾಡ್ತಾರೆ, ಹಾಡ್ ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂತ. ಕೆಲವರಂತೂ ಟಿವಿ ಹಿಂದೆ ಸಣ್ಣ ತೂತುಗಳಿದ್ವಲ್ಲ, ಸೊ ಅಲ್ಲಿ ಹೋಗಿ ಇಣಕ್ ನೋಡಿ ಇವರೆಲ್ಲ ಎಲ್ಲಿ ಮಲಗ್ತಾರೆ ಅಂತ ಹುಡುಕಾಡಿದ್ದು ಸಹ ಇದೆ. ಈ ತರ ಅನುಭವಗಳು ನಿಮಗೂ ಸಹ ಆಗಿದೆಯಾ? ನಮ್ಮ ಜೊತೆ ಹಂಚ್ಕೊಳ್ಬಹುದು. ಬಾಲ್ಯದಲ್ಲಿ ನೀವು ಕಂಡಂತಹ ಈ ಒಂದು ನಂಬಿಕೆಗಳು, ಇರಿಸಿಕೊಂಡಂತಹ ನಂಬಿಕೆಗಳು, ಇದರ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಜೊತೆ ಜೊತೆಯಲ್ಲಿ ಚಲನಚಿತ್ರದ ಈ ಹಾಡು. ರಾಜೇಶ್ ಕೃಷ್ಣನ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

0: 5:32 ಆಗ್ತಾ ಇದೆ ಸ್ನೇಹಿತರೆ, ಇದು ನಿಮ್ಮ ನೆಚ್ಚಿನ
1: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ಎಸ್, ಬಾಲ್ಯದಲ್ಲಿ ನಾವು ಯಾವ ರೀತಿಯಾದಂತಹ ನಂಬಿಕೆಗಳನ್ನು ಇಟ್ಕೊಂಡಿದ್ವಿ, ಯಾವ ರೀತಿಯಾದಂತಹ ವಿಚಿತ್ರವಾದಂತಹ ಕನಸುಗಳು ನಮ್ಮಲ್ಲಿತ್ತು ಅನ್ನುವಂತಹದ್ದು. ಸೊ ಅದಕ್ಕೆ ತುಂಬ ಜನ ಸಂದೇಶವನ್ನು ಕಳಿಸಿದ್ದಾರೆ. ಸುಸ್ವಾಗತ, ನಮಸ್ಕಾರ ಅಂತ ಮಂಜುನಾಥ್ ಅವರು ಲಗ್ಗೆರೆಯಿಂದ, ಥ್ಯಾಂಕ್ ಯು ಸೋ ಮಚ್. ಇನ್ನು ಬಾಲಣ್ಣ ತುಪ್ಪದೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್, ವಿದ್ಯಾನಗರ, ಹರಿಹರಯಿಂದ ಎಲ್ಲ ಹಾಡುಗಳು ಸಹ ತುಂಬಾ ಇಷ್ಟ ಆಗ್ತದೆ ನಮಗೆ ಅಂತ. ಬಾಲ್ಯದಲ್ಲಿ ಯಾವುದೇ ಕಲ್ಪನೆ ಇಲ್ಲದೆ ಇರುವುದೇ ಸೂಪರ್ ಸರ್ ಅಂತ ನಮನಃ ಗಣೇಶ್ ಉಡುಪಿ ಕಾರ್ಕಳ ಬಜಗೋಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವತ್ತಿನ ಟಾಪಿಕ್ ನಮ್ಗೆ ತುಂಬಾ ಇಷ್ಟ ಆಯಿತು. ಬಾಲ್ಯದಲ್ಲಿ ಏನಾದ್ರೂ ತಪ್ಪು ಮಾಡಿದರೆ ದೇವರು ಮೂಗ್ ಕಟ್ ಮಾಡ್ತಾರೆ ಅಂತ ವಿಷಯ ನಂಬಿದ್ದೆ ನಿಜವಾಗ್ಲೂ ಅಂತ ಅನ್ಸ್ಬಿಟ್ಟಿತ್ತು. ಆಗ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನವಿಲುಗರಿ ಮರಿ ಹಾಕುವಂತ ವಿಷಯ ತುಂಬಾ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಸರ್ ಈಗ ಅಂತ ಹೇಳ್ತಾ ಇದಾರೆ. ಎಸ್, ನವಿಲುಗರಿ ವಿಚಾರ ತುಂಬಾ ಜನಕ್ಕೆ ಸಾಮಾನ್ಯವಾಗಿ ಇದ್ದಂತಹ ಒಂದು ನಂಬಿಕೆ, ಅದು ಮರಿ ಹಾಕುತ್ತೆ ಅಂತ ಅನ್ಬಿಟ್ಟು ಕೆಲವರು ಪೌಡರ್ ಹಾಕ್ತಾ ಇದ್ರು, ಇನ್ನು ಕೆಲವರು ಆ ಪೆನ್ಸಿಲನ್ನ ಶಾರ್ಪ್ ಮಾಡಿ ಬಂದಿರುವಂತಹ ಪುಡಿ ಇರುತ್ತಲ್ಲ, ಸೊ ಅದನ್ನ ಹಾಕ್ತಾ ಇದ್ರು. ಓಕೆ, ಇನ್ನು ಬಾಲ್ಯದಲ್ಲಿ ರೇಡಿಯೋದಲ್ಲಿ ಹಾಡು ಬರೋದು ಹೇಗೆ ಅನ್ನುವಂಥ ಒಂದು ಕಲ್ಪನೆಯಲ್ಲಿದ್ದೆ ಸರ್ ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತುಂಬಾ ಜನ ರೆಸ್ಪಾನ್ಸ್ ಮಾಡ್ತಾ ಇದ್ರಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿರುವಂತಹ ಟಾಪಿಕ್ ಬಗ್ಗೆ. ಬಾಲ್ಯದಲ್ಲಿ ನೀವು ಯಾವ ರೀತಿಯಾದಂತಹ ನಂಬಿಕೆಗಳನ್ನು ಇಟ್ಕೊಂಡಿದ್ರಿ, ಅಲ್ಲಿ ಲಾಜಿಕ್ ಇರಲಿಲ್ಲ, ಬರೀ ಮ್ಯಾಜಿಕ್ ಇತ್ತು ಅನ್ನುವಂತಹ ನಂಬಿಕೆಗಳು ಯಾವುದು ಅನ್ನುವಂಥದ್ದನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. 9480909013 9499113 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಪೂಜಾರಿ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:43. ಇವತ್ತಿನ ನಾವು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಬಾಲ್ಯದಲ್ಲಿ ನಾವು ಇರಿಸ್ಕೊಂಡಿದ್ದಂತಹ ವಿಚಿತ್ರವಾದಂತಹ ನಂಬಿಕೆಗಳು, ಅದರಲ್ಲಿ ಯಾವುದೇ ರೀತಿಯಂತಹ ಲಾಜಿಕ್ ಇರಲಿಲ್ಲ, ಅದರ ಮ್ಯಾಜಿಕ್ ಇರ್ತಿತ್ತು ಅಂತ ಹೇಳಿದ್ನಲ್ಲ. ರಾತ್ರಿ ಹೊತ್ತು ಅಪ್ಪನ ಸೈಕಲ್ ಹಿಂದೆನೋ ಅಥವಾ ಬಸ್ ಕಿಟಕಿಯಲ್ಲೋ ಕೂತು ಹೋಗುವಂಥ ಸಂದರ್ಭದಲ್ಲಿ ಆಕಾಶದಲ್ಲಿರುವಂತಹ ಚಂದ್ರ ನಮ್ಮ ಜೊತೆನೇ ಓಡ್ಬರ್ತಾ ಇದ್ದಾನೆ ಅಂತ ನಂಬದೇ ಇರೋರು ಯಾರಿದ್ದಾರೆ ಹೇಳಿ ನೋಡು. ನಾನು ಎಲ್ಲಿಗೆ ಹೋದರೂ ಚಂದ್ರ ನನ್ನ ಜೊತೆನೆ ಬರ್ತಾ ಇದ್ದಾನೆ, ನನ್ನ ಹಿಂದೆನೆ ಬರ್ತಾ ಇದ್ದಾನೆ ಅಂತ ಅಕ್ಕ ತಮ್ಮಂದಿರ ಜೊತೆ ಜಗಳ ಆಡಿದ್ದು ಸಹ ಇರುತ್ತೆ. ಇಂತಹ ಒಂದು ನೆನಪುಗಳು ಸಹ ನಿಮ್ಮಲ್ಲಿ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ನಾನು ಚಿಕ್ಕವಳಾಗಿದ್ದಾಗ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದಾಗ ಧಾರವಾಡ ಆಕಾಶವಾಣಿಯಲ್ಲಿ ಚಿತ್ರಗೀತೆಗಳು ಬರ್ತಾ ಇದ್ವು. ಆಗ ಹುಡುಕ್ತಾ ಇದ್ದೆ, ನಮ್ಮ ರೇಡಿಯೋ ತುಂಬ ದೊಡ್ಡದಿತ್ತು, ಅದರ ಹಿಂದೆ ಕುಳಿತು ಯಾರು ಹಾಡ್ತಿದ್ದಾರೇನೋ ಅಂತ ಅಂದ್ಬಿಟ್ಟು ನನಗೊಂದು ಅನುಮಾನ ಇತ್ತು. ಅಣ್ಣನಿಗೆ ಹೇಳ್ತಾ ಇದ್ದೆ, ಆ ರೇಡಿಯೋ ಸ್ವಲ್ಪ ಮೇಲೆತ್ತು ತೋರಿಸಿ, ಯಾರು ಇದಾರ ನೋಡ್ತೀನಿ ಅಂತ ಅಂತ ಇದ್ದೆ ಅಂತ. ಅವೆಲ್ಲ ತುಂಬ ಸವಿ ನೆನಪುಗಳು ಸರ್ ಅಂತ ಚಂದ್ರಿಕಾ ನೇರ್ಲಗುಂಡಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸರ್ ನಮಸ್ಕಾರ, ನಾನು ಸುಧೀಂದ್ರ ಅಂತ ಮಲ್ಲೇಶ್ವರಮಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ಹಾಲು ಮಿಲ್ಕ್ ಅಂದರೆ ಆಗ್ತಾ ಇರಲಿಲ್ಲ, ಆದರೂ ಸಹ ನಾನು ಹಾಲು ಕುಡಿಬೇಕು ಅಂತ ಹೇಳ್ಬಿಟ್ಟು ನನ್ನ ಅಜ್ಜಿ, ನೀನು ಹಾಲು ಕುಡಿದ್ರೆ ನಿನಗೆ ರೆಕ್ಕೆಗಳು ಬಂದು ಒಂದು ವಿಮಾನದ ಥರ ಏರೋಪ್ಲೇನ್ ಥರ ಹಾರಾಡ್ಕೊಂಡು ಹೋಗಬಹುದು ಅಂತ ನೈಸ್ ಮಾಡಿ ಹಾಲು ಕುಡಿಸ್ತಾ ಇದ್ರು. ಈ ವಿಷಯವನ್ನು ನೆನೆಸ್ಕೊಂಡ್ರೆ ಈಗಲೂ ಸಹ ನನಗೆ ನಗು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್, ನಾವೆಲ್ಲ ಊಟ ಮಾಡಬೇಕು ಅನ್ನೋದಕ್ಕೋಸ್ಕರ ಏನೆಲ್ಲ ಸುಳ್ಳುಗಳನ್ನು ಹೇಳ್ತಾ ಇದ್ರು, ಅದು ನಮ್ಮ ಒಳ್ಳೇದಕ್ಕೋಸ್ಕರನೇ ಅಲ್ವಾ. ಇನ್ನು ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ರೆ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ಬಹುದು. ಕೊತ್ತಲವ ನಂಬರು 9480901013 9489091013 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಸೋನು ನಿಗಮ ವರ್ಧನಿಯಾಗಿರುವಂತಹ ಈ ಒಂದು ಹಾಡು ಫ್ರಮ್ ಮಿಲನಾ.

ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಬಾಲ್ಯದ ನಂಬಿಕೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕರೆಂಟ್ ವೈರ್ನಲ್ಲಿ ತುಂಬಾ ದೂರದಿಂದ ನಮ್ಮ ಮನೆ ಟಿವಿ ಒಳಗಡೆ ಹೇಗೆ ಬರುತ್ತೆ ಕರೆಂಟು ನಾವಂತ ಅಂದ್ಕೊಂಡಿದ್ವಿ ಅಂತ ರಾಜೇನಹಳ್ಳಿ ಹುರುಳಗೆರೆ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳು ತುಂಬಾ ಇಷ್ಟ ಆಯಿತು ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಧನ್ಯವಾದಗಳು. ಬಾಲ್ಯದಲ್ಲಿ ನಾವು ನಮ್ಮ ತಾತನ ರೇಡಿಯೋಲ್ಲಿ ಬರುವಂತಹ ಹಾಡುಗಳನ್ನು ತುಂಬಾ ಕುತೂಹಲದಿಂದ ಕೇಳ್ತಾ ಇದ್ವಿ ಸರ್. ಹಾಗೆಯೇ ಹಳ್ಳಿಯಲ್ಲಿ ಬರ್ತಾ ಇದ್ದಂತಹ ಪರದೆ ಸಿನಿಮಾಗಳನ್ನು ಹಿಂದೆ ಹೋಗಿ ಪರದೆಯಲ್ಲಿ ನೋಡ್ತಾ ಇದ್ವಿ, ಮುಟ್ಟಿ ಬರ್ತಾ ಇದ್ವಿ, ಯಾರಾದರೂ ಇದಾರಾ ಹಿಂದೆ ಅಂತ ಅಂದ್ಬಿಟ್ಟು ಅಂತ ಬಾಲಣ್ಣ ತುಪ್ಪದೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳು ಸೂಪರ್ ಆಗಿದೆ, ಥ್ಯಾಂಕ್ ಯು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 746. ಧನ್ಯವಾದಗಳು ತಮ್ಮೆಲ್ಲರಿಗೂ. ಸ್ನೇಹಿತರೆ, ಇವತ್ತು ದೊಡ್ಡವರಾದ್ಮೇಲೆ ಇವೆಲ್ಲ ಕೇವಲ ತಮಾಷೆ ಅಸಂಬದ್ಧ ಅಂತ ಅನ್ನಿಸ್ಬಹುದು, ಆದರೆ ಆ ದಿನಗಳಲ್ಲಿ ನಮಗೆ ಸುಳ್ಳು ಮೋಸ ಅಪನಂಬಿಕೆಗಳ ಪರಿಚಯನೇ ಇರಲಿಲ್ಲ. ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಸಹ ಪವಾಡಗಳನ್ನು ಕಾಣುವಂತಹ ಕಣ್ಣುಗಳಿದ್ವು. ಯಾರು ಏನೇ ಹೇಳಿದರೂ ಅದರಲ್ಲಿ ಕೆಟ್ಟದ್ದನ್ನು ಹುಡುಕದೆ ಅಷ್ಟೇ ನಿಸ್ವಾರ್ಥವಾಗಿ ನಂಬುವಂತಹ ಹೃದಯ ಆಯಿತು. ಸ್ನೇಹಿತರೆ, ಇವತ್ತಿನ ಸಂಜೆ ನಿಮ್ಮ ಬಾಲ್ಯದ ಈ ಮುಗ್ಧ ಕ್ಷಣಗಳನ್ನು, ಆ ಸಿಹಿ ನೆನಪುಗಳನ್ನು ಮೆಲುಕು ಹಾಕಿ ನಿಮ್ಮ ಮುಖದಲ್ಲೂ ಸಹ ಒಂದು ಸಣ್ಣ ನಗು ಮೂಡಿದರೆ ನಮ್ಮ ಈ ಪುಟ್ಟ ಪ್ರಯತ್ನ ಸಾರ್ಥಕ. ಜಂಜಾಟಗಳ ಪ್ರಪಂಚದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ರೂ ನಿಮ್ಮೊಳಗಿನ ಈ ಮುಗ್ಧ ಮಗುವನ್ನು ಯಾವತ್ತೂ ಸಹ ಸಾಯೋದಕ್ಕೆ ಬಿಡಬೇಡಿ. ದಿನದಲ್ಲಿ ಒಮ್ಮೆಯಾದರೂ ಸಹ ಮನಸ್ಸು ಬಿಚ್ಚಿ ಮುಗ್ಧವಾಗಿ ನಕ್ಕು ಬಿಡಿ ಅಂತ ಹೇಳ್ತಾ ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂಥ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಜೊತೆಗೆ ಸಂದೇಶವನ್ನು ಕಳಿಸಿ ತಮ್ಮ ತಮ್ಮ ಅಭಿಪ್ರಾಯ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಂತಹ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇದೀಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಾಗಿರುವಂತಹ ಈ ಒಂದು ಹಾಡು ಫ್ರಮ್ ಅರಸು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ದುಡಿಮೆಯ ದೇವರು ದುಡಿಮೆ ತವರೂರು.
2: ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ, ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರೆ, ನಿಮಗೆ ಸ್ವಾಗತ. ಖ್ಯಾತ ಕಲಾವಿದೆ ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕ ಸಂಗೀತ ಹಾಡಿದ್ದು ಕೇಳಿದಿರಾ?
1: ನೆನರು ಚಿನಾನು ಅನ್ನಿಟಿಕಿ ನೆನರು ಚಿನಾನು.
0: ಅವರು ಆರಂಭದಲ್ಲಿ ತಾಯಿ ಅಂಬಾಬಾಯಿ ಅವರಿಂದ ಕಲಿತಿದ್ದು ಕರ್ನಾಟಕಿ ಸಂಗೀತ. ಹಿಂದೂಸ್ತಾನಿ ಸಂಗೀತದ ಮೇರು ಕಲಾವಿದೆ, ಸಂಗೀತ ಸಾಮ್ರಾಜ್ಞಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಕಿರಾಣ ಘರಾಣಾದ ಶಕ್ತಿಯುತ ಧ್ವನಿ, ಸಾಂಪ್ರದಾಯಿಕ ಶುದ್ಧ ರೂಪದ ಪ್ರಸ್ತುತಿ ಅವರದು. ಯಮನ್, ಭೈರವ್, ಅಹಿರ್ ಭೈರವ್, ಅಸಾವರಿ ಇವುಗಳನ್ನ ಅವರು ಹಾಡ್ತಾ ಇದ್ರೆ ಶ್ರೋತೃಗಳು ಮಂತ್ರಮುಗ್ಧರಾಗಿ ಆಲಿಸ್ತಾ ಇದ್ರು. ಈ ದಿನ ಕೇಳೋಣ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು.
1: ಧಾರವಾಡದಲ್ಲಿ ಹೆಚ್ಚಾಗಿ ಹಿಂದೂಸ್ತಾನಿ ಸಂಗೀತಗಾರರೇ ಬರ್ತಿದ್ರು, ಹಿಂಗಾಗಿ ನನಗೆ ಆ ಕಡೆ ರುಚಿ ಹತ್ತಿವು. ಮತ್ತು ಇನ್ನೂ ಒಬ್ಬರು ನಮ್ಮಲ್ಲಿ ತಾಮಣ್ಕರ್ ಅಂಥೇಳಿ ಇದ್ರು, ಶ್ರೀಪಾದರಾವ್ ತಾಮಣ್ಕರ್ ಅಂತ. ಧಾರವಾಡದಲ್ಲಿ ಅವ್ರದ್ದು ಈ ಗ್ರಾಮ್ಫೋನ್ ಇದ್ದ ಅಂಗಡಿ ಇತ್ತು. ಏನೋ ಹೊಸ್ತು ಬಂದ ಕೂಡಲೇ ಅದನ್ನು ಅವರು ನನಗೆ ಬಾರಿಸಿ ತೋರಿಸ್ಬೇಕು. ಅವರು ನಮ್ಮನೆಯಲ್ಲಿ ಒಂದು ಕಾಲ್ಪೇಟಿ ಅಂತ ಇರ್ತದೆ, ಅದಿತ್ತು. ಅದ್ರ ಮೇಲೆ ಅವ್ರು ಬಾರಿಸಿ ತೋರಿಸ್ಬೇಕು, ಅನ್ನವ ತಂಗಿ ಅನ್ನ ಅನ್ಬೇಕು. ಅವ್ರೇನಾರು ಹಂಗೆ ಬಾರಿಸಿ ಕೂಡಲೇ ಅದನ್ನು ಅಂದ್ಬಿಡ್ತಿದ್ದೆ. 7-8 ವರ್ಷದಕ್ಕೆ ಇರಬಹುದು ನಾನು. ಅಲ್ಲಿದ ನಾನು ಬಹಳ ತಡ ಆಗಿ ನಾನು ಶಾಲೆಗೆ ಹೋಗೇನಿ. ಶಾಲೆಗೆ ಒಂದು ರಾಷ್ಟ್ರೀಯ ಶಾಲೆ ಶುರುವಾದ ಮೇಲೆ ಅವರಾಗಿ ಮನೆಗೆ ಬಂದು ಕರ್ಕೊಂಡು ಹೋದ್ಮೇಲೆ ನಾನು ಶಾಲೆ ಕಲ್ತದ್ದು. ಅಲ್ಲಿ ಸುದಾ ಅಲ್ಲಿ ಏನಾದರೂ ಹಾಡು ಹೇಳೋರು ಒಬ್ರು ಇದ್ರೆ, ಅಲ್ಲಿ ದಾಸರ ಪದ ಮತ್ತು ಇವು ಇಂಥವೆಲ್ಲ ನಾನು ಹಾಡ್ತಾ ಇದ್ದೆ. ಹಿಂದೂಸ್ತಾನಿ ಸಂಗೀತ ನಮ್ಮ ತಾಯಿ ನನಗೆ ಕಲಿಸ್ಬೇಕು ಅಂತಿದ್ರು ಸುದ್ಧ ಕಲಿಸೋರು ಅಲ್ಲಿ ಇದ್ದಿದ್ದಿಲ್ಲ. ನನಗೊಂದೆರಡು ಕೀರ್ತನ ಕಲಿಸಿದ್ಲು. ನನ್ನ ಆವಾಜ್ ತಯಾರು ಅಂದರೆ ಅದನ್ನು ದಿನ ಅವ್ರನ್ನ ನನಗೆ ಮುಂಜಾನೆ ಹೊತ್ತು ಖರಜ್ ಮೆಹನತ್ ಅಂದ್ರೆ ನಮ್ಮ ಭಾಷಾದಲ್ಲಿ, ಮತ್ತು ಸರಳಿ ಜಂಟಿ ಇವೆಲ್ಲ ಕರ್ನಾಟಕ ಪದ್ಧತಿಯಿಂದನೇ ನನಗೆ ಕಲಿಸಿದ್ಲಕ್ಕೆ.

0: ನಾನು ಒಂದು ಸಂಗೀತ ಶಾಲೆ ಇತ್ತು, ಅಲ್ಲೇ ಒಂದು ವರ್ಷ ನಾ ಕಲಿತೆ. ಅದರಿಂದ ಮುಂದೆ ಒಂದು ವರ್ಷದ ಮೇಲೆ ಮತ್ತು ಅದು ಏನೋ ಕಾರಣದಿಂದ ಮತ್ತೆ ಬಂದಾಯಿತು. ಬಂದಾದ್ಮೇಲೆ ಮತ್ತೆ ಒಂದು ಎರಡು ವರ್ಷದ ಮೇಲೆ ನನ್ನ ಗುರುಗಳಿಗಿನ ಸವಯ ಗಂಧರ್ವರು ಶಿಷ್ಯ ಇವರು ಅವ್ರ ಸ್ನೇಹಿತರೊಬ್ಬರು ದತ್ತಪ್ಪನ್ ದೇಸಾಯಿ ಅಂತ, ಅವರು ಅವ್ರಿಗೂ ಸಂಗೀತ ತಿಳಿಯುತ್ತಿದ್ರು, ಸ್ವಲ್ಪ ಹಾಡ್ತಿದ್ರು. ನಮ್ಮ ಗುರುಗಳು ನಮ್ಮ ಮನೆಗೆ ಕರ್ಕೊಂಡು ಬಂದರು, ಒಳ್ಳೆ ಆವಾಜ್ ಅದ, ಈಕೆ ಹಾಡ್ಲಿಕ್ಕೆ ಹೇಳ್ರಿ. ಅವರಂದ್ರು ನಾನೇ ಇಲ್ಲಿ ಇರುವುದಿಲ್ಲ, ನಾ ಬರೀ ಪುನಃ ಬಾಂಬೆ ನಾಟಕ ಪ್ರೋಗ್ರಾಮ್ ಅಂತ ಅಡ್ಡಾಡ್ತೀನಿ, ಯಾವಾಗ ಹೇಳಿ ನೀವು ಸ್ವಲ್ಪ ಹೇಳಿ ಹೋಗ್ರಿ, ಅದಕ್ಕೆ ಕಡೆಯಿಂದ ನಾನು ಮೆಹನತ್ ಮಾಡಿಸ್ತೀನಿ. ಮತ್ತು ವರ್ಷಕ್ಕೊಮ್ಮೆ ಎರಡು ಸರಿ ಬರ್ತಿದ್ರು ಅವ್ರು ಕುಂದಗೋಳಕ್ಕೆ. ಕುಂದಗೋಳಕ್ಕೆ ಬಂದಾಗ ಹುಬ್ಬಳ್ಳಿಯಲ್ಲಿ ಇರ್ತಿದ್ರು ಹೆಚ್ಚಾಗಿ, ಆವಾಗ ನೀವು ಹೇಳ್ರಿ ಅಂತ ಹೇಳಿದರು. ಅದರಂತ ಏನೋ ಅವರು ಕಬೂಲಾಗಿ ನನಗೆ ಹಾಡು ಹೇಳಿಕ್ಕೆ ಶುರು ಮಾಡಿದರು. ಆದ್ರೆ ಅವ್ರನ್ನ ಅವ್ರ ದೃಷ್ಟಿ ಹೆಂಗಿರ್ತಿತ್ತಲ್ಲ, ನಾವು ಅಷ್ಟು ಲಕ್ಷ ಕೊಡ್ತಿದ್ರು ನಾವೇನು ಹಾಡ್ತೀವಿ ಅಂತ. ಮತ್ತು ಅವ್ರದ್ದು ಒಂದೆರಡು ಕಡೆ ನಾನು ನೋಡಿದೆ, ನಮಗೂ ಭಾಳ ಅವ್ರ ಇದ್ರಿಗೆ ಹಾಡೋದು ಕೊಚ್ಚಿತ್ತು ಬರ್ತಿತ್ತು. ಆ ಬಂದ್ರೆ ನಾವು ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಹಾಡು ಧೈರ್ಯ ಇರ್ತಿದ್ದಿಲ್ಲ. ಒಂದು ಕೆಲವು ಕಡೆಗೆ ಹಾಡಲೇಬೇಕಾಗ್ತಿತ್ತು. ಅವರದು ತಮ್ಮ ಆನಂದ ವ್ಯಕ್ತ ಮಾಡೋದು ಹೇಗಂದ್ರೆ, ಅವತ್ತು ಹಾಡು ಭಾಳ ಚಲೋ ಆಗಿತ್ತು ಒಂದು ಕಡೆಗೆ ನಂದು, ಅದು ಆಲ್ ಇಂಡಿಯಾ ರೇಡಿಯೋದಾಗ ಅಬ್ದುಲ್ ಕರೀಂ ಖಾ ಸಾಹೇಬ್ರದು ವರ್ಷದ್ದು ಪುಣ್ಯತಿಥಿ ಮಾಡ್ತಿದ್ರು, ಶುರುವಿಗೆ ಮೂರ್ನಾಲ್ಕು ವರ್ಷ ಬುಖಾರಿ ಅವರು ಇದ್ದಾಗ ಮಾಡಿದರು. ಅವತ್ತು ನಂದು ಚಲೋ ಆಯ್ತಲ್ಲೇ. ಆದ ಕೂಡಲೇ ಅವ್ರು ವಿಕ್ಟೋರಿಯಾದಾಗ ಹೀಗೆ ಬರ್ತಿದ್ವಿ ನಾವು, ಬರೋ ಮುಂದೆ ಗಂಗು ಹಾಲು ಕುಡಿಯಲಿಕ್ಕೆ ಹೋಗೋಣ ಇವತ್ತು ಅಂದ್ರೆ, ನಾವು ತಿಳ್ಕೊತಿದ್ವಲ್ಲ ಈಗ ನಮ್ಮ ಗುರುಗಳಿಗೆ ಆನಂದ ಆಗ್ಯದ ನನ್ನ ಹಾಡಿನಿಂದ ಅಂತ. ತಮ್ಮ ಕರ್ಕೊಂಡು ಹೋಗಿ ತಾವು ಹಾಲು ಕುಡಿಸ್ತಿದ್ರು ಅವತ್ತು, ಅಂದ್ರೆ ನಿನ್ನ ಹಾಡು ಚಲೋ ಆಯ್ತು. ಈ ನಮೂನೆ ಅಲ್ಲ, ಅವರು ಇರೋದ್ರ ಮೇಲಿಂದ ನಾವು ತಿಳ್ಕೊತಾ ಇದ್ವಿ. ನಮಗೆ ಹೆಚ್ಚು ಮಾತಾಡೋ ಧೈರ್ಯ ಸುದ್ದ ಇರಲಿಲ್ಲ ಆವಾಗ. ನಾ ಎಷ್ಟೋ ಸಲ ತಪ್ಪು ಹಾಡಿ ಬರೋಬ್ಬರ ಅವ್ರ ಕಡೆಯಿಂದ ಬಯಸ್ಕೊಂಡು ಕಲ್ತಕ್ಕಿದ್ದೇನೆ. ಒಂದು ನಮ್ಮ ಗುರುಗ ಕಲಿಸೋ ಪದ್ಧತಿ ಅಂದ್ರೆ ಹಾದಿ ಬರೋಬ್ಬರ ಇರಬೇಕು ಅಂತ. ಅಂದ್ರೆ ಒಂದೇ ಎಲ್ಲಾನೂ ರಾಗ ಹೇಳಬೇಕು. ಅವರು ನಾವು ಯಾವಾಗಾರ ನನಗೆ ಆ ರಾಗ ಬರುವುದಿಲ್ಲ, ಈ ರಾಗ ಬರುವುದಿಲ್ಲ ಅಂದ್ರೆ ನನಗೆ ಮೂರು ನಾಲ್ಕು ರಾಗ ಹೇಳ್ಕೊಟ್ಟಾರ ನಮ್ಮ ಗುರುಗಳು. ನಾವು ಅವ್ರ ಕಡೆಯಿಂದ ತಕ್ಕೋಬೇಕು, ಬರೇ ನಾವು ಹೇಳಿದ್ರಲ್ಲ, ನೀವು ನಮ್ಮ ಕಡೆಯಿಂದ ಕೇಳಿ ಮಾಡಿ ಇದನ್ನು ನೀವು ಕಲ್ಕೋಬೇಕು, ಎಲ್ಲಾನು ನಾವು ಹೇಳೋ ಸಾಧ್ಯ ಇಲ್ಲ ಅಂತಿದ್ರು. ಅದು ನನಗೆ ಅನುಭವ ಪೂರ ಬಂದ್ಬಿಟ್ಟದ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಂಗೀತ ಕಲಾವಿದೆ ಡಾ ಗಂಗೂಬಾಯಿ ಹಾನಗಲ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:19:49. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ನಿಧಿ ಝಾ. ಆದೌ ಮುಖ್ಯಾಃ ವಾರ್ತಾಃ. ನಾಗರಿಕ ಸಮಸ್ಯಾನಾಂ ಸ್ಥಾಯಿ ಸಮಾಧಾನಮೇವ ಪ್ರಶಾಸನಸ್ಯ ಪರಮಂ ಲಕ್ಷ್ಯಂ. ವಿಕಸಿತ ಭಾರತ ಸಂಕಲ್ಪ ಸಭಾಯಾಂ ಪ್ರಧಾನಮಂತ್ರಿಣಃ ಉದ್ಬೋಧನಂ. ಯುವಶಕ್ತಿಃ ಸಮಾಶ್ರಿತ್ಯ ವರ್ಧತಾಂ ಭಾರತ ಆಫ್ರಿಕಾ ದೇಶಯೋಃ ಹಿತಂ ಇತಿ ವಿದೇಶಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ. ಆರ್ಬಿಐ ಸಂಸ್ಥೆಯ ರೆಪೋ ಅನುಪಾತಃ 5.50% ಯಾವತ್ ವರ್ಧಿತಃ. ಅಸ್ಮಿನ್ ವರ್ಷೆ ತಾವತ್ ವಿಕಾಸ ಅನುಪಾತಃ 7.1% ಭವಿತುಂ ಅನುಮಾನಂ. ಜಲವಾಯು ರಕ್ಷಣಾಯ ಪ್ಯಾರಿಸ್ ಸಂಧೇಃ ತೀವ್ರ ಕಾರ್ಯಾನ್ವಯನಂ ಅತ್ಯಂತಂ ಅವಶ್ಯಕಂ. ಫಿಜಿಗೋಷ್ಠ್ಯಾಂ ಭಾರತಸ್ಯ ಸ್ಪಷ್ಟಃ ಸಂದೇಶಃ. ರಸಾಯನ ಕ್ಷೇತ್ರೇ ಅಭೂತಪೂರ್ವ ಶೋಧಾಭ್ಯಾಂ ಫ್ರಾನ್ಸ್ ಜಾಪಾನ್ ದೇಶಯೋಃ ವೈಜ್ಞಾನಿಕಾಭ್ಯಾಂ ನೊಬೆಲ್ ಪುರಸ್ಕಾರಃ ಸಮುದ್ಘೋಷಿತಃ. ಅಥ ವಾರ್ತಾಃ ವಿಶದೀಕೃತ್ಯ. ನವದೆಹಲ್ಯಾಂ ಅದ್ಯ ವಿಕಸಿತ ಭಾರತ ಸಂಕಲ್ಪ ಸಭಾಂ ಸಂಬೋಧಯನ್ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅಬ್ರವೀತ್ ಯತ್ ದೂರದರ್ಶಿನ್ಯಾ ನೀತ್ಯಾ ಕಠೋರ ಪರಿಶ್ರಮೇಣ ಚ ಭಾರತಂ 47.2 ವರ್ಷೆ ವಿಕಸಿತ ರಾಷ್ಟ್ರಸ್ಯ ಸ್ವಕೀಯಂ ಸ್ವಪ್ನಂ ಅವಶ್ಯಮೇವ ಪೂರ್ಣಂ ವಿಧಾಸ್ಯತಿ. ವರ್ತಮಾನ ಪ್ರಶಾಸನಸ್ಯ ನೀತಯಃ ಸರ್ವ ನಾಗರಿಕಾಣಾಂ ಸಮಸ್ಯಾನಾಂ ಸಮಾಧಾನೇ ಕೇಂದ್ರೀಕೃತಾಃ ಸಂತಿ. ಪ್ರಧಾನಮಂತ್ರಿಣಾ ಪ್ರೋದೀರಿತಂ ಯತ್ ಪುರಾ ಯತ್ ಭಾರತಂ ನೀತಿಗತ ಶಿಥಿಲತಾಯಾಃ ಕೃತೆ ಚರ್ಚ್ಯತೆ ಸ್ಮ ತತ್ ಅದ್ಯ ಸ್ವಕೀಯಾಯಾಃ ವರ್ಧಮಾನ ಶಕ್ತೇಃ ದೃಢತಾಯಾಃ ಚ ಕೃತೆ ಜಗತಿ ವಿಶ್ರುತಮಸ್ತಿ. ಗತೇಷು ದ್ವಾದಶ ವರ್ಷೇಷು ದೇಶಸ್ಯ ಸ್ಥಿತಿಃ ಸರ್ವಥಾ ಪರಿವರ್ತಿತಾ. ಪೂರ್ವತನಸ್ಯ ಆಯಾತ ನಿರ್ಭರತಾ ಯುಗಸ್ಯ ಸ್ಥಾನೆ ಅದ್ಯ ಭಾರತಂ ಉತ್ಪಾದನ ಸಾಮರ್ಥ್ಯೇನ ನಿರ್ಯಾತ ಕ್ಷೇತ್ರೇ ನೂತನ ಕೀರ್ತಿಮಾನಾನಿ ರಚಯತಿ. ತೇನ ಸವಿಶೇಷಂ ಸಂಸೂಚಿತಂ ಯತ್ 25.5-26.5-26.5 ಸ್ವತಂತ್ರತಾಯಾಃ ಅನಂತರಂ ಕೃಷಿಕ್ಷೇತ್ರೇ ಉಚ್ಚತಮಸ್ಯ ಅನವರತ ವಿಕಾಸಸ್ಯ ಸಾಕ್ಷೀಭೂತಮಾಸೀತ್. ಪ್ರಧಾನಮಂತ್ರಿಣಾ ಸಬಲಂ ಪ್ರೋಕ್ತಂ ಯತ್ ಈದೃಶಂ ಯುಗಾಂತಕಾರಿ ಪರಿವರ್ತನಂ ತದೈವ ಸಂಭವತಿ ಯದಾ ಸಂಕಲ್ಪಃ ಸುಸ್ಪಷ್ಟಃ ನೀತಯಃ ಚ ಸುನಿಶ್ಚಿತಾಃ ಭವಂತಿ.
3: ದೇಶ ನೇ ಮುಜೆ ಬಹುತ್ ಕುಛ್ ದಿಯಾ ಇಸ್ಲಿಯೆ ದೇಶ ಕೆ ಲಿಯೆ ಮೇರಾ ದಾಯಿತ್ವ ಭೀ ಸಬ್ಸೆ ಅಧಿಕ ಹೈ ಔರ್ ಮೈ ಹೃದಯ ಸೆ ಯೇ ಮಾನ್ತಾ ಹೂಂ ಕಿ ದೇಶ ಕೆ ಹರ್ ನಾಗರಿಕ ಕಾ ಮುಜ್ ಪರ್ ಸಬ್ಸೆ ಬಡಾ ಹಕ್ ಹೈ ಯೇ 25 ವರ್ಷ ಕಾ ಜನ ವಿಶ್ವಾಸ ಬಹುತ್ ಬಡಿ ಪೂಂಜಿ ಹೈ ಔರ್ ಯೇ ಪೂಂಜಿ ದೇಶ ಕಿ ಹೈ ಮಾ ಭಾರತಿ ಕಿ ಹರ್ ಸಂತಾನ ಇಸ್ ಪೂಂಜಿ ಕಿ ಅಧಿಕಾರಿ ಹೈ.
2: ಪ್ರಧಾನಮಂತ್ರಿಣಾ ಶ್ರೀ ನರೇಂದ್ರ ಮೋದಿನಾ ಪ್ರೋಕ್ತಂ ಯತ್ ಅಯಂ ಸಮಯಃ ಭಾರತಾಯ ಬೃಹತ್ತಮಾನಾಂ ಲಕ್ಷ್ಯಾನಾಂ ನಿರ್ಧಾರಣಾಯ ಅತ್ಯಂತಂ ಅನುಕೂಲಃ ಅಸ್ತಿ. ಸ್ವಕೀಯಾಂ ಸಮಗ್ರಾಮಪಿ ರಾಜನೈತಿಕ ಯಾತ್ರಾಂ ದೇಶವಾಸೀನಾಂ ಅನನ್ಯ ವಿಶ್ವಾಸಾಯ ಸಮರ್ಪಯನ್ ಶ್ರೀ ಮೋದಿ ಅವೋಚತ್ ಯತ್ ವರ್ತಮಾನ ಶಾಸನಸ್ಯ ನೀತಯಃ ಸರ್ವ ನಾಗರಿಕಾಣಾಂ ಸಮಸ್ಯಾನಾಂ ಸ್ಥಾಯಿ ಸಮಾಧಾನೇ ಕೇಂದ್ರೀಕೃತಾಃ ಸಂತಿ.
3: ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಯಹೀ ಮೇರೆ ಲಿಯೆ ಸುಶಾಸನ್ ಕಾ ಆಧಾರ ರಹಾ ಹೈ. ಸಮಸ್ಯಾ ಸಬ್ಕಿ ಹೈ ತೋ ಸಮಾಧಾನ ಭೀ ಸಬ್ಕೆ ಲಿಯೆ ಹೋನಾ ಚಾಹಿಯೆ ಔರ್ ಇಸ್ಲಿಯೆ ಹಮ್ನೆ ಸುಶಾಸನ್ ಕೋ ಸ್ಯಾಚುರೇಷನ್ ಸೆ ಜೋಡಾ. ಸ್ಯಾಚುರೇಷನ್ ಯಾನಿ ಹರ್ ಲಾಭಾರ್ಥಿ ಜುಡೆ ಕೋಯ್ ಪಾತ್ರ ಛುಟೆ ನಹೀ ಕೋಯ್ ಹಕ್ದಾರ್ ಪೀಛೆ ರಹೆ ನಹೀ और किसी के हक पर कोई डाका न डाल सके।
2: भारत स्विट्जरलैंड देशयोः द्विपक्षीय वार्तायाः अंकीय प्रौद्योगिकी नवीन ऊर्जा आर्थिक विकास क्षेत्रेषु च गभीरा विचार विनिमय प्रक्रिया सुसंपन्ना। उभयोः देशयोः प्रतिनिधिभ्याम् अनुसंधान नवाचार क्षेत्रयोः सहयोगाय प्रलेखेषु हस्ताक्षराणि विहितानि। अस्याः गोष्ठ्याः मुख्यम् उद्देश्यं तावत् द्विपक्षीय व्यापार वर्धनम्, स्वच्छ प्रौद्योगिक्याः आदान प्रदानम्, उभयोः राष्ट्रयोः आर्थिक सम्बन्धानां नूतन शिखराणां प्रति नयनं च अस्ति। जागतिक भू राजनीतिक अनिश्चिततानां मध्ये वर्धमानायाः मुद्रास्फीतेः नियन्त्रणाय भारतीय रिजर्व बैंक इत्यनेन प्रायः सार्ध त्रिवर्षानन्तरम् अद्य मुख्य नीतिगत अनुपातः 25 आधारांकैः संवर्धितः, येन सः 5.5% प्राप्तः। द्वैमासिक मौद्रिक नीतेः घोषणां कुर्वन् रिजर्व वित्त कोषस्य गवर्नर संजय मल्होत्रा अवोचत् यत् मौद्रिक नीति समित्या सर्वसम्मत्या नीतिगत रेपो अनुपातस्य 25 आधारांकैः संवर्धनस्य निर्णयः गृहीतः। रिजर्व वित्तकोषेन वर्तमान वित्तवर्षाय वास्तविक सकल स्वदेशीयोत्पादस्य वृद्ध्यनुपातः 7.1% भविष्यतीति अनुमानितम्। संस्कृतवार्तायाः संस्करणमिदम् आकाशवाणीतः प्रसार्यते।
4: अनुक्षणम् अद्यतनसूचनाभिः परिपूर्णाः तिष्ठन्तु। एक्स अथ पब्लिक पटलयोः @AIRNewsAlerts इत्यनुगच्छन्तु।
2: दिल्ली आरक्षिदलेन कांग्रेस नेतृभ्याम् राहुल गांधी प्रियंका गांधी वाड्राभ्याम् विरुद्धम् अनधिकार प्रवेशारोपे प्रथम सूचना प्रतिवेदनम्।

ಕೃತಜ್ಞತೆ ಅಂದ್ರೆ ಏನು ಗೊತ್ತಾ? ಅದು ಕೇವಲ ಯಾರೋ ಒಬ್ರು ಸಹಾಯ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳುವಂತಹ ಸಾಂಪ್ರದಾಯಿಕ ಮಾತಲ್ಲ, ಅದು ನಮ್ಮ ಆಂತರಿಕ ಮನಸ್ಥಿತಿ. ಇವತ್ತು ಬೆಳಗ್ಗೆ ನಾವು ಕಂಡುಬಿಟ್ಟಿದ್ದೀವಲ್ಲ, ಈ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಇವತ್ತಿನ ಬೆಳಕನ್ನು ನೋಡುವಂತಹ ಭಾಗ್ಯ ಕೂಡ ಇರೋದಿಲ್ಲ. ಆದರೆ ನಮಗೆ ಇನ್ನೊಂದು ದಿನ ಬದುಕುವಂತಹ ಅವಕಾಶ ಸಿಕ್ಕಿದೆ. ನಮಗೆ ಉಸಿರಾಡೋದಕ್ಕೆ ಗಾಳಿ ಇದೆ, ಕುಡಿಯೋದಕ್ಕೆ ನೀರಿದೆ, ದಿನದ ಅಂತ್ಯದಲ್ಲಿ ಮರಳೋದಕ್ಕೆ ಒಂದು ಸುಂದರವಾದಂತಹ ಮನೆ ಇದೆ, ಕಾಯುವಂತಹ ಜೀವಗಳಿದ್ದಾವೆ. ಇವೆಲ್ಲವೂ ಸಹ ಉಚಿತವಾಗಿ ಸಿಕ್ಕಿದೆ ಅಂತ ಹೇಳಿದ ಮಾತ್ರಕ್ಕೆ ಇವುಗಳಿಗೆ ಮೌಲ್ಯ ಇಲ್ಲ ಅಂತ ಅಲ್ಲ. ಬದುಕಿನ ನಿಜವಾದಂತಹ ಸೌಂದರ್ಯ ಇರೋದು ನಾವು ಪ್ರತಿಯೊಂದನ್ನು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ. ನಮಗೆ ಸಿಕ್ಕಿರುವಂತಹ ಸಣ್ಣ ಖುಷಿಗಳಿಗೂ ಧನ್ಯವಾದ ಹೇಳೋದಕ್ಕೆ ಶುರು ಮಾಡಿದಾಗ ಬದುಕಿನ ಕತ್ತಲೆಯಲ್ಲೂ ಸಹ ಬಣ್ಣ ಕಾಣೋದಕ್ಕೆ ಶುರುವಾಗುತ್ತೆ. ನಿಮ್ಮ ದಿನ ಎಷ್ಟೇ ಕೆಟ್ಟದಾಗಿರಲಿ, ಸಂಜೆ ಮನೆಗೆ ಮರಳುವಾಗ ಇಡೀ ದಿನದ ಕೋಪ, ನಿರಾಶೆ, ಕಿರಿಕಿರಿಗಳನ್ನು ಆಫೀಸಿನ ಬಾಗ್ಲಲ್ಲೇ ಅಥವಾ ದಾರಿಯಲ್ಲೇ ಬಿಟ್ಬಿಡಿ. ಇವತ್ತು ನನಗೆ ಒಳ್ಳೇದು ಮಾಡಿದ್ದಕ್ಕೆ, ನನ್ನನ್ನು ಸುರಕ್ಷಿತವಾಗಿ ಇಟ್ಟಿದ್ದಕ್ಕೆ ಧನ್ಯವಾದ ಅಂತ ಈ ಪ್ರಕೃತಿಗೆ, ಬದುಕಿಗೆ ಒಂದು ಸಣ್ಣ ಕೃತಜ್ಞತೆಯನ್ನು ಸಲ್ಲಿಸಿ. ಖಂಡಿತವಾಗ್ಲೂ ಕ್ಷಣಾರ್ಧದಲ್ಲಿ ನಿಮ್ಮ ಮನಸ್ಸಿನ ಭಾರ ಇಳಿದು ಹೋಗುತ್ತೆ. ಈ ಮಧುರವಾದಂತಹ ಭಾವನೆಯ ಜೊತೆಗೆ ನಿಮ್ಮ ಸಂಜೆಯನ್ನ ಇನ್ನಷ್ಟು ರಂಗಾಗಿಸೋದಕ್ಕೆ ಒಂದು ಸುಂದರವಾದಂತಹ ಹಾಡು ಕಾಯ್ತಾ ಇದೆ.

ಮಧುರವಾದಂತಹ ಹಾಡಿನ ನಂತರ ಮತ್ತೆ ಮಾತು. ಸ್ನೇಹಿತರೆ, ಸಂಜೆಯ ಈ ವೇಳೆಯಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ ಅಂತಂದ್ರೆ ಅದರ ಅರ್ಥ ಬೆಳಕು ಮುಗಿತು ಅಂತ ಅಲ್ಲ, ನಾಳೆ ಹೊಸ ಭರವಸೆಯೊಂದಿಗೆ ಮತ್ತೆ ಹುಟ್ಟಿ ಬರ್ತೀನಿ ಅಂತ. ಹಾಗೇನೆ ಇವತ್ತಿನ ನಮ್ಮ ದಿನದಲ್ಲಿ ಏನೇ ಹಿನ್ನಡೆಯಾಗಿದ್ರೂ ನಾಳೆ ಹೊಸ ಅವಕಾಶಗಳು ನಮಗಾಗಿ ಕಾಯ್ತಾ ಇರ್ತವೆ. ಒಂದು ಪುಟ್ಟ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಇವತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಡೀ ದಿನದಲ್ಲಿ ನಿಮಗೆ ಖುಷಿ ಕೊಟ್ಟಂತಹ ಕನಿಷ್ಠ 3 ವಿಷಯಗಳನ್ನು ನೆನಪು ಮಾಡಿಕೊಳ್ಳಿ. ಅದ್ಯಾರೋ ಒಬ್ಬರು ನಿಮಗಾಗಿ ಬಾಗಿಲು ತೆಗೆದು ಹಿಡಿದಿದ್ದಿರ್ಬೋದು, ಅಮ್ಮ ಮಾಡಿದಂತಹ ಬಿಸಿ ಕಾಫಿ ಇರಬಹುದು, ಅಥವಾ ಗೆಳೆಯನ ಒಂದು ಸಣ್ಣ ನಗು ಇರಬಹುದು. ಈ 3 ವಿಷಯಗಳಿಗೆ ಮನಸಾರೆ ಧನ್ಯವಾದ ಹೇಳಿ ಮಲಕ್ಕೊಳ್ಳಿ. ನಿಮ್ಮ ನಿದ್ರೆಯೂ ಸಹ ಮಧುರವಾಗಿರುತ್ತೆ, ನಾಳೆಯ ಬೆಳಗು ರಂಗಾಗಿರುತ್ತೆ. ಸಂಜೆಯ ಪಯಣದಲ್ಲಿ ಸಾಗ್ತಾ ಇರುವಂತಹ ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ಶುಭ ಸಂಜೆ ಅಂತ ಹೇಳ್ತಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಆದರೆ ನಿಮ್ಮ ಮನಸ್ಸಿನಲ್ಲಿ ಕೃತಜ್ಞತೆಯ ಮಧುರತೆ ಸದಾ ಇರಲಿ. ಮತ್ತೆ ಸಿಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:40. ಇದೀಗ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಸಾರ್ವಜನಿಕ ಜೀವನದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಎಂಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ವಾರ್ತೆಗಳ ವಿವರ. ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳ ಕ್ಷೇತ್ರ ಪುನರ್ವಿಂಗಡಣೆ ಮೀಸಲು ಕಾರ್ಯಗಳು ಪೂರ್ಣಗೊಂಡಿದ್ದು ನಾಳೆಯೊಳಗೆ ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಬೀಳಲಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಬದ್ಧವಾಗಿದೆ. ಮೊದಲಿಗೆ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಗಳು ನಡೆಯಲಿವೆ. ಪ್ರಾಥಮಿಕ ಕರಡು ಅಧಿಸೂಚನೆ ಹೊರಡಿಸಿದ ನಂತರ ಆಕ್ಷೇಪಣೆ ಸಲ್ಲಿಕೆಗೆ 10 ದಿನಗಳ ಕಾಲದ ಅವಕಾಶವನ್ನು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರ ಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬರ ಪರಿಹಾರದ 2,500 ರೂಪಾಯಿ 2 ದಿನಗಳಲ್ಲಿ ರೈತರ ಖಾತೆಗೆ ಜಮೆಯಾಗಲಿದೆ. ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಖಾಸಗೀಕರಣವನ್ನು ಸರ್ಕಾರವೇ

0: ಪಡೆದಿದ್ದು 81 ಸಕ್ಕರೆ ಕಾರ್ಖಾನೆಗಳ ಕಬ್ಬಿನ ಬಾಕಿ ಹಣ ಇದೇ 15 ಒಳಗೆ ಬಿಡುಗಡೆಯಾಗಲಿದೆ ಎಂದು ಭರವಸೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬಳ್ಳಾರಿಯ ಸಂಡೂರು ಹಾಗೂ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಪೋತಲಕಟ್ಟೆ ಗ್ರಾಮದಲ್ಲಿ ಬರ ವೀಕ್ಷಣೆ ನಡೆಸಿದರು. ಈ ವೇಳೆ ಮಳೆಯಿಲ್ಲದೆ ಒಣಗುತ್ತಿರುವಂತಹ ಮೆಕ್ಕೆಜೋಳ ಬೆಳೆ ಹಾನಿಯನ್ನು ವೀಕ್ಷಿಸಿ ರೈತರೊಂದಿಗೆ ಸಮಾಲೋಚನೆಯನ್ನು ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರದಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಧಾವಿಸಿರುವ ಸರ್ಕಾರ ಮೊದಲ ಕಂತಿನ ಪರಿಹಾರವಾಗಿ 1,250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ನಿಗದಿತ ಮಾನದಂಡಗಳ ಪ್ರಕಾರ ಪ್ರತಿಯೊಬ್ಬ ರೈತನಿಗೆ ಮೊದಲ ಕಂತಾಗಿ 2,500 ರೂಪಾಯಿ ಪರಿಹಾರ ಮೊತ್ತವು ಮುಂದಿನ 2-3 ದಿನಗಳಲ್ಲಿ ನೇರವಾಗಿ ಖಾತೆಗೆ ತಲುಪಲಿದೆ ಎಂದು ತಿಳಿಸಿದ್ದಾರೆ. ಕಾಂಗ್ರೆಸ್ ಸಚಿವರ ವಿರುದ್ದ ರಹಸ್ಯ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ಈ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 52 ವಿಷಯಗಳ ಕುರಿತು ಚರ್ಚೆ ನಡೆದ ಸಂಪುಟ ಸಭೆಯಲ್ಲಿ ಈ ವಿಷಯವು ಗಮನಾರ್ಹ ಚರ್ಚೆಗೆ ಗ್ರಾಸವಾಗಿದ್ದು ಆಶ್ಚರ್ಯ ತಂದಿದೆ ಎಂದು ತಿಳಿಸಿದ್ದಾರೆ. ಈ ರಹಸ್ಯ ಕಾರ್ಯಾಚರಣೆಯ ಹಿಂದಿನ ಪ್ರಮುಖ ಶಕ್ತಿ ಮುಖ್ಯಮಂತ್ರಿಯೇ ಎಂದು ಆರೋಪಿಸಿದ್ದಾರೆ. ಎಲ್ಲಾ ಸಚಿವರ ಮೇಲೆ ನಿಯಂತ್ರಣ ಸಾಧಿಸಲು ರಹಸ್ಯ ಕಾರ್ಯಾಚರಣೆ ಮೂಲಕ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ರಹಸ್ಯ ಕಾರ್ಯಾಚರಣೆ ನಡೆಸುತ್ತಿವೆ ಎಂಬ ಆರೋಪವನ್ನು ಅವರು ತಳ್ಳಿಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವೆಡೆ ಸೇವಾ ಸಂಕಲ್ಪ ಅಭಿಯಾನ ನಡೆಯಿತು. ಹುಬ್ಬಳ್ಳಿಯಲ್ಲಿ 3,000 ಮಠದವರೆಗೆ ಸೇವಾ ಜ್ಯೋತಿ ಯಾತ್ರೆ ನಡೆಯಿತು. ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿಯವರು ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರೈಸುವುದು ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಮಂಡ್ಯ ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದಡಿ ವಿಕಸಿತ ಭಾರತ ಸಂಕಲ್ಪ ಸಭೆ ಮತ್ತು ಸೇವಾ ಜ್ಯೋತಿ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 25 ವರ್ಷಗಳ ನಿರಂತರ ಜನಪರ ಆಡಳಿತ ಮತ್ತು ಜನ್ಮದಿನದ ಅಂಗವಾಗಿ ಕೋಲಾರ ನಗರದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಮತ್ತು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ತುಮಕೂರಿನಲ್ಲಿಯೂ ಸಹ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದಕ್ಕೂ ಮೊದಲು ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಶಶಿಕಿರಣ್ ನೇತೃತ್ವದಲ್ಲಿ ಯುವ ಮೋರ್ಚಾ ಕಾರ್ಯಕರ್ತರು ಸೇವಾ ಜ್ಯೋತಿ ಯಾತ್ರೆಯನ್ನು ನಡೆಸಿದರು. ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ನಾಗರಿಕರಿಗಾಗಿ ನವೀನ ಪರಿಹಾರಗಳ ಅಳವಡಿಕೆಯನ್ನು ವೇಗಗೊಳಿಸಲು ಬ್ಯಾಂಕಿಂಗ್, ಹಣಕಾಸು ಸೇವೆಗಳು ಮತ್ತು ಹಣಕಾಸು ತಂತ್ರಜ್ಞಾನ ಕ್ಷೇತ್ರದೊಂದಿಗೆ ಸಹಭಾಗಿತ್ವದ ಅಗತ್ಯವಿದೆ ಎಂದು ರಾಜ್ಯ ಸರ್ಕಾರ ತಿಳಿಸಿದೆ. ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ 2026 ಪೂರ್ವಭಾವಿಯಾಗಿ ನಡೆದ ಸಂವಾದದಲ್ಲಿ ಮಾತನಾಡಿದ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ, ರಾಜ್ಯದ ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯ ಭವಿಷ್ಯ ಸಹಭಾಗಿತ್ವದ ಮೂಲಕ ನಿರ್ಮಾಣವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ಧಿಮತ್ತೆ, ಹಣಕಾಸು ತಂತ್ರಜ್ಞಾನ, ಸೈಬರ್ ಸುರಕ್ಷತೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳು ವೇಗವಾಗಿ ಬೆಳೆಯುತ್ತಿದೆ. ಜಾಗತಿಕ ನಾಯಕತ್ವ ಸಾಧಿಸುವ ಗುರಿ ತಮ್ಮದಾಗಬೇಕು ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬೆಂಗಳೂರಿನ ಐಐಎಂನಲ್ಲಿಂದು 2001 ಮತ್ತು 2026 ನಡುವೆ ಗುಜರಾತ್ ಮತ್ತು ಭಾರತದಲ್ಲಿ ನೀರಿನ ಆಡಳಿತದ ವಿಕಸನವನ್ನು ದಾಖಲಿಸುವ ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿನ ನೀರಿನ ಪಾಠಗಳು ಎಂಬ ಅಧ್ಯಯನದ ವರದಿ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಡೇನಿಯಲ್ ಡಬ್ಲ್ಯೂ ಸ್ಮಿತ್, ನಿತಿನ್ ಬಸ್ಸಿ ಮತ್ತು ಪರಂ ಅಯ್ಯರ್ ರಚಿಸಿರುವಂತಹ ಹಾಗೂ ಜಿಎಂಯು ಗೇಟ್ಸ್ ಇಂಡಿಯಾ ಪ್ರಕಟಿಸಿರುವಂತಹ ಈ ಅಧ್ಯಯನದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವಾಲಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯದರ್ಶಿ ಅಶೋಕ್ ಕುಮಾರ್ ಮೀನಾ, ಪ್ರತಿಯೊಬ್ಬ ನಾಗರಿಕನಿಗೂ ನೀರನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಸರ್ದಾರ್ ಅಣೆಕಟ್ಟು ಯೋಜನೆ ಮತ್ತು ನೀರು ಹಾಗೂ ನೈರ್ಮಲ್ಯ ನಿರ್ವಹಣಾ ಸಂಸ್ಥೆ ಮೂಲಕ ಗುಜರಾತ್ ನೀರಿನ ಕೊರತೆಯಿಂದ ಹೇಗೆ ಪಾರಾಯಿತು ಎಂಬುದನ್ನು ಅವರು ವಿವರಿಸಿದ್ದಾರೆ. ಈ ಅಧ್ಯಯನದ ಸಹ ಲೇಖಕರಾದಂತಹ ಪರಮೇಶ್ವರನ್ ಅಯ್ಯರ್ ಅವರು ಮಾತನಾಡಿ, ಗುಜರಾತ್ ಮತ್ತು ಭಾರತದ ಅನುಭವದಿಂದ ನೀರಿನ ಭದ್ರತೆಯ ಕುರಿತಂತೆ ಜಗತ್ತು ಪ್ರಮುಖ ಪಾಠ ಕಲಿಯಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ ಅನುಭವದಿಂದ ಪ್ರೇರಣೆ ಪಡೆದು ಮತ್ತು ಜಲಜೀವನ್ ಮಿಷನ್, ಜಲಶಕ್ತಿ ಅಭಿಯಾನ, ನಮಾಮಿ ಗಂಗೆ ಮತ್ತು ಅಟಲ್ ಭೂ ಯೋಜನೆ ಸೇರಿದಂತೆ ಹಲವು ರಾಷ್ಟೀಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಮತ್ತು ಜನಪರ ಏಳಿಗೆಯ ಅಚಲ

0: ಸಿದ್ಧತೆಯೊಂದಿಗೆ ಕೂಡಿರುವಂತಹ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ಒಂದು ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೇ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2012 ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ಇದೇ 9 ದೇಶದಾದ್ಯಂತ ವಿಶ್ವ ಅಂಚೆ ದಿನ ಆಚರಣೆ ಮಾಡಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12 ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಮತ್ತು 13 ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಣೆ ಮಾಡಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಅಂಚೆ ಕ್ಷೇತ್ರದ ನಾವೀನ್ಯತೆಯನ್ನು ಸಂಭ್ರಮಿಸುವ ಉದ್ದೇಶದಿಂದ ಬೆಂಗಳೂರಿನ ಜಿಪಿಒ ಅಂಚೆ ವೃತ್ತ ಕಚೇರಿಯವರೆಗೆ ಇದೇ 15 ವಾಕಥಾನ್ ನಡೆಯಲಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ಯುಪಿಯು ಸಂಸ್ಥೆ ಜಾರಿಗೊಂಡ ಪ್ರಯುಕ್ತ ನಾವು 9 ವಿಶ್ವ ಅಂಚೆ ದಿನವನ್ನಾಗಿ ಜಾಗತಿಕ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ 9 ನಂತರ ಉಳಿದಿರತಕ್ಕಂಥ 5-6 ದಿನಗಳನ್ನ ರಾಷ್ಟ್ರೀಯ ಅಂಚೆ ಸಪ್ತಾಹ ಅಂತ ಮಾಡ್ತಾ ಇದ್ದೇವೆ. ವಿವಿಧ ಸೇವೆಗಳನ್ನ ವಿವಿಧ ದಿನಗಳಲ್ಲಿ ನಾವು ಮಾರ್ಕ್ ಮಾಡಿ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15 ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಮೈಸೂರು ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯವನ್ನು ಇಂದು ನಗರಾಭಿವೃದ್ಧಿ ಮತ್ತು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚಲುವರಾಯಸ್ವಾಮಿ ಅಭಿಮತ. ನಾಳೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೀಸಲು ಪ್ರಾಥಮಿಕ ಕರಡು ಅಧಿಸೂಚನೆ, ಸಚಿವ ಈಶ್ವರ್ ಬಿ ಖಂಡ್ರೆ. ಕಾಂಗ್ರೆಸ್ ಸಚಿವರ ವಿರುದ್ಧ ರಹಸ್ಯ ಕಾರ್ಯಾಚರಣೆ, ಆರೋಪ ತಳ್ಳಿಹಾಕಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಸಾರ್ವಜನಿಕ ವಲಯದಲ್ಲಿ ಪ್ರಧಾನಿ 25 ವರ್ಷ ಪೂರೈಸಿರುವುದು ಐತಿಹಾಸಿಕ ಸಾಧನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಣ್ಣನೆ. ಬೆಂಗಳೂರಿನ ಐಐಎಂನಲ್ಲಿಂದು ಗುಜರಾತ್ನಿಂದ ಭಾರತಕ್ಕೆ ಜಗತ್ತಿಗೆ ನೀರಿನ ಪಾಠಗಳು ಅಧ್ಯಯನ ವರದಿ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋ ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:51. ನಿಮ್ಮ ಜೊತೆ ಆಗಿದ್ದೀನಿ ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸ್. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ದಿನದ ಕೆಲಸಗಳೆಲ್ಲ ಮುಗಿದು ಜನ ಮನೆ ಕಡೆ ಹೆಜ್ಜೆ ಹಾಕುವಂತ ಈ ಹೊತ್ತಿನಲ್ಲಿ ನಾವೆಲ್ಲರೂ ಒಂದು ಕ್ಷಣ ನಮ್ಮ ಬಾಲ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡೋಣವಾ. ನೆನಪಿದೆಯಾ, ನಾವು ಚಿಕ್ಕವರಿದ್ದಾಗ ಸಂಜೆ 6 ಗಂಟೆ ಅಂತಂದ್ರೆ ಏನರ್ಥ? ಸಾಮಾನ್ಯವಾಗಿ ಸ್ಕೂಲ್ ಬ್ಯಾಗು ಮೂಲೆಯಲ್ಲಿ ಬಿಸಾಕಿ ಬೀದಿ ಗೋಡೆ ಧೂಳಿನಲ್ಲಿ ಮುಳುಗಿ ಆಡ್ತಾ ಇದ್ದಂತಹ ಆ ಸಂಜೆಗಳೇ ಬೇರೆ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತಹ ವಿಚಾರನೂ ಕೂಡ ಅದಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಬಾಲ್ಯದ ಸಂಜೆಯ ಆಟಗಳು ವರ್ಸಸ್ ಇವತ್ತಿನ ಸಂಜೆಗಳು ಯಾವ ರೀತಿಯಾಗಿ ಚೇಂಜ್ ಓವರ್ ಆಗಿದೆ

ಅನ್ನೋದ್ರ ಬಗ್ಗೆ ಬನ್ನಿ, ನಮ್ಮ ಬಾಲ್ಯದ ದಿನಗಳ ಸಿಹಿ ನೆನಪನ್ನ ಕಣ್ಮುಂದೆ ಬರೆಸ್ಕೊಳ್ತಾ ಹಾಡುಗಳನ್ನ ಕೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದೀಗ ಆರಂಭ ಆಗ್ತಾ ಇದೆ. ಏನೋ ಒಂಥರ ಅನ್ನುವಂತಹ ಈ ಒಂದು ಗೀತೆ ನಿಮಗಾಗಿ ಮಾಡಿ ಬರ್ತಾ ಇದೆ.

ವೆಲ್ಕಮ್ ಬ್ಯಾಕ್ ಟು ಸನ್ಸೆಟ್ ಸುರವಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರ ಸ್ನೇಹಿತರೆ. ಇದುವರೆಗೂ ವಂಶಿ ಚಲನಚಿತ್ರದ ಈ ಒಂದು ಹಾಡನ್ನು ಕೇಳ್ತಾ ಇದ್ರಿ. ಹರಣಿ ಸುಧಾಕರ್ ಮತ್ತು ರಾಜೇಶ್ವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಯಲ್ಲಿ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ನಿಮಗಾಗಿ ಮೂಡಿ ಬಂದಿತ್ತು.

ಒಂದು ವಿಚಾರ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ನಿಮಗೂ ಸಹ ನಿಮ್ಮ ಬಾಲ್ಯದ ನೆನಪುಗಳು ಅಂದರೆ ಈ ಒಂದು ಬಾಲ್ಯದ ಸಂಜೆಗಳು ಯಾವ ರೀತಿಯಾಗಿದ್ವು ಅಂತ ನಮ್ಮ ಜೊತೆ ಹಂಚಿಕೊಳ್ಳಬಹುದು. ಖಂಡಿತವಾಗ್ಲೂ ನೀವು ಸಹ ಸಂದೇಶವನ್ನು ಕಳಿಸಬಹುದು. ಸಂದೇಶವನ್ನು ಕಳಿಸಬೇಕಾದಂತಹ ನಂಬರ್ ಗೊತ್ತಲ್ವಾ, 9480901013 9980910013. ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಕಳಿಸಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:13. ಬಾಲ್ಯದ ಸಂಜೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬಾಲ್ಯದ ಸಂಜೆ ಅಂದ ತಕ್ಷಣ ಎಲ್ಲರಿಗಿಂತ ಹೆಚ್ಚಾಗಿ ನೆನಪಾಗುವಂತಹದ್ದು ಅಮ್ಮನ ಆ ಒಂದು ಗಂಭೀರವಾದಂತಹ ಕೂಗು. ಏನಪ್ಪ ಅಂತಂದರೆ, ಸಂಜೆ ಆಗ್ತಿದ್ದ ಹಾಗೆ ಬೀದಿಯ ದೀಪದ ಕಂಬ ಹೊತ್ಕೊಳ್ತಾ ಇತ್ತು. ಆ ಹೊತ್ತಿಗೆ ಅಮ್ಮ ಬಾಗಿಲು ಬಿಳು ಬಂದು, ಕತ್ತಲಾಯಿತು ಸಾಕು, ಬಾರೋ ಒಳಗೆ, ಕೈಕಾಲು ಮುಖ ತೊಳೆದು ದೀಪ ಹಚ್ಚಿ ಓದಕ್ಕೆ ಕೂತ್ಕೊ ಅಂತ ಗದರ್ತಾ ಇದ್ರು. ಸಾಮಾನ್ಯವಾಗಿ ಎಲ್ರಿಗೂ ಸಹ ಈ ಒಂದು ಅನುಭವ ಆಗಿರುತ್ತೆ ಅಲ್ಲ. ಆ ಧ್ವನಿ ಇವತ್ತಿಗೂ ಸಹ ನಮ್ಮ ಕಿವಿಯಲ್ಲೇ ಮೊಳಗ್ತಿದೆ ಅನ್ನೋಂಥ ರೀತಿಯಾಗಿ ನಮ್ಗೆ ಅಂತ ಅನಿಸುತ್ತೆ. ಕೈಕಾಲು ತೊಳ್ಕೊಂಡು ದೇವ್ರ ಮುಂದೆ ಕೈ ಮುಗಿದು, ಆಮೇಲೆ ಟ್ಯೂಬ್ಲೈಟ್ ಬೆಳಕಿನಲ್ಲಿ ಅಮ್ಮ ಕೊಡ್ತಿದ್ದಂತಹ ಬಿಸಿ ಬಿಸಿ ಅವಲಕ್ಕಿ, ಇಲ್ಲ ಅಂತಂದ್ರೆ ಉಪ್ಪಿಟ್ಟು, ಸಾಮಾನ್ಯವಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ರಲ್ಲ, ಆ ರೀತಿಯಾಗಿ ಆ ಒಂದು ಕ್ಷಣಗಳ ಬೆಲೆ ಇವತ್ತು ಕೋಟಿ ಕೊಟ್ಟರೂ ಸಹ ಸಿಗೋದಿಲ್ಲ. ಇದು ಬಾಲ್ಯದ ಸಂಜೆ ಯಾವ ರೀತಿಯಾಗಿತ್ತು, ನಮ್ಮ ಬಾಲ್ಯದ ಸಂಜೆಗಳು ಈಗಲೂ ಸಹ ಇದ್ದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಸ್ವಲ್ಪ ನಾವು ಒಂದು 20-30 ವರ್ಷದ ಹಿಂದೆ ಹೋದಾಗ ಈ ರೀತಿಯಾದಂತಹ ಸಂಜೆಗಳು ನಮ್ಮ ಅನುಭವಕ್ಕೆ ಬರ್ತಾ ಇದ್ವು. ಒಂದು ಸಲ ಹೀಗೆ ನಿಮ್ಮ ಬಾಲ್ಯದ ಸಂಜೆಗಳನ್ನು ಸಹ ನೆನಪು ಮಾಡ್ಕೊಳ್ಳಿ. ಇಂದಿಗಿಂತ ಅಂದೇನೋ ಚಂದವೋ ಅನ್ನುವಂತಹ ಗೀತೆ ನಮಗೆ ನೆನಪಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅನುರಾಧ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸೂಪರ್ ಹಾಡುಗಳು ಸರ್, ಥ್ಯಾಂಕ್ ಯು ಅಂತ ನಂಬರ್ ಎಂಡಿಂಗ್ ವಿತ್ 746 ಇವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂಥದ್ದು. ನಿನ್ನ ನೋಡಲೆಂತೋ ಅನ್ನುವಂತಹ ಗೀತೆ ಫ್ರಮ್ ಮುಸ್ಸಂಜೆ ಮಾತು. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ರಾಮನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಸನ್ಸೆಟ್ ಸುರಭಿ. ಈಗ ಕಾಲ ಎಷ್ಟು ಬದಲಾಗಿದೆ ಅಲ್ವಾ. ಇವತ್ತಿನ ಸಂಜೆಗಳಲ್ಲಿ ಗಲ್ಲಿಗಳಲ್ಲಿ ಮಕ್ಕಳ ಸದ್ದಿಲ್ಲ, ಬೀದಿಗಳೆಲ್ಲ ಖಾಲಿ ಖಾಲಿ ಹೊಡಿತಾ ಇದ್ದಾವೆ. ಮಕ್ಕಳು ಎಲ್ಲಿದ್ದಾರೆ ಅಂತಂದರೆ ಕೈಯಲ್ಲಿ ಟ್ಯಾಬು, ಮೊಬೈಲ್ ಹಿಡ್ಕೊಂಡು ವಿಡಿಯೋ ಗೇಮ್ಸ್ ಅಥವಾ ರೀಲ್ಸ್ಗಳಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಮಣ್ಣಿನಲ್ಲಿ ಆಡಿ ಬಟ್ಟೆ ಕೊಳೆ ಮಾಡ್ಕೊಳ್ತಾ ಇದ್ದಂತಹ ನಾವೆಲ್ಲಿ, ಸ್ಕ್ರೀನ್ನ ಮೇಲೆ ಕಣ್ಣಿಟ್ಟು ಕೂರುವಂತಹ ಇವತ್ತಿನ ಪೀಳಿಗೆ ಎಲ್ಲಿ ಅಂತ ತುಂಬ ಜನಕ್ಕೆ ಅನಿಸುತ್ತೆ ಅಲ್ವಾ. ಆದರೆ ಕೆಳಗರೆ ಇವತ್ತು ಆಫೀಸ್ ಕೆಲಸ ಮುಗಿಸಿ ಮೆಟ್ರೋದಲ್ಲಿ ಕುಳಿತಿರುವಂತಹ ನೀವು, ಟ್ರಾಫಿಕ್ನಲ್ಲಿ ಸ್ಟೇರಿಂಗ್ ಹಿಡ್ಕೊಂಡು ಕುಳಿತಿರುವಂತಹ ನೀವು, ನಿಮ್ಮ ಬಾಲ್ಯದ ಸಂಜೆಯನ್ನು ಹೇಗೆ ಕಳೀತಾ ಇದ್ದೀರಿ, ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಸಂಜೆಯ ಗಲ್ಲಿ ಆಟ ಯಾವುದು, ಇದನ್ನೆಲ್ಲ ನೆನಪು ಮಾಡ್ಕೊಳ್ಳಿ. ಸಾಧ್ಯವಾದರೆ ನಮಗೂ ಸಹ ಹಂಚ್ಕೊಳ್ಳಿ, ನಿಮ್ಮ ಆಲ್ ಟೈಮ್ ಫೇವ್ರೇಟ್ ಆಗಿರುವಂತಹ ಗಲ್ಲಿ ಆಟ ಯಾವುದಾಗಿತ್ತು. ಸಂಜೆ ಆಯಿತು ಅಂತಂದರೆ ಸಾಕು, ಯಾರ ಜೊತೆ ಸೇರಿಕೊಂಡು ಯಾವ್ಯಾವ ರೀತಿಯಾದಂತಹ ಆಟಗಳನ್ನು ಆಡ್ತಾ ಇದ್ರಿ ನೀವು, ಇದನ್ನ ನಮ್ಮ ಜೊತೆ ಹಂಚ್ಕೊಳ್ಬೋದು. 9480909013 9499013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು, ಅಂದರೆ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಸೋನು ನಿಗಮ ವರ್ಧನೆಯಾಗಿರುವಂತಹ ಹಾಗೆ ಸುಮ್ಮನೆ ಚಲನಚಿತ್ರದ ಹಾಡು, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. 7:30 ಆಗ್ತಾ ಇದೆ. ಹೌದು, ಸೊ ಇವತ್ತಿನ ಈಗ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ತುಂಬ ಜನ ಸಂದೇಶವನ್ನು ಕಳಿಸಿದ್ರು, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು, ತಮ್ಮ ಈ ಒಂದು ಬಾಲ್ಯದ ಸಮಯವನ್ನು ಯಾವ ರೀತಿಯಾಗಿ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡುವಂತಹ ಸಮಯ. ರೋಡಲ್ಲಿ ಭತ್ತದ ಹುಲ್ಲಿನಲ್ಲಿ ಮಲಗಿ ಹೊರಳಾಡಿ ಅದು ಒಂಥರ ಮೈಯಲ್ಲಿ ಚುರುಚುರು ಆಗ್ತಾ ಇತ್ತು ಸರ್, ಅದು ನೆನಪಾಗ್ತಾ ಇದೆ. ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ವಿ, ಸೈಕಲ್ ಟೈರ್ ಗುಡಬಂಡಿ ಆಟ ಆಡ್ತಾ ಇದ್ವಿ, ಊರೆಲ್ಲ ಸುತ್ತಿ ಸಂಜೆ 7 ಮನೆಗೆ ಬಂದು ಅಪ್ಪನ ಹತ್ರ ಓದೆ ತಿಂತಿದ್ವಿ ಅಂತ ರಾಜೇನಹಳ್ಳಿ ಹುರುಳಗೆರೆ ಮಂಜುನಾಥ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ ನಮಗೆ ಆಕಾಶವಾಣಿಯನ್ನು ಕೇಳ್ತಾ ಕೇಳ್ತಾ ನಮ್ಮ ಬಾಲ್ಯ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ. ಬಾಲ್ಯದ ಆಟ ಆ ಹುಡುಗಾಟ ಇನ್ನೂ ಮಾಸಿಲ್ಲ, ಅಂದಿನ ಗೆಳೆಯರೆಲ್ಲ ಸೇರಿದ್ರೆ ಮೊದಲು ಚರ್ಚೆ ಮಾಡುವಂಥ ವಿಚಾರ ನಮ್ಮ ಆಟಗಳು, ಬಿಡುವು ಸಿಕ್ಕರೆ ಮತ್ತೆ ಆಡುವಂತಹ ಮನಸ್ಸಿದೆ ಅಂತ. ಚೌಕಾವಾರ ಕವಡೆಗಳು ಎಲ್ಲ ಹಾಡು ಈಗಲೂ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜೋಪಾನವಾಗಿ. ಅನುರಾಧ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಆ ಬಾಲ್ಯದ ಒಡನಾಟ ಆಗಿರಬಹುದು, ಬಾಲ್ಯದ ಸ್ನೇಹಿತರಾಗಿರ್ಬೋದು, ಯಾವತ್ತೂ ಸಹ ಮರಿಬೇಡಿ. ಆ ಆಟಗಳು ಯಾವತ್ತೂ ಸಹ ನಮ್ಮನ್ನು ಜೀವಂತವಾಗಿರಿಸುತ್ತೆ, ನಮ್ಮ ಮನಸ್ಸಿನಲ್ಲಿ ಅಚ್ಚ ಹಸಿರಾಗಿ ಉಳಿಯುತ್ತೆ ಅನ್ನುವಂತಹದ್ದು ನನ್ನ ಒಂದು ಅಭಿಪ್ರಾಯ. ಎಸ್, ಇದೀಗ ಕಾರ್ಯಕ್ರಮ ಮುಗಿತಾ ಇದೆ. ಮತ್ತೆ ಸಿಗ್ತೀನಿ ಸುಕೋಂಕಿಪಲ್ ಕಾರ್ಯಕ್ರಮದಲ್ಲಿ, ನಿಮ್ಮ ರೇಣುಗಳಿಯ ಸಚಿನ್ ಬನವಾಸಿ ಅಂತ ಹೇಳ್ತಾ ಸದ್ಯಕ್ಕೆ ಬೊಂಬಾಟ್ ಚಲನಚಿತ್ರದ ಬೊಂಬಾಟ್ ಆಗಿರುವಂತಹ ಗೀತೆ ಮುಡಿ ಬರ್ತಾ ಇದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:50. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 2047 ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನಾ ಸಹಿ. ಫ್ರಾನ್ಸ್ನ ಹೆನ್ರಿ ಬಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ. ವಾರ್ತೆಗಳ ವಿವರ. ದೂರದೃಷ್ಟಿಯ ನೀತಿಗಳು ಮತ್ತು ಕಠಿಣ ಪರಿಶ್ರಮದ ಮೂಲಕ 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ತನ್ನ ಕನಸನ್ನು ಭಾರತ ಖಂಡಿತವಾಗಿಯೂ ಸಾಕಾರಗೊಳಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ್ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 12 ವರ್ಷಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಹಿಂದೆ ಆಮದುಗಳನ್ನು ಹೆಚ್ಚಿಸುವ ಪ್ರಯತ್ನಗಳು ನಡೆಯುತ್ತಿದ್ದವು, ಆದರೆ ಇಂದು ಭಾರತ ರಫ್ತಿನಲ್ಲಿ ಹೊಸ ದಾಖಲೆಗಳನ್ನು ಸೃಷ್ಟಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. 2015 2025 ದಶಕವು ಸ್ವಾತಂತ್ರ್ಯದ ನಂತರದ ಅತಿ ಹೆಚ್ಚಿನ ಮತ್ತು ನಿರಂತರ ಕೃಷಿ ಬೆಳವಣಿಗೆಗೆ ಸಾಕ್ಷಿಯಾಗಿದೆ, ಹಾಗೂ ಇದು ಹಿಂದಿನ ಎಲ್ಲಾ ದಾಖಲೆಗಳನ್ನು ಸರಿಗಟ್ಟಿದೆ ಎಂದು ತಿಳಿಸಿದ್ದಾರೆ. ಕಳೆದ 25 ವರ್ಷಗಳಲ್ಲಿ ಗಳಿಸಿದ ಜನರ ವಿಶ್ವಾಸ ಮತ್ತು ಅನುಭವ ತಮ್ಮ ಪಾಲಿಗೆ ಬಹುದೊಡ್ಡ ಆಸ್ತಿಯಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದ ನೀತಿ ಎಲ್ಲಾ ನಾಗರಿಕರ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವುದರ ಮೇಲೆ ಕೇಂದ್ರೀಕರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಜಾಗತಿಕ ಬಿಕ್ಕಟ್ಟಿನ ಹೊರತಾಗಿಯೂ ಭಾರತ ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಇಂದು ನಡೆದಂತಹ ವಿಕಸಿತ ಭಾರತ ಸಂಕಲ್ಪ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿ ಪರಿವರ್ತಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟು ಉಂಟಾಗದಿದ್ದಲ್ಲಿ ಆರ್ಥಿಕತೆಯ ಗಾತ್ರದ ದೃಷ್ಟಿಯಿಂದ ಭಾರತ ವಿಶ್ವದ ಅಗ್ರ 3 ಸ್ಥಾನಗಳಲ್ಲಿ ಒಂದಾಗಿರುತ್ತಿತ್ತು. ಪ್ರಸ್ತುತ ಭಾರತದ ಆರ್ಥಿಕತೆ ಶೇಕಡ 7.4% ದರದಲ್ಲಿ ಬೆಳೆಯುತ್ತಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವೈಜ್ಞಾನಿಕ ಸಂಶೋಧನೆ, ಶೈಕ್ಷಣಿಕ ಕ್ಷೇತ್ರ, ಸಾಮರ್ಥ್ಯ ವರ್ಧನೆ ಮತ್ತು ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿ ಸಹಕಾರ ಬಲಪಡಿಸಲು ಭಾರತ ಮತ್ತು ಘಾನಾ 2 ತಿಳುವಳಿಕೆ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಂಡಿವೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಘಾನಾ ಭೇಟಿಯ ಸಂದರ್ಭದಲ್ಲಿ ಈ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಗಿದೆ. ಘಾನಾ ವಿದೇಶಾಂಗ ಸಚಿವ ಸ್ಯಾಮ್ ಓಕುಡೆ ಜಟೋ ಅಬ್ಲಾಕ್ವಾ ಅವರೊಂದಿಗೆ ಒಪ್ಪಂದಗಳ ವಿನಿಮಯ ಪ್ರಕ್ರಿಯೆಗೆ ಡಾ ಎಸ್ ಜೈಶಂಕರ್ ಸಾಕ್ಷಿಯಾದರು. ಈ ಒಪ್ಪಂದಗಳು ಜೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಘಾನಾ ವಿಶ್ವವಿದ್ಯಾಲಯದ ನಡುವೆ ಶೈಕ್ಷಣಿಕ ವೈಜ್ಞಾನಿಕ ಸಂಶೋಧನೆ ಮತ್ತು ಸಾಮರ್ಥ್ಯ ವರ್ಧನೆಯ ಸಹಕಾರ ಹಾಗೂ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಘಾನಾದ ಬೆಳೆ ಸಂಶೋಧನಾ ಸಂಸ್ಥೆ ನಡುವೆ ಕೃಷಿ ಸಂಶೋಧನೆ ಮತ್ತು ಶಿಕ್ಷಣದಲ್ಲಿನ ಸಹಯೋಗವನ್ನು ಒಳಗೊಂಡಿವೆ. ಇದೇ ವೇಳೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ, ಔಷಧೀಯ ವಲಯ, ಸಾಮರ್ಥ್ಯ ವರ್ಧನೆ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಸಹಕಾರ ಹೆಚ್ಚಿಸುವ ಮಾರ್ಗಗಳ ಬಗ್ಗೆಯೂ ಇಬ್ಬರು ಸಚಿವರು ಚರ್ಚೆ ನಡೆಸಿದರು. 2026 ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಹೆನ್ರಿ ಬಿ ಕಗನ್ ಮತ್ತು ಜಪಾನಿನ ರಸಾಯನಶಾಸ್ತ್ರಜ್ಞ ಕೆನ್ಸೋ ಸೋಯಿ ಭಾಜನರಾಗಿದ್ದಾರೆ. ಹೋಮೋ ಕಿರಾಲಿಟಿ ಪ್ರಕೃತಿಯಲ್ಲಿ ಹೇಗೆ ಸ್ವಯಂಪ್ರೇರಿತವಾಗಿ ಹೊರಹೊಮ್ಮಬಹುದು ಎಂಬುದರ ಬಗ್ಗೆ ಹೆನ್ರಿ ಬಿ ಕಗನ್ ಮತ್ತು ಕೆನ್ಸೋ ಸೋಯಿ ಶತಮಾನಗಳಷ್ಟು ಹಳೆಯದಾದಂತಹ ರಹಸ್ಯವನ್ನು ಪರಿಹರಿಸಿದ್ದಾರೆ. ಇಬ್ಬರು ಪ್ರಶಸ್ತಿ ವಿಜೇತರು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಬಹುಮಾನವನ್ನು ಹಂಚಿಕೊಳ್ಳಲಿದ್ದಾರೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ತಿಳಿಸಿದೆ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಮತ್ತು ಪ್ಯಾರಿಸ್ ಒಪ್ಪಂದವನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ ನೀಡಿದೆ. ಫಿಜಿಯಲ್ಲಿ ನಡೆದಂತಹ ಪ್ರೀ ಕಾಪ್ 31 ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್, ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತಹ ಬದ್ಧತೆಗಳ ಅನುಷ್ಠಾನದಲ್ಲಿನ ಅಂತರವನ್ನು ನಿವಾರಿಸಿ ಈಗಾಗಲೇ ನೀಡಿರುವ ಬದ್ಧತೆಗಳನ್ನು ಈಡೇರಿಸಬೇಕು. ಜಾಗತಿಕ ತಾಪಮಾನ ಏರಿಕೆಯನ್ನು 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ಗುರಿ ಸಾಧನೆಗೆ ವೇಗವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದ್ದಾರೆ. ಹವಾಮಾನ ಬದಲಾವಣೆ ಎದುರಿಸಲು ಸಾಮರ್ಥ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು, ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಅಯೋಧ್ಯೆ, ರಾಮಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. ಶತಮಾನಗಳಿಂದ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದ ಈ ಆಶಯ ಸುಮಾರು 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿತ್ತು. ಸರ್ಕಾರ ಈ ಸೂಕ್ಷ್ಮ ವಿಷಯವನ್ನು ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿ ಸೌಹಾರ್ದಯುತ ವಾತಾವರಣವನ್ನು ನಿರ್ಮಿಸಿ ಶಾಂತಿ ಕಾಪಾಡಲು ಎಲ್ಲ ಪಾಲುದಾರರಲ್ಲೂ ಮನವಿ ಮಾಡಿತು. ಪರಿಣಾಮವಾಗಿ 2019 ನವೆಂಬರ್ನಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನ ನೀಡಿ ರಾಮಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶದಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024 ಜನವರಿ 22 ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು ಹಾಗೂ 2025 ನವೆಂಬರ್ನಲ್ಲಿ ಧ್ವಜಾರೋಹಣದೊಂದಿಗೆ ಮಂದಿರದ ಸಂಪೂರ್ಣ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿತು. ಉಕ್ರೇನ್ ಸಂಘರ್ಷವನ್ನು ಪರಿಹರಿಸಲು ಕೊಡುಗೆ ನೀಡಲು ಸಿದ್ಧ ಇರುವುದಾಗಿ ಭಾರತಕ್ಕೆ ರಷ್ಯಾ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಬಿಕ್ಕಟ್ಟಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವ ಗುರಿಯನ್ನು ಹೊಂದಿರುವ ವಿಚಾರಗಳನ್ನು ನೀಡಲು ಭಾರತದ ಇಚ್ಛಾಶಕ್ತಿಯನ್ನು ರಷ್ಯಾ ಶ್ಲಾಘಿಸುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿದ್ದಾರೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯವು ಹೈದರಾಬಾದ್ನಲ್ಲಿ ನೂತನ ಕ್ಯಾಂಪಸ್ ಸ್ಥಾಪಿಸಲು ಯುಜಿಸಿ ವಿಶ್ವವಿದ್ಯಾಲಯ ಅನುದಾನ ಆಯೋಗದಿಂದ ಅನುಮತಿ ಪತ್ರವನ್ನು ಸ್ವೀಕರಿಸಿದೆ. ಇದು ಭಾರತದಲ್ಲಿ ಪದವಿ ನೀಡುವ ಸ್ಥಳವನ್ನು ಸ್ಥಾಪಿಸಲು ಅಧಿಕಾರ ಹೊಂದಿರುವಂತಹ ಮೊದಲ ಸಾರ್ವಜನಿಕ ಅಮೆರಿಕನ್ ವಿಶ್ವವಿದ್ಯಾಲಯವಾಗಲಿದೆ. ಈ ಕ್ಯಾಂಪಸ್ ತೆಲಂಗಾಣದಲ್ಲಿ ಮೊದಲ ವಿದೇಶಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಆಗಿರುತ್ತದೆ. ಕೊಲೊರಾಡೋ ಡೆನ್ವರ್ ವಿಶ್ವವಿದ್ಯಾಲಯ ತನ್ನ ಹೈದರಾಬಾದ್ ಕ್ಯಾಂಪಸ್ನಲ್ಲಿ ವ್ಯವಹಾರ, ಕಂಪ್ಯೂಟಿಂಗ್, ಇಂಜಿನಿಯರಿಂಗ್ ಮತ್ತು ವಿಶ್ಲೇಷಣೆ ಸೇರಿದಂತೆ ಹೆಚ್ಚಿನ ಬೇಡಿಕೆಯ ಕ್ಷೇತ್ರ

ಅಲ್ಲಿ ಕೋರ್ಸ್ಗಳನ್ನು ಆರಂಭಿಸಲಿದೆ. ಕಳೆದ ವರ್ಷ ಇಲಿನಾಯ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈನಲ್ಲಿ ಕ್ಯಾಂಪಸ್ ಸ್ಥಾಪಿಸಿದ ಮೊದಲ ಅಮೆರಿಕ ವಿಶ್ವವಿದ್ಯಾಲಯವಾಯಿತು. ನವದೆಹಲಿಯ ಭಾರತ್ ಮಂಟಪ್ನಲ್ಲಿ ನಾಳೆ 57ನೇ ಜಿಎಸ್ಟಿ ಮಂಡಳಿಯ ಸಭೆ ಜರುಗಲಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಸಭೆಯಲ್ಲಿ ಜಿಎಸ್ಟಿ ಸಂಬಂಧಪಟ್ಟಂತಹ ವಿವಾದಗಳನ್ನು ಬಗೆಹರಿಸಲು ಮತ್ತು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಹರಿವನ್ನು ಸುಧಾರಿಸಲು ಅಗತ್ಯವಿರುವಂತಹ ನೀತಿ ಸುಧಾರಣೆಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ. ಇದರ ಮುಖ್ಯ ಉದ್ದೇಶ ನಿಯಮಗಳ ಪಾಲನೆಗೆ ತಗುಲುವ ಸಮಯ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವುದಾಗಿದೆ. ಇದೇ ವೇಳೆ ಜಿಎಸ್ಟಿ ವ್ಯವಸ್ಥೆಯಲ್ಲಿನ ಮುಂದಿನ ಹಂತದ ಸುಧಾರಣೆಗಳಿಗಾಗಿ ಸರ್ಕಾರ 5 ಅಂಶಗಳ ಯೋಜನೆಯನ್ನು ಪ್ರಸ್ತಾಪಿಸಲಿದೆ ಎಂದು ಹಣಕಾಸು ಸಚಿವಾಲಯದ ಮೂಲಗಳು ತಿಳಿಸಿವೆ. ದೇಶದ ಅಭಿವೃದ್ಧಿ ಪಯಣವನ್ನು ರೂಪಿಸುವಲ್ಲಿ ಮಹಿಳೆಯರು ಇಂದು ಮಹತ್ವದ ಪಾತ್ರ ವಹಿಸುತ್ತಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ರಕ್ಷಣಾ ಅಧಿಕಾರಿಗಳ ರಾಷ್ಟ್ರೀಯ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು ಸಬಲೀಕರಣಗೊಂಡಾಗ ಮತ್ತು ಸುರಕ್ಷಿತವಾಗಿದ್ದಾಗ ಮಾತ್ರ ಅಭಿವೃದ್ಧಿಶೀಲ ಭಾರತದ ಸಂಕಲ್ಪ ಸಾಕಾರಗೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ಮಹಿಳೆಯರಲ್ಲಿ ಭದ್ರತೆ ಮತ್ತು ಘನತೆಯ ಭಾವನೆಯನ್ನು ಮೂಡಿಸುವುದು ಕೇಂದ್ರ ಸರ್ಕಾರದ ಪ್ರಥಮ ಆದ್ಯತೆಯಾಗಿದೆ. ಪ್ರತಿಯೊಂದು ಮನೆಯು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಸಂತ್ರಸ್ತರಿಗೂ ತ್ವರಿತ ನ್ಯಾಯ ದೊರಕಿಸಿಕೊಳ್ಳುವುದು ಸರ್ಕಾರದ ಸಮಾನ ಗುರಿಯಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕ್ಷಯರೋಗ ನಿರ್ಮೂಲನಾ ಕಾರ್ಯಾಗಾರದಲ್ಲಿ ಯುವಜನರ ಸಹಭಾಗಿತ್ವ ಹೆಚ್ಚಿಸುವ ಉದ್ದೇಶದಿಂದ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ನಾಳೆ ಜೋಶ್ ತಂಡಗಳಿಗೆ ಚಾಲನೆಯನ್ನ ನೀಡಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಲಿದೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆಗೆ 2 ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಘಾನ ಸಹಿ. ಫ್ರಾನ್ಸ್ನ ಹೆನ್ರಿ ಪಿ ಕಗನ್ ಜಪಾನ್ನ ಕೆನ್ಸೋ ಸೋಯಿ ಅವರಿಗೆ 2026ರ ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ. ಹವಾಮಾನ ಬದಲಾವಣೆ ತಡೆಗೆ ಕೈಗೊಳ್ಳುವ ಕ್ರಮಗಳನ್ನು ಮತ್ತಷ್ಟು ಬಲಪಡಿಸುವಂತೆ ಜಗತ್ತಿನ ರಾಷ್ಟ್ರಗಳಿಗೆ ಭಾರತ ಕರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.

0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಎಲ್ಲರಿಗೂ ಶುಭ ಸಂಜೆ. ನಗರದಲ್ಲಿ ದೀಪಗಳ ಸಾಲು ಜಗಮಗಿಸ್ತಾ ಇದೆ. ರಸ್ತೆಯ ವಾಹನಗಳು ಮನೆ ಕಡೆ ಮುಖ ಮಾಡ್ತಾ ಇವೆ. ದಿನದ ಧಾವಂತವೆಲ್ಲ ಮುಗಿದು ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗುವಂತಹ ಸಮಯ ಇದು. ಈ ತಂಪಾದ ಸಮಯದಲ್ಲಿ ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ನಿಮ್ಮ ಮುಂದಿನ ಒಂದು ಗಂಟೆಯನ್ನ ರಂಗಾಗಿಸೋಕೆ ಬಂದಿದೆ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಒಲವಿನ ಆಲಾಪ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ದಿನವಿಡೀ ಕೆಲಸದ ಒತ್ತಡದಲ್ಲಿ ಕಳೆದು ಹೋಗಿದ್ದಂತಹ ಮನಸ್ಸಿಗೆ ಸಂಜೆಯ ಹೊತ್ತು ಒಂದು ಪುಟ್ಟ ನೆನಪು ಕಚೆಗಳು ಇಟ್ಟರೆ ಹೇಗಿರುತ್ತೆ? ಇವತ್ತಿನ ನಮ್ಮ ಒಲವಿನ ಆಲಾಪದ ಟಾಪಿಕ್ ಮೊದಲ ಭೇಟಿ ಮತ್ತು ಆ ಮುಗ್ಧ ನೋಟ. ಲೈಫ್ನಲ್ಲಿ 1000 ಜನರನ್ನ ನೋಡ್ತೀವಿ, ಆದರೆ ಆ ಒಬ್ಬ ವ್ಯಕ್ತಿಯನ್ನ ಮೊದಲ ಬಾರಿ ನೋಡಿದಾಗ ಎದೆಯಲ್ಲಾದಂತಹ ಆ ತಳಮಳ, ಆ ಮುಗ್ಧ ನೋಟ ಇವತ್ತಿಗೂ ಹಸಿರಾಗಿರುತ್ತೆ ಅಲ್ವಾ? ಬನ್ನಿ ಇವತ್ತಿನ ಸಂಜೆ ಆ ಸುಂದರ ನೆನಪಿನ ಪುಟಗಳನ್ನ ತಿರುವು ಹಾಕೋಣ. ನಿಮಗಾಗಿ ಇವತ್ತಿನ ಮೊದಲ ಹಾಡು ಮೂಡಿ ಬರ್ತಾ ಇದೆ.

ಮನೆ ಕಡೆ ಡ್ರೈವ್ ಮಾಡ್ತಾ ಇರೋರು ಅಥವಾ ಬಿಸಿ ಬಿಸಿ ಕಾಫಿ ಟೀ ಹೀರ್ತಾ ರೇಡಿಯೋ ಕೇಳ್ತಿರೋರು ಒಮ್ಮೆ ಹಿಂದಕ್ಕೆ ಹೋಗಿ ಯೋಚನೆ ಮಾಡಿ. ಆ ವ್ಯಕ್ತಿಯನ್ನ ನೀವು ಮೊದಲ ಬಾರಿ ನೋಡಿದಂತಹ ಆ ಕ್ಷಣ ನೆನಪಿದೆಯಾ? ಕಾಲೇಜು ಕ್ಯಾಂಪಸ್ಸ, ಬಸ್ ನಿಲ್ದಾಣನ, ಲೈಬ್ರರಿನ, ಅಥವಾ ಯಾವುದೋ ಮದುವೆ ಮನೆಯ ಜನಜಂಗುಳಿಯ? ಅಂದು ಅವರು ಯಾವ ಬಣ್ಣದ ಡ್ರೆಸ್ ಹಾಕಿದ್ರು, ಅವರ ಮುಖದ ಮೇಲೆ ಬಿದ್ದಂತಹ ಆ ಮುಂಗುರುಳು, ಆ ಕ್ಷಣದಲ್ಲಿ ನಮ್ಮ ಎದೆ ಬಡಿತ ಜೋರಾದ ರೀತಿ, ಇವೆಲ್ಲವೂ ಇವತ್ತಿಗೂ ನೆನಪು ಮಾಡಿಕೊಂಡ್ರೆ ನಗು ತರಿಸುತ್ತೆ. ಮಾತುಗಳು ಶುರುವಾಗೋದಕ್ಕೂ ಮುನ್ನವೇ ಇಡೀ ಪ್ರಪಂಚದಲ್ಲಿ ಅವರಿಬ್ಬರೇ ಇರೋ ತರಹ ಕಣ್ಣುಗಳು ಸೆರೆ ಹಿಡಿದಂತಹ ಆ ಮೊದಲ ಮುಗ್ಧ ನೋಟ ಇದೆಯಲ್ಲ, ಅದೇ ಒಲವಿನ ಆರಂಭ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಮೊದಲ ಭೇಟಿಯಲ್ಲಿ ಮಾತುಗಳು ಸದಾ ಕಮ್ಮಿ, ಆದರೆ ಕಣ್ಣುಗಳ ಸಂಭಾಷಣೆ ಅನಂತ. ನಾವು ಅವರನ್ನ ಕದ್ದು ನೋಡುವಾಗ ಅವರು ನಮ್ಮನ್ನೇ ತಿರುಗಿ ನೋಡ್ತಾ ಇದ್ದಾರೆ ಅಂತ ಗೊತ್ತಾದ ಆ ಸೆಕೆಂಡ್ ನೆನಪಿದೆಯಾ? ಇಬ್ರು ಗಾಬರಿಯಿಂದ ದೃಷ್ಟಿ ತಪ್ಪಿಸಿಕೊಂಡು ಮುಖ ತಿರುಗಿಸಿ ಮುಗುಳ್ನಕ್ಕಂತಹ ಆ ಕ್ಷಣ, ಅದಕ್ಕೆ ಜಗತ್ತಿನ ಯಾವ ಭಾಷೆಯಲ್ಲೂ ಬೆಲೆ ಕಟ್ಟೋಕೆ ಸಾಧ್ಯ ಇಲ್ಲ. ಅಲ್ಲಿ ಯಾವುದೇ ಮುಖವಾಡಗಳಿರಲಿಲ್ಲ, ಕಪಟವಿರಲಿಲ್ಲ, ಬರೀ ಮುಗ್ಧ ಆಕರ್ಷಣೆ ಇತ್ತು. ಆ ಮುಗ್ಧ ನೋಟವೇ ಇಬ್ಬರ ನಡುವೆ ಒಂದು ಅದೃಶ್ಯ ಸೇತುವೆಯನ್ನೇ ಕಟ್ಟಿಬಿಟ್ಟಿತ್ತು.

0: ನೋಟಗಳ ವಿನಿಮಯ ಆದ್ಮೇಲೆ ಬರುವಂತಹ ಆ ಮೊದಲ ಮಾತುಕತೆಯ ಮುಜುಗರ. ಎದುರಿಗೆ ಹೋಗಿ ನಿಂತಾಗ ಧ್ವನಿ ನಡುಗಿ ಹೇಳಬೇಕು ಅಂತ ಇದ್ದಂತಹ ಮಾತುಗಳೆಲ್ಲ ಮರೆತು ಹೋಗಿ ಕೇವಲ ಒಂದು ಸಣ್ಣ ಹಾಯ್ ಹೇಳೋದಕ್ಕೆ ಪರದಾಡಿದಂತಹ ಆ ಸಂಕೋಚ ಪ್ರತಿಯೊಬ್ಬರ ಲೈಫ್ನಲ್ಲೂ ನಡೆದಿರುತ್ತೆ. ಆಫೀಸ್ನಲ್ಲಿ ಸಮಾಜದಲ್ಲಿ ಎಷ್ಟೇ ಧೈರ್ಯವಾಗಿ ಮಾತಾಡುವಂತಹ ವ್ಯಕ್ತಿಯು ಆ ಮೊದಲ ಪ್ರೀತಿಯ ಮುಗ್ಧತೆಯ ಎದುರು ನಿಂತಾಗ ಸಣ್ಣ ಮಗುವಿನಂತೆ ತಡಬರಿಸ್ಬಿಡ್ತಾನೆ. ಆ ಮುಜುಗರ, ಆ ನಾಚಿಕೆಯೇ ಆ ದಿನದ ಅತಿ ದೊಡ್ಡ ಸೌಂದರ್ಯ. ಆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಇವತ್ತಿಗೂ ಎದೆಯಲ್ಲಿ ಅದೇ ರೀತಿಯಾದಂತಹ ತಂಪು ಹರಿಯುತ್ತೆ.
1: ಪುನಃ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಒಲವಿನ ಆಲಾಪ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ವರ್ಷಗಳು ಉರುಳಬಹುದು, ಬದುಕಿನಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಸಂಬಂಧಗಳು ಪ್ರಬುದ್ಧವಾಗಬಹುದು, ಆದರೆ ಇವತ್ತಿಗೂ ಅವರ ಮುಖವನ್ನು ನೋಡಿದಾಗ ಅಥವಾ ಕಣ್ಣು ಮುಚ್ಚಿ ಅವರ ನೆನಪುಗಳನ್ನು ತಂದಾಗ ಆ ಮೊದಲ ದಿನ ಕಂಡಂತಹ ಅದೇ ಮುಗ್ಧ ನೋಟವೇ ಮತ್ತೆ ಎದುರು ಬಂದು ನಿಲ್ಲುತ್ತೆ. ಮೊದಲ ನೋಟಕ್ಕೆ ಸಾವಿಲ್ಲ, ಅದು ನಮ್ಮ ಮನಸ್ಸಿನ ಆಲ್ಬಮ್ನಲ್ಲಿ ಸದಾ ಬಣ್ಣಗುಂದದ ಫೋಟೋದಂತೆ ಉಳಿದಿರುತ್ತೆ. ಈ ಸುಂದರ ಭಾವದೊಂದಿಗೆ ಇದೀಗ ಈ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ.

ಸ್ನೇಹಿತರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಇದು ನಿಮ್ಮ ಪ್ರೀತಿಯ ಒಲವಿನ ಆಲಾಪ. ಮೊದಲ ಭೇಟಿಯ ಆ ಮುಗ್ಧತೆ ನಿಮ್ಮ ಬದುಕಿನಲ್ಲಿ ಸದಾ ಹೀಗೆ ಹಸಿರಾಗಿರಲಿ. ಈಗ ರಾತ್ರಿಯ ಊಟದ ಸಮಯ. ಕುಟುಂಬದ ಜೊತೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕುಳಿತು ಆರಾಮಾಗಿ ಊಟವನ್ನು ಎಂಜಾಯ್ ಮಾಡಿ. ಇವತ್ತಿನ ಒಲವಿನ ಆಲಾಪದ ಈ ಸುಂದರ ಪಯಣ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮತ್ತೊಂದು ಒಲವಿನ ಆಲಾಪದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಅಲ್ಲಿಯವರೆಗೂ ಕೇಳ್ತಾರೆ, ಇದು ನಿಮ್ಮ ಆಲ್ ಟೈಮ್ ಫೇವರೇಟ್ ಎಫ್ಎಂ ರೇನ್ಬೋ 101.3.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ
3: ಆಕಾಶವಾಣಿ ಎಫ್ಎಂ ರೇನ್ಬೋ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕ್ರಮವಾಗಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಕಹಾ ದೂರದರ್ಶಿ ನೀತಿಯೋ ಔರ್ ಕಡಿ ಮೆಹನತ್ ಕೆ ಬಲ್ ಪರ್ ಭಾರತ 2047 ತಕ್ ಏಕ್ ವಿಕಸಿತ ರಾಷ್ಟ್ರ ಬನ್ನೆ ಕಾ ಅಪ್ನಾ ಸಪ್ನಾ ಅವಶ್ಯ ಪೂರಾ ಕರೇಗಾ. ಉನ್ಹೊನೆ ಸರ್ಕಾರ ಪ್ರಮುಖ ಕೆ ರೂಪ ಮೇ ಲಗಾತಾರ 25 ವರ್ಷೋ ಕಿ ಜನ ಸೇವಾ ಪೂರಿ ಕಿ. ಭಾರತ ನೆ ಕಾಲಾ ಸಾಗರ್ ಕ್ಷೇತ್ರ ಮೇ ವಾಣಿಜ್ಯಿಕ ಜಹಾಜೋ ಪರ್ ಹುಯೇ ಹಮಲೋ ಕಿ ನಿಂದಾ ಕಿ ಹೈ. ಕಹಾ ಭಾರತ ರೂಸ್ ಯುಕ್ರೇನ್ ಸಂಘರ್ಷ ಕೆ ಸಮಾಧಾನ ಕೆ ಲಿಯೇ ದೋನೋ ದೇಶೋ ಸೆ ಬಾತ್ಚೀತ್ ಕರ್ ರಹಾ ಹೈ. ರೂಸ್ ನೆ ಯುಕ್ರೇನ್ ಸಂಘರ್ಷ ಕೆ ಸಮಾಧಾನ ಮೇ ಯೋಗದಾನ ದೇನೆ ಕಿ ಭಾರತ ಕಿ ತತ್ಪರತಾ ಕೆ ಲಿಯೇ ಆಭಾರ ವ್ಯಕ್ತ ಕಿಯಾ. ರಿಸರ್ವ್ ಬ್ಯಾಂಕ್ ನೆ ಲಗಭಗ 4 ವರ್ಷೋ ಮೇ ರೆಪೋ ದರ ಮೇ 25 ಆಧಾರ ಅಂಕಿ ವೃದ್ಧಿ ಕರ್ಕೆ ಇಸೆ 5.5% ಕರ್ ದಿಯಾ. ಚಾಲೂ ವಿತ್ತ ವರ್ಷ ಕೆ ಲಿಯೇ GDP ವೃದ್ಧಿ ದರ 7.1% ರಹನೆ ಕಾ ಅನುಮಾನ. ಪ್ರಧಾನಮಂತ್ರಿ ಕಲ್ ನೈ ದಿಲ್ಲಿ ಮೇ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಕಾ ಉದ್ಘಾಟನ್ ಕರೆಂಗೆ. ಸ್ವೀಡಿಶ್ ರಾಯಲ್ ಅಕಾಡೆಮಿ ಆಫ್ ಸೈನ್ಸಸ್ ನೆ ವರ್ಷ 2026 ಕಾ ರಸಾಯನ ವಿಜ್ಞಾನ ಮೇ ನೊಬೆಲ್ ಪುರಸ್ಕಾರ ಫ್ರಾನ್ಸ್ ಕೆ ಹೆನ್ರಿ ಕಾಗನ್ ಔರ್ ಜಪಾನ್ ಕೆ ಕೆನ್ಸೋ ಸ್ವಾಯ್ ಕೋ ದೇನೆ ಕಿ ಘೋಷಣಾ ಕಿ. ಔರ್ ಪ್ಯಾರಾಲಿಂಪಿಕ್ ಚಾಂಪಿಯನ್ ಪ್ರಮೋದ್ ಭಗತ್ ಔರ್ ಭಾವಿನಾ ಪಟೇಲ್ ಏಷ್ಯಾಯಿ ಪ್ಯಾರಾ ಖೇಲೋ ಕೆ ಉದ್ಘಾಟನ್ ಸಮಾರೋಹ ಮೇ ಭಾರತೀಯ ದಲ್ ಕೆ ಧ್ವಜವಾಹಕ್ ಹೋಂಗೆ. ಔರ್ ಅಬ್ ಸಮಾಚಾರ ವಿಸ್ತಾರ ಸೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆ ಆಜ್ ಸರ್ಕಾರ ಪ್ರಮುಖ ಕೆ ರೂಪ ಮೇ ನಿರಂತರ 25 ವರ್ಷೋ ಕಿ ಜನ ಸೇವಾ ಪೂರಿ ಕಿ. ಶ್ರೀ ಮೋದಿ ನೆ ಸುಬಹ ನೈ ದಿಲ್ಲಿ ಕೆ ಸರೋಜಿನಿ ನಗರ್ ಸ್ಥಿತ ಶ್ರೀ ವಿನಾಯಕ್ ಮಂದಿರ್ ಕಾ ದೌರಾ ಕಿಯಾ ಔರ್ ವಹಾ ಪೂಜಾ ಅರ್ಚನಾ ಕಿ. ಇಸ್ ಅವಸರ್ ಪರ್ ಪ್ರಧಾನಮಂತ್ರಿ ನೆ ನೈ ದಿಲ್ಲಿ ಮೇ ಆಯೋಜಿತ ವಿಕಸಿತ ಭಾರತ ಸಂಕಲ್ಪ ಸಭಾ ಕೋ ಸಂಬೋಧಿತ ಕಿಯಾ. ಉನ್ಹೊನೆ ಕಹಾ ಕಿ ದೂರದರ್ಶಿ ನೀತಿಯೋ ಔರ್ ಕಡಿ ಮೆಹನತ್ ಕೆ ಮಾಧ್ಯಮ ಸೆ ಭಾರತ 2047 ತಕ್ ಏಕ್ ವಿಕಸಿತ ರಾಷ್ಟ್ರ ಬನ್ನೆ ಕೆ ಅಪ್ನೆ ಸಪ್ನೆ ಕೋ ಅವಶ್ಯ ಪೂರಾ ಕರೆಗಾ. ಪ್ರಧಾನಮಂತ್ರಿ ನೆ ಕಹಾ ಕಿ ಯೇ ಭಾರತ್ ಕೆ ಲಿಯೇ ಬಡೆ ಲಕ್ಷ್ಯ ನಿರ್ಧಾರಿತ ಕರ್ನೆ ಕಾ ಸಮಯ ಹೈ.
5: ವಿಕಸಿತ ಭಾರತ್ ಕಾ ಲಕ್ಷ್ಯ ಆತ್ಮನಿರ್ಭರ್ ಭಾರತ್ ಕಾ ಲಕ್ಷ್ಯ ಇಕಾನಮಿ ಕೋ ಟಾಪ್ 3 ಮೇ ಲಾನೆ ಕಾ ಲಕ್ಷ್ಯ ಗರಿಬಿ ಕಾ ನಾಮೋ ನಿಶಾನ್ ಮಿಟಾನೆ ಕಾ ಲಕ್ಷ್ಯ ಡ್ರಗ್ಸ್ ಫ್ರೀ ಇಂಡಿಯಾ ಮನಾನೆ ಕಾ ಲಕ್ಷ್ಯ ಹಮೇ ಐಸಾ ಭಾರತ್ ಬನಾನಾ ಹೈ ಲಕ್ಷ್ಯ ಐಸೆ ಹೋ ಕಿ ಹರ್ ಕ್ಷೇತ್ರ ಮೇ ತಿರಂಗಾ ಸ್ಥಾನ ಸೇ ಲಹರಾಯೆ.
4: श्री मोदी ने कहा कि पहले आयात बढ़ाने के प्रयास किए जाते थे जबकि आज भारत निर्यात के नए रिकॉर्ड बना रहा है.
5: भारत के रिजिलियंस की चर्चा होती पॉलिसी पैरालिसिस की चर्चा होती थी और आज रिफॉर्म्स एक्सप्रेस की चर्चा होती तब इम्पोर्ट बढ़ाने के रास्ते खोजे जाते थे और आज एक्सपोर्ट के नए रिकॉर्ड बन रहे हैं. तब हम अपनी जरूरत के मोबाइल फोन भी इम्पोर्ट करते थे और आज मेड इन इंडिया मोबाइल फोन का जलवा है. तब पूरे भारत में ब्लैकआउट ये ग्लोबल हेडलाइन बनती थी और आज भारत की सोलर पावर कैपेसिटी के चर्चे होते हैं.
4: जापान भूटान फिलीपींस बेल्जियम नेपाल नाइजीरिया

0: Ayad Mamadov came under attack while it was flying in the Black Sea. There were three internationals on board, and all of them are safe, but one of them was injured and is receiving medical treatment. The second ship, a Togo-flagged ship, Alpha Watanalso, came under attack yesterday. Expanding on India's broader diplomatic efforts to address the root cause of regional volatility, Mr. Jaiswal emphasized New Delhi's ongoing communication channels with both Moscow and Kiev.
1: On the issue of Ukraine conflict, India has consistently maintained that dialogue and diplomacy are the way forward. You very well are aware of our position. Prime Minister on multiple occasions has expressed that this is not an era of war and no solution lies in the battlefield. In Bishkek, as you would recollect, when he met President Putin, he did note and underline that time has come for endless war to now give way to end of war.
0: Meanwhile, Russia has expressed gratitude to India for its readiness to contribute to resolving the Ukraine conflict. Kremlin spokesman Dmitry Peskov said Moscow appreciates New Delhi's willingness to offer ideas aimed at finding a peaceful solution to the crisis. After nearly 3.5 years, the Reserve Bank of India, RBI, today raised the key benchmark policy rate by 25 basis points to 5.5% in a bid to contain rising inflation amid continuing global and geopolitical uncertainties. The last repo rate hike was in February 2023, when the RBI raised the rate by 0.25% to 6.5%. It kept the rate unchanged through 2023-24 before beginning its rate cut cycle in 2025. Announcing the bi-monthly monetary policy, RBI Governor Sanjay Malhotra said the Monetary Policy Committee unanimously decided to raise the policy repo rate by 25 basis points. The RBI also projected real GDP growth for the current financial year at 7.1%, with growth projected at 7.2% in the second quarter, 6.9% in the third quarter, and 6.8% in the fourth quarter. This is Akashvani. You're listening to the news at 9. Stay connected with AIR News. Follow us on X at AIR News Alerts and visit newsonair.gov.in for the latest updates. Welcome back. Prime Minister Narendra Modi will inaugurate the 10th edition of the India Mobile Congress at Yashobhoomi in New Delhi tomorrow. It will showcase India's remarkable progress in telecommunications, digital connectivity and technological innovation, while providing a global platform for collaboration, investment and knowledge exchange. Prime Minister Modi has called for a free, open and rule-based global maritime order that brings greater peace and progress for all. Mr. Modi said this in a written message to the third edition of Sagar Manthan, the Great Oceans Dialogue, which is being organized by the Ministry of Ports, Shipping and Waterways and the Observer Research Foundation in New Delhi. The 2026 Nobel Prize in Chemistry has been awarded to French chemist Henri B. Cargan and Japanese chemist Kenzo Soai for their pioneering discoveries of non-linear effects and autocatalysis in asymmetric organic synthesis. The Royal Swedish Academy of Sciences today said Cargan and Soai solved a century-old mystery of how molecular asymmetry or homochirality can emerge spontaneously in nature. Paralympic champions Pramod Bhagat and Bhavina Patel will lead the Indian contingent as flag bearers at the opening ceremony of the Asian Para Games, which will get underway later this month. The games will be held from the 18th to the 24th of October at Aichi Nagoya in Japan, with athletes from across Asia competing in the grand sporting event. Para badminton star Pramod Bhagat has won 6 Asian Para Games medals, including 2 gold and 4 bronze between 2014 and 2023. Para table tennis player Bhavina Patel has also won 2 Asian Para Games medals, a silver and a bronze, between 2018 and 2023. And now before we end the bulletin, the headlines once again. Prime Minister Narendra Modi says India will definitely fulfill its dream of becoming a developed nation by 2047 through visionary policies and hard work. Completes 25 years of continuous public service as head of government. India condemns attacks on commercial shipping in Black Sea region, says New Delhi engaging Moscow and Kiev to bring peace. Russia expresses gratitude to India for its readiness to contribute to resolving the Ukraine conflict. RBI raises repo rate by 25 basis points to 5.5% in nearly 4 years, also projects GDP growth rate at 7.1% for current financial year. Prime Minister to inaugurate India Mobile Congress in New Delhi tomorrow. French-Japanese scientist duo win 2026 Nobel Prize in Chemistry. That is all in the news at 9. Good night.
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ವಿಷಯ ತ್ಯಾಜ್ಯದಿಂದ ಸಾರ್ಥಕತೆಗೆ. ಕಳೆದ ದಶಕಕ್ಕೂ ಮುಂಚೆ ಭಾರತೀಯ ಮಾರುಕಟ್ಟೆಯಲ್ಲಿ ನಡೆದಾಡುವಾಗ ಪ್ರತಿಯೊಂದು ಖರೀದಿಯ ಜೊತೆಗೂ ಪಾಲಿಥೀನ್ ಎಂದು ಕರೆಯಲ್ಪಡುವ ಪ್ಲಾಸ್ಟಿಕ್ ಚೀಲ ಸಿಗುತ್ತಿತ್ತು. ತರಕಾರಿಗಳು, ಬಟ್ಟೆಗಳು, ಆಹಾರ ಪದಾರ್ಥಗಳು ಮತ್ತು ಇತರೆ ಪ್ರತಿಯೊಂದು ವಸ್ತುವನ್ನು ತರಲು ಈ ಚೀಲಗಳನ್ನೇ ಬಳಸಲಾಗುತ್ತಿತ್ತು. ಇಂದು ದೇಶಾದ್ಯಂತ ಇರುವ ಮಾರುಕಟ್ಟೆಗಳು ವೇಗವಾಗಿ ಪ್ಲಾಸ್ಟಿಕ್ ಮುಕ್ತವಾಗುತ್ತಿವೆ. ಅನೇಕ ಗ್ರಾಹಕರು ಮನೆಯಿಂದಲೇ ಬಟ್ಟೆ ಚೀಲಗಳನ್ನು ತರುತ್ತಿದ್ದಾರೆ. ವ್ಯಾಪಾರಿಗಳು ಮರುಬಳಕೆ ಮಾಡಬಹುದಾದ ಪರ್ಯಾಯಗಳನ್ನು ಒದಗಿಸುತ್ತಿದ್ದಾರೆ. ನಿವಾಸಿಗಳು ಮನೆಯಲ್ಲೇ ಹಸಿ ಮತ್ತು ಒಣ ತ್ಯಾಜ್ಯವನ್ನು ವಿಂಗಡಿಸುತ್ತಿದ್ದಾರೆ. ಮನೆಗಳಿಂದ ಸಂಗ್ರಹಿಸಿದ ಪ್ಲಾಸ್ಟಿಕ್ ಕಸದ ರಾಶಿಯನ್ನು ಸೇರುವ ಬದಲು ಮರುಸಂಗ್ರಹಣಾ ಕೇಂದ್ರ ತಲುಪುತ್ತಿದೆ. ಅದರಲ್ಲಿ ಕೆಲವು ಪ್ಲಾಸ್ಟಿಕ್ ಹೊಸ ವಸ್ತುವಾಗಿ ಮರುಜನ್ಮ ಪಡೆಯುತ್ತಿದೆ. ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಸುಧಾರಿತ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳೊಂದಿಗೆ ಭಾರತ ತನ್ನ ಪ್ಲಾಸ್ಟಿಕ್ ಕಥೆಯನ್ನು ಬದಲಿಸಲು ಪ್ರಾರಂಭಿಸಿತು. 2014 ಅಕ್ಟೋಬರ್ 2 ಪ್ರಾರಂಭವಾದ ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಮತ್ತು ಮರುಸಂಗ್ರಹಣಾ ವ್ಯವಸ್ಥೆಗಳನ್ನು ಬಲಪಡಿಸಿದೆ. ಜುಲೈ 1, 2022 ಗುರುತಿಸಲಾದ ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಆದರೆ ಈ ಬದಲಾವಣೆ ಒಂದೇ ರಾತ್ರಿಯಲ್ಲಿ ಸಂಭವಿಸಿದ್ದಲ್ಲ ಅಥವಾ ಕೇವಲ ನಿಯಮಗಳಿಂದ ಮಾತ್ರ ಬಂದಿದ್ದಲ್ಲ. ಇದು ಜಾಗೃತಿ, ಸ್ಥಳೀಯ ಕ್ರಿಯೆ ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ಬೆಳೆದ ಸಣ್ಣ ಸಣ್ಣ ಅಭ್ಯಾಸಗಳ ಮೂಲಕ ಸಾಧ್ಯವಾಗಿದೆ. ಒಟ್ಟಾರೆಯಾಗಿ ಇವು ಪ್ಲಾಸ್ಟಿಕ್ನ ಸಂಪೂರ್ಣ ಚಕ್ರವನ್ನು ಕಡಿತಗೊಳಿಸುವುದು, ಮರುಬಳಕೆ, ಮರಳಿಸುವಿಕೆ, ಮರುಸಂಗ್ರಹಣೆ ಮತ್ತು ಮರುಸೃಷ್ಟಿ ಎಂಬ ತತ್ವಗಳ ಮೂಲಕ ತಲುಪುತ್ತವೆ. ತಿರುಚಿನಪಳ್ಳಿಯ ಮಾರುಕಟ್ಟೆಗಳಲ್ಲಿ ನಿರಂತರವಾಗಿ ಉಪಯೋಗಿಸಲಾಗುತ್ತಿದ್ದ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಲು ನಗರ ಪಾಲಿಕೆ 2022 ಅಭಿಯಾನವೊಂದನ್ನು ಪ್ರಾರಂಭಿಸಿತು. 220 ವ್ಯಾಪಾರಿಗಳನ್ನು ಒಳಗೊಂಡ ತೆನ್ನೂರ್, ಕೆಕೆ ನಗರ ಮತ್ತು ಉರೆಯೂರ್ ಎಂಬ 3 ರೈತ ಮಾರುಕಟ್ಟೆಗಳನ್ನು ಈ ತೀವ್ರ ಕಾರ್ಯಚಟುವಟಿಕೆಗಾಗಿ ಆಯ್ಕೆ ಮಾಡಲಾಯಿತು. ತಿರುಚಿನಪಳ್ಳಿ ನಗರ ಪಾಲಿಕೆಯು ವ್ಯಾಪಾರಿಗಳೊಂದಿಗೆ ಮಾತುಕತೆ ನಡೆಸಿ ಏಕಬಳಕೆ ಪ್ಲಾಸ್ಟಿಕ್ನಿಂದ ಪರಿಸರಕ್ಕಾಗುವ ಹಾನಿಯನ್ನು ವಿವರಿಸಿತು ಹಾಗೂ ಸುಸ್ಥಿರ ಪರ್ಯಾಯಗಳನ್ನು ಬಳಸಲು ಪ್ರೋತ್ಸಾಹಿಸಿತು. ತುಣಿಪೈ ತಿರುವಿಳ ಬಟ್ಟೆ ಚೀಲಗಳ ಹಬ್ಬ ಶೀರ್ಷಿಕೆಯ ಯೋಜನೆಯು ಗ್ರಾಹಕರು ಮರುಬಳಕೆ ಮಾಡಬಹುದಾದ ಬಟ್ಟೆ ಚೀಲಗಳನ್ನು ಬಳಸುವಂತೆ ಪ್ರೇರೇಪಿಸಿತು. ಇದರ ಫಲಿತಾಂಶಗಳು ಗಮನಾರ್ಹವಾಗಿದ್ದವು. ತೆನ್ನೂರ್ ಮಾರುಕಟ್ಟೆಯು 1 2,200 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ತಡೆಗಟ್ಟಿದರೆ ಕೆಕೆ ನಗರ 4 620 ಕೆಜಿ ಮತ್ತು ಉರೆಯೂರ್ 6 300 ಕೆಜಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿದೆ. ತೈಲ ಎಟಿಎಂ ಮರುಬಳಕೆಯ ಆಯ್ಕೆಯನ್ನು ಮತ್ತಷ್ಟು ಸುಲಭಗೊಳಿಸುತ್ತದೆ. ಬಟ್ಟೆ ಚೀಲವು ಪ್ಲಾಸ್ಟಿಕ್ ಚೀಲಕ್ಕೆ ಸರಳ ಪರ್ಯಾಯವಾಗಿದೆ, ಆದರೆ ಅದನ್ನು ದೈನಂದಿನ ಖರೀದಿಯ ಭಾಗವಾಗಿಸಲು ಸುಲಭ ಲಭ್ಯತೆಯ ಅಗತ್ಯವಿರುತ್ತದೆ. ಮಹಾರಾಷ್ಟ್ರದ ವಿಟಾನಗರದಲ್ಲಿ ನಗರ ಪರಿಷತ್ತು ಸಾರ್ವಜನಿಕರಿಗೆ ಮರುಬಳಕೆ ಮಾಡಬಹುದಾದ ಹತ್ತಿ ಚೀಲಗಳನ್ನು ಒದಗಿಸಲು ಜನನಿಬಿಡ ಸ್ಥಳಗಳಲ್ಲಿ 5 ತೈಲ ಎಟಿಎಂಗಳನ್ನು ಸ್ಥಾಪಿಸಿದೆ. ಈ ಯಂತ್ರಗಳು ವೆಂಡಿಂಗ್ ಯಂತ್ರಗಳಂತೆ ಕೆಲಸ ಮಾಡುತ್ತವೆ. ಗ್ರಾಹಕರು ನಾಣ್ಯ ಅಥವಾ ನೋಟನ್ನು ಯಂತ್ರಕ್ಕೆ ಹಾಕುವ ಮೂಲಕ ಬಟ್ಟೆ ಚೀಲವನ್ನು ಪಡೆಯಬಹುದು. ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ ತಂತ್ರಜ್ಞಾನದ ಆಧಾರದ ಮೇಲೆ ನಿರ್ಮಿತವಾಗಿರುವ ಈ ಯಂತ್ರಗಳು ಚೀಲಗಳ ಲಭ್ಯತೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುತ್ತವೆ ಮತ್ತು ಚೀಲಗಳ ಸಂಖ್ಯೆ ನಿಗದಿತ ಮಟ್ಟಕ್ಕಿಂತ ಕಡಿಮೆಯಾದಾಗ ನಗರ ಪರಿಷತ್ತಿಗೆ ಮಾಹಿತಿ ರವಾನಿಸುತ್ತವೆ. ಈ ಉಪಕ್ರಮವು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದೆ. ಸ್ಥಳೀಯ ಸ್ವಸಹಾಯ ಗುಂಪುಗಳ ಮಹಿಳೆಯರು ಈ ಯಂತ್ರಗಳ ಮೂಲಕ ಪೂರೈಸಲಾಗುವ ಚೀಲಗಳನ್ನು ಹೊಲಿಯುತ್ತಿದ್ದಾರೆ. ಇಲ್ಲಿಯವರೆಗೆ ಸುಮಾರು 6,000 ಚೀಲಗಳು ಮಾರಾಟವಾಗಿದ್ದು ವಾರದ ಸಂತೆಯ ದಿನದಂದು ಒಂದೇ ದಿನದಲ್ಲಿ ಸುಮಾರು 200 ಚೀಲಗಳು ಮಾರಾಟವಾಗುತ್ತಿವೆ. ಮಹಾರಾಷ್ಟದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಕೈಗೊಳ್ಳಲಾದ ವ್ಯಾಪಕ ಪ್ರಯತ್ನಗಳ ಭಾಗವಾಗಿ ತೈಲ ಎಟಿಎಂ ಜಾರಿಗೆ ಬಂದಿದೆ. ನಗರಗಳು, ಮಾರುಕಟ್ಟೆ ಪರಿಶೀಲನೆ, ದಂಡನೆಗಳು, ಬೀದಿ ನಾಟಕ ಮತ್ತು ಸಾರ್ವಜನಿಕ ಅಭಿಯಾನಗಳ ಮೂಲಕ ಕಾನೂನು ಜಾರಿ ಹಾಗೂ ಜಾಗೃತಿ ಎರಡನ್ನೂ ಒಟ್ಟಾಗಿ ನಡೆಸಲಾಗುತ್ತಿದೆ. ಇಂದಾಪುರದಲ್ಲಿ ಅಧಿಕಾರಿಗಳು 25 ಕೆಜಿ ಪ್ಲಾಸ್ಟಿಕ್ ಚೀಲಗಳನ್ನು

ವಶಪಡಿಸಿಕೊಂಡು 90,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಅದೇ ಸಮಯದಲ್ಲಿ ಸಮುದಾಯಗಳು ಪ್ರಾಯೋಗಿಕ ಪರ್ಯಾಯಗಳನ್ನು ಉತ್ತೇಜಿಸುತ್ತಿವೆ. ವಾರ್ಧಾದಲ್ಲಿ ಸ್ವಸಹಾಯ ಗುಂಪೊಂದು 17,000 ಕಾಗದ ಚೀಲಗಳನ್ನು ವಿತರಿಸಿದ್ದರೆ ಮರುಬಳಕೆಗಾಗಿ ಬಟ್ಟೆ ಮತ್ತು ಸೆಣಬಿನ ಚೀಲಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಈ ಎಲ್ಲ ಪ್ರಯತ್ನಗಳು ಒಟ್ಟಾಗಿ ದೈನಂದಿನ ಜೀವನದಲ್ಲಿ ಪ್ಲಾಸ್ಟಿಕ್ ಮುಕ್ತ ಆಯ್ಕೆಗಳನ್ನು ಹೆಚ್ಚು ಸುಲಭವಾಗಿ ಲಭ್ಯವಾಗುವಂತೆ ಮಾಡುತ್ತಿವೆ. ಖಾಲಿ ಹಾಲಿನ ಪ್ಯಾಕೆಟ್ ಒಂದರಿಂದ ಮನೆಗೆ ಏನಾದರೂ ಪ್ರತಿಫಲ ಸಿಗುವಂತಿದ್ದರೆ ಹೇಗೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮರು ಖರೀದಿ ಯೋಜನೆಯು ನಿವಾಸಿಗಳನ್ನು ಬಳಸಿದ ಪ್ಲಾಸ್ಟಿಕ್ ಹಾಲಿನ ಪ್ಯಾಕೆಟ್ಗಳನ್ನು ಬಿಸಾಡುವ ಬದಲು ಹಿಂತಿರುಗಿಸಲು ಪ್ರೇರೇಪಿಸುತ್ತಿದೆ. ಗ್ರಾಹಕರು ಬಳಸಿದ ಪ್ಯಾಕೆಟ್ಗಳನ್ನು ನೀಡಿ ತಾಜಾ ಹಾಲು ಮತ್ತು ರಿಯಾಯಿತಿಗಳು ಸೇರಿದಂತೆ ವಿವಿಧ ಪ್ರತಿಫಲಗಳನ್ನು ಪಡೆಯಬಹುದಾದ ಸಂಗ್ರಹಣಾ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಜಾಗೃತಿ ಅಭಿಯಾನಗಳು ನಿವಾಸಿಗಳು ಇದರಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದವಲ್ಲದೆ ಮರುಬಳಕೆ ಮತ್ತು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯ ಪ್ರಾಮುಖ್ಯತೆಯನ್ನು ಎತ್ತಿಹಿಡಿದವು. ಈ ಯೋಜನೆಯನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮಗ್ರ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಶ್ರೀ ವಿಜಯಪುರಂ ನಗರಸಭೆ ಸಹಯೋಗದೊಂದಿಗೆ ಕೈಗೊಳ್ಳಲಾಯಿತು. ನವೆಂಬರ್ 2024 ವೇಳೆಗೆ 17,600 ಹಾಲಿನ ಪ್ಯಾಕೆಟ್ಗಳನ್ನು ಸಂಗ್ರಹಿಸಲಾಗಿದ್ದು ನಿವಾಸಿಗಳಿಗೆ ಪ್ರತಿಫಲವಾಗಿ 352 ಲೀಟರ್ ಹಾಲನ್ನು ನೀಡಲಾಗಿದೆ. ಒಂದು ಸರಳ ಪ್ರೋತ್ಸಾಹಕವು ಜವಾಬ್ದಾರಿಯುತ ತ್ಯಾಜ್ಯ ವಿಲೇವಾರಿಯನ್ನು ಸಮುದಾಯದ ಅಭ್ಯಾಸವನ್ನಾಗಿ ಹೇಗೆ ಪರಿವರ್ತಿಸುತ್ತದೆ ಎಂಬುದಕ್ಕೆ ಈ ಮಾದರಿ ಸಾಕ್ಷಿಯಾಗಿದೆ. ಪ್ಲಾಸ್ಟಿಕ್ ತ್ಯಾಜ್ಯದ ಮರುಬಳಕೆ ಮೂಲಕ ಬೆಂಗಳೂರನ್ನು ಹೆಚ್ಚು ಹಸಿರಾಗಿಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ಪ್ಲಾಸ್ಟಿಕ್ ಅಸೋಸಿಯೇಷನ್ ಪ್ರಕಾರ ನಗರದಲ್ಲಿ ಪ್ರತಿ ವ್ಯಕ್ತಿಯ ಪ್ಲಾಸ್ಟಿಕ್ ಬಳಕೆ ತಿಂಗಳಿಗೆ ಸುಮಾರು 16 ಕೆಜಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮದ ಪ್ರಾಜೆಕ್ಟ್ ಪೃಥ್ವಿ ಯೋಜನೆ ಬಿಸಾಡಿದ ಪ್ಲಾಸ್ಟಿಕ್ಗೆ ಹೊಸ ಜನ್ಮ ನೀಡಲು ನೆರವಾಗುತ್ತಿದೆ. ಈ ಯೋಜನೆಯಡಿ ಸಫಾಯಿ ಸಾಥಿಗಳಿಗೆ ಅನುಕೂಲವಾಗುವಂತೆ 2019 ಸ್ವಚ್ಛತಾ ಕೇಂದ್ರ ಎಂಬ ವಸ್ತು ಮರು ಸಂಗ್ರಹಣಾ ಸೌಲಭ್ಯವನ್ನು ಸ್ಥಾಪಿಸಲಾಯಿತು. ಈ ಕೇಂದ್ರವು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ವಿಂಗಡಿಸುತ್ತದೆ ಮತ್ತು ಸಂಸ್ಕರಿಸಿದ ವಸ್ತುವನ್ನು ಪುನರ್ಬಳಕೆದಾರರಿಗೆ ಸೂಕ್ತವಾಗುವಂತೆ ಮಾಡುತ್ತದೆ. ಈ ಸೌಲಭ್ಯ ಕೋವಿಡ್-19 ಸಾಂಕ್ರಾಮಿಕ ರೋಗದ ಸಮಯದಲ್ಲಿ 76 ಸಫಾಯಿ ಸಾಥಿಗಳಿಗೆ ಉದ್ಯೋಗವನ್ನು ಒದಗಿಸಿತು. ಹಸಿರು ದಳ ಎಂಬ ಸಾಮಾಜಿಕ ಸಂಸ್ಥೆ ನಿರ್ವಹಿಸುತ್ತಿರುವ ಈ ಕೇಂದ್ರವು ತ್ಯಾಜ್ಯ ಮರು ಸಂಗ್ರಹಣೆಯನ್ನು ಜೀವನೋಪಾಯದೊಂದಿಗೆ ಸಂಯೋಜಿಸುತ್ತದೆ. ಸಂಸ್ಕರಿಸಿದ ಪ್ಲಾಸ್ಟಿಕ್ ಅನ್ನು ರಸ್ತೆಗಳು, ಕೃಷಿ ನೀರಾವರಿ ಪೈಪ್ಗಳು ಮತ್ತು ಪೀಠೋಪಕರಣಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಈ ಉಪಕ್ರಮ ಪ್ಲಾಸ್ಟಿಕ್ ತ್ಯಾಜ್ಯದ ಹೊರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಗರಗಳನ್ನು ಸ್ವಚ್ಛ ಸ್ಥಳಗಳಾಗಿ ಪರಿವರ್ತಿಸಲು ಕೊಡುಗೆ ನೀಡುತ್ತದೆ. ಈ ಹಿಂದೆ ಬಿಸಾಡಲ್ಪಟ್ಟ ವಸ್ತುವು ಉಪಯುಕ್ತ ವಸ್ತುವಾಗಿ ಮತ್ತೆ ಆರ್ಥಿಕತೆಯನ್ನು ಪ್ರವೇಶಿಸುತ್ತದೆ. ಹೀಗಾಗಿ ದೈನಂದಿನ ತ್ಯಾಜ್ಯ ನಿರ್ವಹಣೆಯಲ್ಲಿ ಚಕ್ರೀಯ ಅರ್ಥವ್ಯವಸ್ಥೆಯ ಪರಿಕಲ್ಪನೆಯನ್ನು ನನಸಾಗಿಸುತ್ತದೆ. ಚಾಕ್ಲೇಟ್ ಸುತ್ತೋಲೆಗಳು, ಬಿಸ್ಕೆಟ್ ಪ್ಯಾಕೆಟ್ಗಳು, ಚಿಪ್ಸ್ ಹಾಗೂ ಶ್ಯಾಂಪೂ ಸ್ಯಾಷೆಗಳವರೆಗೆ ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ಗಳನ್ನು ದೈನಂದಿನ ಪ್ಯಾಕೇಜಿಂಗ್ನಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇವು ಪ್ಲಾಸ್ಟಿಕ್, ಕಾಗದ ಮತ್ತು ಅಲ್ಯೂಮಿನಿಯಂನಂತಹ ವಸ್ತುಗಳ ಪದರವನ್ನು ಒಳಗೊಂಡಿರುತ್ತವೆ. ಇದರಿಂದಾಗಿ ಇವುಗಳನ್ನು ಪ್ರತ್ಯೇಕಿಸುವುದು ಮತ್ತು ಮರುಬಳಕೆ ಮಾಡುವುದು ಕಷ್ಟಕರವಾಗಿರುತ್ತದೆ. ವರ್ಷಗಳಿಂದ ಈ ಹೆಚ್ಚಿನ ತ್ಯಾಜ್ಯವು ಕಸದ ರಾಶಿ ಸೇರುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಆದರೆ ಪಟಿಯಾಲ ನಗರವು ಪ್ಲಾಸ್ಟಿಕ್ ಮರುಬಳಕೆ ಸೌಲಭ್ಯದ ಮೂಲಕ ಮರುಬಳಕೆ ಮಾಡಲು ಕಷ್ಟಕರವಾದ ಈ ತ್ಯಾಜ್ಯಕ್ಕೆ ಹೊಸ ದಾರಿಯನ್ನು ಕಂಡುಕೊಂಡಿದೆ. ಸ್ವಚ್ಛ ಭಾರತ ಮಿಷನ್ ತ್ಯಾಜ್ಯವನ್ನು ಮೂಲದಲ್ಲೇ ವಿಂಗಡಿಸುವುದು, ಮನೆ ಮನೆಯಿಂದ ಸಂಗ್ರಹಿಸುವುದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆ ಮತ್ತು ವಸ್ತು ಮರು ಸಂಗ್ರಹಣೆಯ ಮೇಲೆ ಗಮನಹರಿಸುತ್ತದೆ. ಈ ಬದಲಾವಣೆಯು ಸ್ಥಳೀಯವಾಗಿ ಹೇಗೆ ಪ್ರಾರಂಭವಾಗಬಹುದು ಮತ್ತು ಮಾರುಕಟ್ಟೆಗಳು ಜನರ ಅಭ್ಯಾಸಗಳನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಈ ಉದಾಹರಣೆಗಳು ತೋರಿಸುತ್ತವೆ. ನಗರ ಭಾರತದ ಪ್ರತಿಯೊಂದು ಸ್ವಚ್ಛ ರಸ್ತೆಯ ಹಿನ್ನೆಲೆಯಲ್ಲಿ ನಗರಗಳ ತ್ಯಾಜ್ಯವನ್ನು ನಿರ್ವಹಿಸುವ ಮೂಲಸೌಕರ್ಯ ಮತ್ತು ವ್ಯವಸ್ಥೆಗಳ ಸರಪಳಿ ಇದೆ. ಭಾರತದ ಪ್ರತಿಯೊಂದು ದೊಡ್ಡ ನಗರವು ಮನೆಗಳು, ಮಾರುಕಟ್ಟೆಗಳು, ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆ ಮತ್ತು ಸಾರ್ವಜನಿಕ ಸ್ಥಳಗಳಿಂದ ಬರುವ ತ್ಯಾಜ್ಯವನ್ನು ನಿರ್ವಹಿಸುತ್ತದೆ. ಈ ತ್ಯಾಜ್ಯದ ಹೆಚ್ಚಿನ ಭಾಗವನ್ನು ತ್ಯಾಜ್ಯ ಸುರಿಯುವ ತಾಣಗಳಿಗೆ ಕಳುಹಿಸಲಾಗುತ್ತದೆ. ಅಲ್ಲಿ ಅದು ಕಾಲಕ್ರಮೇಣ ಸಂಗ್ರಹಗೊಂಡು ಹಳೆಯ ತ್ಯಾಜ್ಯ ತಾಣಗಳಾಗಿ ಮಾರ್ಪಡುತ್ತದೆ. ಈ ಸವಾಲನ್ನು ಎದುರಿಸಲು ಅಕ್ಟೋಬರ್ 2014 ಸ್ವಚ್ಛ ಭಾರತ್ ಮಿಷನ್ ನಗರವನ್ನು ಪ್ರಾರಂಭಿಸಲಾಯಿತು. ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ 40 ಎಕರೆ ಜಾಗವು ಒಮ್ಮೆ ಶೇಖರಣೆಯಾದ ನಗರಸಭೆಯ ತ್ಯಾಜ್ಯದ ಬೃಹತ್ ದಿಬ್ಬವಾಗಿ ನಿಂತಿತ್ತು. 7 ವರ್ಷಗಳ ಕಾಲ ಇದು ನಗರದ ಪ್ರಮುಖ ತ್ಯಾಜ್ಯ ವಿಲೇವಾರಿ ತಾಣವಾಗಿ ಕಾರ್ಯನಿರ್ವಹಿಸಿತು. ಹೆಚ್ಚುತ್ತಿರುವ ತ್ಯಾಜ್ಯದ ದಿಬ್ಬವು ಸುತ್ತಮುತ್ತಲಿನ ಪರಿಸರದ ಮೇಲೆ ಪರಿಣಾಮ ಬೀರಿ ಹತ್ತಿರದ ನಿವಾಸಿಗಳಿಗೆ ಕಷ್ಟಕರವಾದ ಜೀವನ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಪ್ರತಿದಿನ ಸುಮಾರು 400 ಟನ್ ತ್ಯಾಜ್ಯವನ್ನು ಸಂಸ್ಕರಿಸುವ ಮೂಲಕ ಜೈವಿಕ ಗಣಿಗಾರಿಕೆ ಮುಖಾಂತರ ಈ ತಾಣವನ್ನು ವೈಜ್ಞಾನಿಕವಾಗಿ ಮರು ಸಂಸ್ಕರಿಸಲಾಯಿತು. ಈ ಪ್ರಕ್ರಿಯೆಯು ಸಂಗ್ರಹವಾದ ತ್ಯಾಜ್ಯವನ್ನು ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್,
ಕಪ್ಪು ಮಣ್ಣು ಮರುಬಳಕೆ ಮಾಡಬಹುದಾದ ವಸ್ತುಗಳು ಮತ್ತು ನಿಷ್ಕ್ರಿಯ ವಸ್ತುಗಳಾಗಿ ವಿಂಗಡಿಸಿತು. ಹಿಂಪಡೆದ ಕಪ್ಪು ಮಣ್ಣನ್ನು ತಗ್ಗು ಪ್ರದೇಶಗಳಲ್ಲಿ ಮುಚ್ಚಲು ಬಳಸಲಾಯಿತು. ಆದರೆ ರಿಫ್ಯೂಸ್ಡ್ ಡಿರೈವ್ ಇಂಧನವನ್ನು ಸಹ ಸಂಸ್ಕರಣೆಗಾಗಿ

ಸಿಮೆಂಟ್ ಕೈಗಾರಿಕೆಗಳಿಗೆ ಕಳುಹಿಸಲಾಯಿತು. ಹಂತ ಹಂತವಾಗಿ ತ್ಯಾಜ್ಯದ ದಿಬ್ಬವು ಮರು ಸಂಪಾದಿತ ಭೂಮಿಗೆ ದಾರಿ ಮಾಡಿಕೊಟ್ಟಿತು. ಸಂಗ್ರಹವಾದ ತ್ಯಾಜ್ಯವನ್ನು ತೆರವುಗೊಳಿಸುವುದನ್ನು ಮೀರಿ ರೂಪಾಂತರವು ಮುಂದುವರಿಯಿತು. ಇಡೀ 40 ಎಕರೆ ಜಾಗವನ್ನು ಕಚರೇಸೆ ಕಾಂಚನ್ ರಾಪ್ತಿ ಇಕೋಪಾರ್ಕ್ ಆಗಿ ಅಭಿವೃದ್ಧಿಪಡಿಸಲಾಯಿತು. ಹೊಸ ಸಾರ್ವಜನಿಕ ಸ್ಥಳವು ಈಗ ಹಸಿರು ಹುಲ್ಲುಹಾಸುಗಳು, ನಡಿಗೆ ಮತ್ತು ಜಾಗಿಂಗ್ ಟ್ರ್ಯಾಕ್ಗಳು ಹಾಗೂ ಮಕ್ಕಳ ಆಟದ ಪ್ರದೇಶವನ್ನು ಒಳಗೊಂಡಿದೆ. ಮುಕ್ತ ಜಿಮ್, ಯೋಗ ವಲಯ, ಸೌರ ಬೆಳಕು ಮತ್ತು ಜಲಸಂರಕ್ಷಣಾ ರಚನೆಗಳು ಇದರ ಸಾರ್ವಜನಿಕ ಬಳಕೆಯನ್ನು ಇನ್ನಷ್ಟು ವಿಸ್ತರಿಸುತ್ತವೆ. ಆಹಾರ ಮಳಿಗೆಗಳು, ಪಾರ್ಕಿಂಗ್ ಸೌಲಭ್ಯಗಳು ಮತ್ತು ಇತರ ಸೌಕರ್ಯಗಳನ್ನು ಸಹ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ. ಮರುಬಳಕೆಯ ತ್ಯಾಜ್ಯ ವಸ್ತುಗಳಿಂದ ತಯಾರಿಸಿದ ಹಲವಾರು ಕಲಾಕೃತಿಗಳು ಸಂಪನ್ಮೂಲ ಮರುಪಡೆಯುವಿಕೆಯ ಸಾಧ್ಯತೆಗಳನ್ನು ಪ್ರಮುಖವಾಗಿ ತಿಳಿಸಿವೆ. ಈ ಉದ್ಯಾನವನವು ಸ್ಥಳೀಯ ಜೀವನೋಪಾಯಕ್ಕೂ ಅವಕಾಶ ಸೃಷ್ಟಿಸಿದೆ. ಮಹಿಳಾ ಸ್ವಸಹಾಯ ಸಂಘ ಶಕ್ತಿ ಕಿ ರಸೋಯಿ ಉದ್ಯಾನವನದೊಳಗೆ ಉಪಹಾರ ಗೃಹವನ್ನು ನಡೆಸುತ್ತಿದೆ. ಇಂದು ಈ ಉದ್ಯಾನವನವು ಪ್ರತಿದಿನ ಸುಮಾರು 500 ಸಂದರ್ಶಕರನ್ನು ಆಕರ್ಷಿಸುತ್ತದೆ. ಒಮ್ಮೆ ಸಂಗ್ರಹವಾದ ತ್ಯಾಜ್ಯದಿಂದ ಗುರುತಿಸಲ್ಪಟ್ಟಿದ್ದ ಸ್ಥಳವು ಹೀಗೆ ಮನರಂಜನೆ ಮತ್ತು ಸಮುದಾಯ ಜೀವನದ ಸ್ಥಳವಾಗಿ ಮಾರ್ಪಟ್ಟಿದೆ. ಗೋರಖ್ಪುರದ ಯಶಸ್ಸು ಕೇವಲ ಒಂದು ಪ್ರತ್ಯೇಕ ಘಟನೆಯಲ್ಲ. ರಾಷ್ಟೀಯ ರಾಜಧಾನಿಯಲ್ಲಿ ಮತ್ತೊಂದು ಬೃಹತ್ ತ್ಯಾಜ್ಯದ ದಿಬ್ಬವು ಕ್ರಮೇಣ ಕರಗುತ್ತಿದೆ. ಸುಮಾರು 70 ಎಕರೆ ಪ್ರದೇಶದಲ್ಲಿ ಹರಡಿರುವ ಭಾಲ್ಸ್ವಾ ತ್ಯಾಜ್ಯ ತಾಣವು ಒಮ್ಮೆ ಬೃಹತ್ ಪ್ರಮಾಣದ ಹಳೆಯ ತ್ಯಾಜ್ಯವನ್ನು ಹೊಂದಿತ್ತು. ಜುಲೈ 2022ರಿಂದ ಈ ತಾಣದಲ್ಲಿ ನಿರಂತರವಾಗಿ ಮಿಷನ್ ಮೋಡ್ನಲ್ಲಿ ಬಯೋ ಮೈನಿಂಗ್ ನಡೆಸಲಾಗುತ್ತಿದೆ. ಸೆಪ್ಟೆಂಬರ್ 2025ರಲ್ಲಿ ವಾರ್ಷಿಕ ಸ್ವಚ್ಛತಾ ಹೀ ಸೇವಾ ನೈರ್ಮಲ್ಯ ಅಭಿಯಾನವನ್ನು ಭಾಲ್ಸ್ವಾದಿಂದ ರಾಷ್ಟಮಟ್ಟದಲ್ಲಿ ಪ್ರಾರಂಭಿಸಲಾಯಿತು. ಈ ತಾಣವನ್ನು ತ್ವರಿತ ಮರು ಸಂಸ್ಕರಣೆಗೆ ಒಳಪಡಿಸಲಾಯಿತು. ನವೆಂಬರ್ 2025ರಲ್ಲಿ ಡಂಪ್ ಸೈಟ್ ರಿಮಿಡಿಯೇಷನ್ ಆಕ್ಸಿಲರೇಟರ್ ಪ್ರೋಗ್ರಾಂ ಅನ್ನು ಪ್ರಾರಂಭಿಸಲಾಯಿತು. ದೇಶವ್ಯಾಪಿ ಈ ಮಿಷನ್ ಮೋಡ್ ಶ್ರಮವು ಸ್ವಚ್ಛ ಭಾರತ್ ಮಿಷನ್ ನಗರ 2.0 ಅಡಿಯಲ್ಲಿ ಬಾಕಿ ಉಳಿದಿರುವ ತ್ಯಾಜ್ಯ ತಾಣಗಳ ಮರು ಸಂಸ್ಕರಣೆಯನ್ನು ವೇಗಗೊಳಿಸುತ್ತದೆ. ಈ ಕೆಲಸವು ಹಳೆಯ ತ್ಯಾಜ್ಯವನ್ನು ತೆಗೆದುಹಾಕುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೆಂಕಿ ತಡೆಗಟ್ಟುವ ಕ್ರಮಗಳು, ತ್ಯಾಜ್ಯದ ದ್ರವ ಹರಿವು ನಿರ್ವಹಣೆ ಮತ್ತು ಇತರ ಪರಿಸರ ಮುನ್ನೆಚ್ಚರಿಕೆಗಳು ತಾಣದ ಸುತ್ತಮುತ್ತಲಿನ ಸುರಕ್ಷತೆಗೆ ಬೆಂಬಲ ನೀಡುತ್ತವೆ. ಲ್ಯಾಂಡ್ಫಿಲ್ನಲ್ಲಿ ಹೊಸದಾಗಿ ಬರುವ ತ್ಯಾಜ್ಯವನ್ನು ಸಂಸ್ಕರಿಸುವ ಕಾಮಗಾರಿಗಳನ್ನು ಸಹ ತ್ವರಿತಗೊಳಿಸಲಾಗುತ್ತಿದೆ. ಮತ್ತೆ ಹೊಸ ಹಳೆಯ ತ್ಯಾಜ್ಯ ಸಂಗ್ರಹವಾಗುವುದನ್ನು ತಡೆಯುವುದೇ ಇದರ ಮುಖ್ಯ ಗುರಿಯಾಗಿದೆ. ನಾಗ್ಪುರದಲ್ಲಿ ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ ಅನ್ನು ಸಕ್ರಿಯ ತ್ಯಾಜ್ಯ ಸಂಸ್ಕರಣಾ ಘಟಕವಾಗಿ ಪರಿವರ್ತಿಸಲಾಗುತ್ತಿದೆ. 30 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ, ವೇಗವಾಗಿ ಬೆಳೆಯುತ್ತಿರುವ ನಾಗ್ಪುರ್ ನಗರದ ತ್ಯಾಜ್ಯದ ದೊಡ್ಡ ಭಾಗವು ಭಾಂಡೇವಾಡಿ ಡಂಪಿಂಗ್ ಯಾರ್ಡ್ಗೆ ತಲುಪುತ್ತಿತ್ತು. ಇದು ಕಾಲಕ್ರಮೇಣ ಪ್ರಮುಖ ಹಳೆಯ ತ್ಯಾಜ್ಯ ತಾಣವಾಗಿ ಮಾರ್ಪಟ್ಟಿತ್ತು. ನಗರವು ಮುಕ್ತವಾಗಿ ತ್ಯಾಜ್ಯ ಸುರಿಯುವುದರಿಂದ ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣೆಯತ್ತ ಸಾಗಲು ನಿರ್ಧರಿಸಿತು. ಹಳೆಯ ತ್ಯಾಜ್ಯವನ್ನು ಹೊರತೆಗೆದು ವಿಂಗಡಿಸಿ ವ್ಯವಸ್ಥಿತ ರೀತಿಯಲ್ಲಿ ಸಂಸ್ಕರಿಸಲಾಯಿತು. 10 ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಸಂಗ್ರಹವಾದ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಒಮ್ಮೆ ತ್ಯಾಜ್ಯದ ಅಡಿಯಲ್ಲಿ ಸಿಲುಕಿದ್ದ ಎಕರೆಗಟ್ಟಲೆ ಮೌಲ್ಯಯುತ ಭೂಮಿಯನ್ನು ಮರು ಸಂಪಾದಿಸಲು ಸಾಧ್ಯವಾಗಿದೆ. ಕಥೆಯು ಕೇವಲ ಜಾಗದ ಮರು ಸಂಪಾದನೆಯೊಂದಿಗೆ ಮುಕ್ತಾಯಗೊಳ್ಳಲಿಲ್ಲ. ಈ ತಾಣವು ಈಗ ಸಮಗ್ರ ನಗರಸಭಾ ಘನತ್ಯಾಜ್ಯ ಸಂಸ್ಕರಣಾ ಘಟಕವಾಗಿದೆ. ಇಲ್ಲಿ ವಸ್ತುಗಳನ್ನು ಮರುಪಡೆಯಲಾಗುತ್ತದೆ, ತ್ಯಾಜ್ಯವನ್ನು ಕಾಂಪೋಸ್ಟ್ ಗೊಬ್ಬರವಾಗಿಸಲಾಗುತ್ತದೆ ಮತ್ತು ತ್ಯಾಜ್ಯದಿಂದ ಪಡೆದ ಇಂಧನವನ್ನು ಉತ್ಪಾದಿಸಲಾಗುತ್ತದೆ. ಆಧುನಿಕ ಯಂತ್ರಗಳು ತ್ಯಾಜ್ಯವನ್ನು ಸಂಸ್ಕರಿಸುತ್ತವೆ ಮತ್ತು ನೈಜ ಸಮಯದ ಮಾನಿಟರಿಂಗ್ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳು ಹೆಚ್ಚು ನಿಗಾ ವಹಿಸುತ್ತವೆ. ಧೂಳು ನಿಯಂತ್ರಣ ಮತ್ತು ತ್ಯಾಜ್ಯದ ದ್ರವ ಸಂಸ್ಕರಣೆಯು ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸಲು ನೆರವಾಗುತ್ತದೆ. ಈ ರೂಪಾಂತರವು ನಗರಕ್ಕೆ ಹಲವು ಪ್ರಯೋಜನಗಳನ್ನು ತಂದಿದೆ. ಲ್ಯಾಂಡ್ಫಿಲ್ಗಳ ಮೇಲಿನ ಅವಲಂಬನೆ ಗಣನೀಯವಾಗಿ ಕಡಿಮೆಯಾಗಿದೆ. ಗಾಳಿ, ನೀರು ಮತ್ತು ಮಣ್ಣಿನ ಗುಣಮಟ್ಟ ಸುಧಾರಿಸಿದೆ. ಜೊತೆಗೆ ಸುತ್ತಮುತ್ತಲಿನ ಪ್ರದೇಶಗಳ ಸಾರ್ವಜನಿಕ ಆರೋಗ್ಯವೂ ಹೆಚ್ಚಿದೆ. ನಗರವು ಕಾಂಪೋಸ್ಟಿಂಗ್ ಘಟಕಗಳು, ಮಾಡ್ಯುಲರ್ ಸಂಸ್ಕರಣಾ ಯೂನಿಟ್ಗಳು ಮತ್ತು ನಿರ್ಮಾಣ ಹಾಗೂ ಕೆಡವಲ್ಪಟ್ಟ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಗಳನ್ನು ಸೇರ್ಪಡೆಗೊಳಿಸಿದೆ. ಇಲ್ಲಿ ತ್ಯಾಜ್ಯವನ್ನು ಇನ್ನು ಮುಂದೆ ಹೊರೆ ಎಂದು ನೋಡಲಾಗುವುದಿಲ್ಲ, ಬದಲಿಗೆ ಮರುಪಡೆಯಬಹುದಾದ ಸಂಪನ್ಮೂಲವೆಂದು ನೋಡಲಾಗುತ್ತದೆ. ಕರ್ನಾಟಕದ ರಾಯಚೂರಿನಲ್ಲಿ ಮರು ಸಂಪಾದಿಸಿದ ಭೂಮಿಯು ವಿಭಿನ್ನ ರೂಪವನ್ನು ಪಡೆದುಕೊಳ್ಳುತ್ತಿದ್ದು, ಯಾಕಲಾಸಪುರ ತ್ಯಾಜ್ಯ ತಾಣದ 35 ಎಕರೆ ಜಾಗವನ್ನು ವೈಜ್ಞಾನಿಕವಾಗಿ ಹಳೆಯ ತ್ಯಾಜ್ಯ ಮರು ಸಂಸ್ಕರಣೆ ಮೂಲಕ ರೂಪಾಂತರಿಸಲಾಗುತ್ತಿದೆ. ಸುಮಾರು 62,252 ಮೆಟ್ರಿಕ್ ಟನ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದ್ದು, ಸುಮಾರು 22 ಎಕರೆ ನಗರ ಭೂಮಿಯನ್ನು ಮರು ಸಂಪಾದಿಸಲಾಗಿದೆ. ಪುನರ್ಸ್ಥಾಪಿಸಿದ ಸ್ಥಳದ ಒಂದು ಭಾಗವು ಈಗ ಸುಸ್ಥಿರ ಭೂಬಳಕೆಗೆ ಬೆಂಬಲ ನೀಡುತ್ತಿದ್ದು, ಸುಮಾರು 5-7 ಎಕರೆಗಳಲ್ಲಿ ಹರಡಿರುವ ಮಿಯಾವಾಕಿ ಅರಣ್ಯವನ್ನು ಒಳಗೊಂಡಿದೆ.
ಹಿಂದಿನ ತ್ಯಾಜ್ಯ ತಾಣವನ್ನು ಹೇಗೆ ಸಮೃದ್ಧ ಪರಿಸರ ಸ್ನೇಹಿ ಸ್ಥಳವಾಗಿ ಪರಿವರ್ತಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಹಸಿರು ಹೊದಿಕೆಯನ್ನು ವಿಸ್ತರಿಸಲು, ಜೀವವೈವಿಧ್ಯತೆಯನ್ನು ಬೆಂಬಲಿಸಲು ಮತ್ತು ಮಣ್ಣನ್ನು ಪುನರುಜ್ಜೀವನಗೊಳಿಸಲು ಸುಮಾರು 60,000

0: ಬಿದಿರು ಮತ್ತು ಸ್ಥಳೀಯ ತಳಿಗಳ ಸಸಿಗಳನ್ನು ನೆಡಲಾಗುತ್ತಿದೆ. ಸಸಿ ನೆಡುವ ಕಾರ್ಯಕ್ರಮ ಜೂನ್ 5, 2026 ಪ್ರಾರಂಭವಾಯಿತು ಮತ್ತು ವಿಶ್ವ ಪರಿಸರ ದಿನದಂದು ಈ ತಾಣವನ್ನು ಉದ್ಘಾಟಿಸಲಾಯಿತು. ಯಾಕಲಾಸಪುರದ ರೂಪಾಂತರವು ತ್ಯಾಜ್ಯ ಸಂಸ್ಕರಣೆಗಿಂತ ಹೆಚ್ಚಿನದಾಗಿದೆ. ಈ ಉಪಕ್ರಮವನ್ನು ವಿಷಕಾರಿ ತ್ಯಾಜ್ಯದಿಂದ ಪರಿಸರ ಸಂಪತ್ತು ಎಂಬ ಪರಿಕಲ್ಪನೆಯಿಂದ ಅಭಿವೃದ್ಧಿಪಡಿಸಲಾಗಿದೆ. ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು.
1: ಓದಿದವರು ಭಾರತಿ ಕೆವೈ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:31. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನ್ವಾಸಿ. ಸುಕೋಂಕಿಪುಲ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳು ನಿಮಗೋಸ್ಕರ ಇದೀಗ ಮುಡಿಬರ್ತಾ ಇರುವಂತಹದ್ದು. ಲತಾ ಮಂಗೇಶ್ಕರ್ ಅವರು ಧ್ವನಿಯಾಗಿರುವಂತಹ ಈ ಗೀತೆ ಇವತ್ತಿನ ಸುಕೋಂಕಿಪುಲ್ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಮುಡಿಬರ್ತಾ ಇದೆ. ರವೀಂದ್ರ ಜೈನ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ರಾಮ್ ತೇರಿ ಗಂಗಾ ಮೈಲಿ ಚಲನಚಿತ್ರದ ಈ ಹಾಡು ನಿಮಗಾಗಿ ಸದಾ ಕೇಳ್ತಾ ಇರಿ. ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಲತಾ ಮಂಗೇಶ್ಕರ್ ಅವರದನಿಯಾಗಿರುವಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:44. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಸುಖಂ ಕೇಪಲ್ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಲತಾ ಮಂಗೇಶ್ಕರ್ ಅವರದನಿಯಾಗಿರುವಂತಹ ಮತ್ತೊಂದು ಗೀತೆ ಇದೀಗ ನಿಮಗಾಗಿ, ಜಮೀನ್ ಆಸ್ಮಾನ್ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ಇದೀಗ ಮೂಡಿ ಬರ್ತಾ ಇದೆ. ಅಂಜನ್ ಅವರ ಸಾಹಿತ್ಯ ರಚನೆಯಲ್ಲಿ, ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:55. ಎಸ್, ಇವತ್ತಿನ ಸುಕೋಂಕಿ ಪಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಲತಾ ಮಂಗೇಶ್ಕರ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಬಡೇ ದಿಲ್ವಾಲ ಚಲನಚಿತ್ರದ ಹಾಡು, ಬಪ್ಪಿ ಲಹಿರಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 10:00 ಸರಿಯಾಗಿ ಕನಸಿನ ಲೋಕದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನಮಸ್ಕಾರ ಸ್ನೇಹಿತರೆ, ಗಡಿಯಾರದಲ್ಲಿ ಸಮಯ 10 ಗಂಟೆ. ಊರೆಲ್ಲ ನಿಧಾನವಾಗಿ ನಿದ್ರೆಯ ಮಡಿಲಿಗೆ ಜಾರ್ತಾ ಇರುವಂತಹ ಈ ಹೊತ್ತು FM ರೇನ್ಬೋ 101.3 ಇದು ನಿಮ್ಮದೇ ಆದ ಆಪ್ತ ಕ್ಷಣ ಕನಸಿನ ಲೋಕ. ಜೀವನ ಅನ್ನುವಂತಹದ್ದು ನಾವಂದುಕೊಂಡ ರಸ್ತೆಯಲ್ಲಿ ಸಾಗಲ್ಲ ಅಲ್ವಾ? ಎಷ್ಟೋ ಬಾರಿ ನಾವು ತಿರುವುಗಳಲ್ಲಿ ನಿಂತು ಹಿಂತಿರುಗಿ ನೋಡ್ತೀವಿ. ಒಂದು ವೇಳೆ ಅವತ್ತು ನಾನು ಆ ರೈಲ್ನ ಹತ್ತದೇ ಇದ್ದಿದ್ರೆ, ಆ ಕಾಲೇಜಿಗೆ ಸೇರದೇ ಇದ್ದಿದ್ರೆ, ಆ ಕೆಲಸವನ್ನು ಒಪ್ಪಿಕೊಳ್ಳದೆ ಹೋಗಿದ್ರೆ ಇವತ್ತು ನಾನು ಎಲ್ಲಿರ್ತಿದ್ದೆ, ಹೇಗಿರ್ತಿದ್ದೆ? ಬದುಕಿನ ಹಾದಿಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಇಂಥದ್ದೊಂದು ಒಂದು ವೇಳೆ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ. ಇವತ್ತಿನ ಕನಸಿನ ಲೋಕದಲ್ಲಿ ಬದುಕಿನ ಅಂತಹ ಆಕಸ್ಮಿಕ ತಿರುವುಗಳು ಮತ್ತು ಆಲೋಚನೆಗಳ ಜಾಡನ್ನು ಹಿಡಿದು ಸಾಗೋಣ. ಮೊದಲ ಸುಮಧುರವಾಗಿರುವಂತಹ ಗೀತೆ ಇದೀಗ ಮೂಡಿ ಬರ್ತಾ ಇದೆ, ನಿಮ್ಮ ಆಲೋಚನೆಗಳಿಗೆ ಜೊತೆಯಾಗ್ತಾ ಇದೆ. ಸೀತಾರಾಮು ಚಲನಚಿತ್ರದ ಹಾಡು, SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ, ಎಸ್ ಜಾನಕಿ ಅವರು ಸಹ ಇವತ್ತು ಹಾಡಿಗೆ ಧ್ವನಿಗೂಡಿಸಿದ್ದಾರೆ, ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ.

ಕನಸಿನ ಲೋಕಕ್ಕೆ ಮತ್ತೆ ಸ್ವಾಗತ. ಸ್ನೇಹಿತರೆ, ಪುಟಾಣಿ ಏಜೆಂಟ್ 1-2-3 ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ಗೀತಪ್ರಿಯ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದು. ನಮ್ಮ ಬದುಕಿನಲ್ಲಿ ಕೆಲವರು ಪರಿಚಯವಾಗುವಂಥದ್ದು ಸಂಪೂರ್ಣ ಆಕಸ್ಮಿಕ. ಬಸ್ ಸ್ಟಾಪ್ನಲ್ಲೋ, ಯಾವುದೋ ಇಂಟರ್ವ್ಯೂ ಸಾಲ್ನಲ್ಲೋ, ಅಥವಾ ಒಂದು ಅಪರಿಚಿತ ಪ್ರಯಾಣದಲ್ಲೋ ಸಿಕ್ಕ ಒಬ್ಬ ವ್ಯಕ್ತಿ ಮುಂದೆ ನಮ್ಮ ಇಡೀ ಜೀವನದ ಮುಖ್ಯ ಭಾಗವಾಗಿಬಿಡ್ತಾರೆ. ಒಳ್ಳೆಯ ಗೆಳೆಯನಾಗಿ, ಗೆಳತಿಯಾಗಿ, ಮಾರ್ಗದರ್ಶಿಯಾಗಿ ಅಥವಾ ಸಂಗಾತಿಯಾಗಿ. ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ದಿನ ಆ ನಿಮಿಷ ನೀವು ಅಲ್ಲಿರದೆ ಹೋಗಿದ್ರೆ, ಆ ಭೇಟಿ ನಡೆಯದೇ ಇದ್ದಿದ್ರೆ, ಹಣೆ ಬರಹ ಅಥವಾ ನಿಯತಿ ಅಂತ ನಾವೇನು ಕರಿತೀವಿ, ನಾವು ಊಹಿಸಲಾಗದ ತಿರುಪುಗಳನ್ನು ಹೇಗೆ ತಂದುಬಿಡುತ್ತೆ ಅಲ್ವಾ? ನಿಮ್ಮ ಬದುಕಿಗೂ ಇಂಥದ್ದೊಂದು ಆಕಸ್ಮಿಕ ತಿರುವು ತಂದಂತಹ ವ್ಯಕ್ತಿಯನ್ನು ನೆನಪು ಮಾಡಿಕೊಳ್ತಾ ಮುಂದಿನ ಹಾಡನ್ನು ಕೇಳಿ. ಇದೀಗ ಮುಡಿ ಬರ್ತಾ ಇದೆ ಬೆಳದಿಂಗಳು ನಗುತ್ತಿದೆ ಅನ್ನುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಎಸ್ ಜಾನಕಿ ಮತ್ತು ಸಂಗಡಿಗರು ಸಹ ಧ್ವನಿಗೂಡಿಸಿದ್ದಾರೆ. ಅರ್ಚನಾ ಚಲನಚಿತ್ರದ ಹಾಡು, ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ.

ಮೂರು ಜನ್ಮ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ವೃತ್ತನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜು ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3. ನಾವು ಮಾತಾಡ್ತಾ ಇರೋದು ಒಂದು ವೇಳೆ ಹಾಗಾಗಿದ್ದರೆ ಅನ್ನೋ ಬದುಕಿನ ತಿರುವುಗಳ ಬಗ್ಗೆ. ಎಷ್ಟೋ ಸಲ ನಮಗೆ ನಾವು ಅಂದ್ಕೊಂಡಿದ್ದು ಸಿಗಲ್ಲ, ಅಯ್ಯೋ ಆ ಅವಕಾಶ ಕೈತಪ್ಪಿ ಹೋಯ್ತಲ್ಲ ಅಂತ ಕಣ್ಣೀರಿಟ್ಟಿರ್ತೀವಿ. ಆದರೆ ವರ್ಷಗಳು ಕಳೆದ ಮೇಲೆ ನಮಗೆ ಅರಿವಾಗುತ್ತೆ, ಅವತ್ತು ಆ ಬಾಗಿಲು ಮುಚ್ಚಿದ್ದಕ್ಕೆ ಇವತ್ತು ನಮಗೆ ಇನ್ನೂ ಸುಂದರವಾದಂತಹ ಇನ್ನೊಂದು ಹೆಬ್ಬಾಗಿಲು ತೆರೆದುಕೊಂಡಿದೆ ಅಂತ. ಬದುಕು ನಮಗೆ ಬೇಕಾಗಿದ್ದನ್ನು ಕೊಡದೇ ಇರಬಹುದು, ಆದರೆ ನಮಗೆ ಯಾವುದು ಅತಿ ಮುಖ್ಯವೋ ಅದನ್ನು ಸರಿಯಾದ ಸಮಯಕ್ಕೆ ತಂದು ನಿಲ್ಲಿಸುತ್ತೆ. ಆ ಕಳೆದು ಹೋದ ತಿರುವುಗಳ ಬಗ್ಗೆ ಪಶ್ಚಾತ್ತಾಪ ಬೇಡ, ಮುಂದಿರುವಂಥ ಹಾದಿ ತುಂಬಾ ಸುಂದರವಾಗಿದೆ. ಈ ಹಿತವಾದ ಭಾವಕ್ಕೆ ಇಲ್ಲಿಂದೆ ಮತ್ತೊಂದು ಗೀತೆ ಇದೀಗ ಮುಡಿ ಬರ್ತಾ ಇದೆ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೋರ್ಧನಿಯಾಗಿರುವಂತಹ ಗೀತೆ, ರಾಮ ಪರಶುರಾಮ ಚಲನಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ.

ದೇವರ ಆಟ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಸತ್ಯಂ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ಗಮನವನ್ನು ಕೊಡುವಂತಹ ಸಮಯ. ಸೊಗಸಾದಂಥ ಹಾಡುಗಳು ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ. ಇವತ್ತಿನ ಕಾರ್ಯಕ್ರಮ ನೀವು ನಡೆಸ್ತಾ ಇರುವಂಥದ್ದು ವಿಶೇಷವಾಗಿದೆ, ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ ಉಷಾ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಂದೇಶವನ್ನು ಕಳಿಸಿರುವಂಥವರು ನಮ್ಮ ರನ್ನಿಂಗ್ ವಿತ್ 109. ನನಗೂ ಸಹ ಒಬ್ಬಳು ಗೆಳತಿ ಪರಿಚಯವಾಗಿದ್ಲು, ನಮ್ಮ ತರಗತಿಯಲ್ಲೇ ಓದ್ತಾ ಇದ್ಲು, ಆದರೆ ಅವಳ ವಿಭಾಗ ಬೇರೆ, ನಾನು ವಿಭಾಗ ಬೇರೆ. ಇಂತಹ ವ್ಯಕ್ತಿಗಳು ನಮಗೆ ಪರಿಚಯ ಆಗ್ತಾನೆ ಇರ್ತಾರೆ ಅಂತ ಅನುರಾಧ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಕನಸಿನ ಲೋಕದ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಹಾಡುಗಳು ತುಂಬ ಸುಮಧುರವಾಗಿದ್ದಾವೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ ಹಾಡುಗಳು ತುಂಬಾ ಖುಷಿ ಕೊಡ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್, ಕರಿಹೋಪನಹಳ್ಳಿ ಬೆಂಗಳೂರಿನಿಂದ, ಅಂಜನಪ್ಪ ಎನ್ ಮಲಮಾಚನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ. ಸ್ನೇಹಿತರೆ, ನಾವೆಲ್ಲರೂ ಒಂದೊಂದು ಪ್ಲ್ಯಾನ್ನೊಂದಿಗೆ ಹೊರಡ್ತಾ ಇರ್ತೀವಿ, ಆದರೆ ಜೀವನ ತನ್ನದೇ ಆದಂತಹ ಒಂದು ನಕ್ಷೆಯನ್ನು ನಮ್ಮ ಕೈಗೆ ಕೊಟ್ಬಿಡುತ್ತೆ. ನಿಮ್ಮ ಜೀವನದಲ್ಲೂ ಒಳ್ಳೆಯದಕ್ಕೆ ಆ ತಿರುವು ಸಿಕ್ತು ಅನ್ನಿಸಿದಂತಹ ಘಟನೆ ಇದೆಯಾ? ಕಣ್ಣು ಮುಚ್ಚಿ ಆ ಕ್ಷಣವನ್ನು ಒಮ್ಮೆ ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳಿ. ಇದೀಗ ಹಾಡುಗಳ ಪಯಣ ಮುಂದುವರಿತಾ ಇದೆ ಕನಸಿನ ಲೋಕದಲ್ಲಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಹಾಡು ಯಾವ ಹಾಡು ಅಂತ ನೀವು ಕೇಳೋದಾದರೆ ಜಿಮ್ಮಿಕಲ್ಲು ಚಲನಚಿತ್ರದ ಗೀತೆ. ಇದೇ ಸಾಹಿತ್ಯ ಇರುವಂತಹ ಒಂದು ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ವಿಜಯಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸುಲೋಚನಾ ಅವರ ಧ್ವನಿಯಾದಂತಹ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ಇದೀಗ ಮತ್ತಷ್ಟು ಸಂದೇಶಗಳ ಕಡೆಗೆ ಗಮನವನ್ನು ಕೊಡುವಂತಹ ಸಮಯ. ಡಾಕ್ಟರ್ ಎಂ ಡಿ ಕೃಷ್ಣ ಶ್ರೀರಾಮ್ಪುರ ಮೈಸೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನನ್ನ ಜೀವನದಲ್ಲಿ ನನ್ನ ಸಹೋದ್ಯೋಗಿಯೊಬ್ಬರು ಒಂದೊಳ್ಳೆ ಅವಕಾಶವನ್ನು ತಪ್ಪಿಸಿದ ನಂತರ ಅದೇ ನನಗೆ ವರವಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೆಟ್ಟದ್ದು ಆಗುತ್ತೆ ಅಂತ ಅಂದ್ಕೊಂಡೆ, ಅದು ಒಳ್ಳೆಯದಾಗಿ ಪರಿಣಮಿಸ್ತು ಅಂತ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವೆರಿ ಗುಡ್ ಈವ್ನಿಂಗ್ ಸರ್ ಅಂತ ವೀರಪ್ಪ ಗುರಿಕಾರ್ ಫ್ಯಾಮಿಲಿ ಗಜೇಂದ್ರಗಡ ತಾಲೂಕು ಡಿಸ್ಟ್ರಿಕ್ಟ್ ಗದಗ ಡಿಸ್ಟ್ರಿಕ್ಟಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದಂಥ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಏನು ಹಾಡುಗಳು ತುಂಬ ಇಷ್ಟ ಆಯಿತು ನಮಗೆ ಅಂತ ಶೈಲಿನಿ ಮುರಳೀಧರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮೆಲೋಡಿಯಸ್ ಹಾಡುಗಳು ಮನಸ್ಸಿಗೆ ಖುಷಿ ಕೊಡ್ತಾ ಇದೆ ಅಂತ ರಮೇಶ್ ಗಾಯತ್ರಿ ನಗರದಿಂದ ಇನ್ನು ಕನಸಿನ ಲೋಕದಲ್ಲಿ ಒಂದೊಂದು ಹಾಡುಗಳು ಸಹ ಮಧುರವಾಗಿ ಮೂಡಿ ಬರ್ತಾ ಇದೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಾಂತಾಚಾರ್ ಬಡಿಗೇರ ಕುಕ್ಕನೂರಿನಿಂದ ಎಫ್ ಎಂ ರೇನ್ಬೋನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕನಸಿನ ಲೋಕ ಕಾರ್ಯಕ್ರಮ ತುಂಬ ಆತ್ಮೀಯವಾಗಿ ಮೂಡಿ ಬರ್ತಾ ಇದೆ, ಮನಮುಟ್ಟುವ ರೀತಿಯಲ್ಲಿ ನಡೆಸಿಕೊಡ್ತಾ ಇರುವಂತಹ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ. ಜೊತೆಗೆ ಸುಮಧುರವಾದಂತಹ ಗೀತೆಗಳು, ಇಂಪಾದಂತಹ ಹಾಡುಗಳು ಮನಸ್ಸನ್ನು ನಿಜವಾಗಿಯೂ ಸುಂದರವಾದಂತಹ ಕನಸಿನ ಲೋಕಕ್ಕೆ ಪ್ರಯಾಣ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ. ಇದೀಗ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು ನೀಲ ಮೇಘ ಅನ್ನುವಂತಹ ಸಾಹಿತಿ ಇರುವಂತಹ ಗೀತೆ, ಆನಂದ್ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಶಂಕರ್ ಗಣೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ.

ಈ ರಾತ್ರಿಯ ನೀರವತಿಯಲ್ಲಿ ಇಡೀ ಪ್ರಪಂಚವೇ ವಿಶ್ರಾಂತಿಗೆ ಜಾರ್ತಾ ಇರುವಂತಹ ಈ ಹೊತ್ತಿನಲ್ಲಿ ಒಂದು ಮಾತು ನೆನಪಿರಲಿ. ಒಂದು ವೇಳೆ ಹಾಗಾಗಿದ್ದರೆ ಅನ್ನುವಂಥ ಒಂದು ಪ್ರಶ್ನೆ ಒಂದು ಮಧುರ ಕಲ್ಪನೆಯಾಗಿರಬೇಕೇ ಹೊರತು ನೋವಿನ ನೆನಪಾಗಬಾರ್ದು. ನಾವು ಆಯ್ಕೆ ಮಾಡಿಕೊಂಡಂಥ ಹಾದಿ ಏನೇ ಇರಲಿ, ಇವತ್ತು ನಾವಿಲ್ಲಿ ಬಂದು ನಿಂತಿದ್ದೀವಲ್ಲ, ಈ ಕ್ಷಣವೇ ಒಂದು ಸುಂದರವಾದಂತಹ ಸತ್ಯ. ಹಳೆಯ ತಿರುವುಗಳು ನಮ್ಮನ್ನು ರೂಪಿಸಿದಂತಹ ಶಿಲ್ಪಿಗಳು. ಆದ್ದರಿಂದ ಆ ಕಲ್ಪನೆಗಳ ಲೋಕದಿಂದ ಮೆಲ್ಲಗೆ ವಾಸ್ತವಕ್ಕೆ ಬರಬೇಕು. ಇವತ್ತಿನ ಈ ದಿನವನ್ನು, ನಮ್ಮ ಪಾಲಿನ ಈ ಬದುಕನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳೋಣ. ನಿದ್ರೆಯ ಮಡಿಲಿಗೆ ಜಾರುವ ಮುನ್ನ ಮನಸ್ಸನ್ನು ಸಂಪೂರ್ಣ ಹಗುರವಾಗಿಸುವಂತಹ ಮತ್ತೊಂದು ಗೀತೆ ನಿಮಗಾಗಿ ಕಾಯ್ತಾ ಇದೆ. ಆಕಾಶ ಬಾಗಿದೆ.

ಏಳು ಸುತ್ತಿನ ಕೋಟೆ ಚಲನಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ರತ್ನಮಾಲಾ ಪ್ರಕಾಶ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ಎಲ್ ವೈದ್ಯನಾಥನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿತ್ತು. ಸದ್ಯಕ್ಕೆ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ನಿಮ್ಮ ಸಂದೇಶಗಳ ಕಡೆಗೆ ಗಮನವನ್ನು ಕೊಡೋದಾದರೆ, ಬಾಗಲಕೋಟೆ ಜಿಲ್ಲೆ ಬರಹಟ್ಟಿಯಿಂದ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ರೆ, ಕನತನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ. ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ ಎ ಪಿ ಎಂ ಸಿ ಸಾಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹರಿಹರನ್ ವಿಜ್ಞಾನ ನಗರದಿಂದ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಸುಧಾ ಬುದ್ಧಿಹಾಳ್ ಅವರು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ಸ್ನೇಹಿತರೆ, ಸಮಯ 11:05 ಸಮೀಪಿಸ್ತಾ ಇದೆ. ಇನ್ನು ಕೆಲವು 4 ನಿಮಿಷಗಳು ಮಾತ್ರ. ಬದುಕಿನ ತಿರುವುಗಳನ್ನು ಮೆಲುಕು ಹಾಕಿದಂತಹ ಇವತ್ತಿನ ಕನಸಿನ ಲೋಕ ಮುಕ್ತಾಯದ ಹಂತವನ್ನು ತಲುಪ್ತಾ ಇದೆ. ನಾಳೆ ಮುಂಜಾನೆ ಹಲವು ಹೊಸ ದಾರಿಗಳು, ಹೊಸ ತಿರುವುಗಳು ನಮಗಾಗಿ ಕಾಯ್ತಾ ಇರ್ತವೆ. ಎಲ್ಲ ಚಿಂತೆಗಳನ್ನು ಈ ಇರುಳಿನ ಮೌನದಲ್ಲೇ ಕರಗಿಸಿ ಸುಖವಾಗಿ ಕಣ್ಮುಚ್ಚಿ ನಿಮ್ಮ ಕನಸುಗಳ ಲೋಕ ಮತ್ತಷ್ಟು ರಂಗಾಗಿರಲಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಎಲ್ಲರಿಗೂ ಶುಭರಾತ್ರಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ದಿ ನ್ಯೂಸ್ ರೆಡ್ ಬೈ ಹರ್ಪ್ರೀತ್ ಕೌರ್.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:10. ಇದೀಗ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾಳೆ ಬೆಳಗ್ಗೆ 6:10 ಮೂಡಿ ಬರಲಿದೆ ನಾದಾರ್ಚನೆ. 6:50 ಪುರಾತತ್ವ ಪರಂಪರೆ ರಕ್ಷಣೆ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪುರಾತತ್ವ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 7:15 ಮೂಡಿ ಬರಲಿದೆ ಭಾವಸ್ಪಂದನ. 8:30 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. 8:45 ಮೂಡಿ ಬರಲಿದೆ ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್ಸು.

ಹತ್ತು ಗಂಟೆಗೆ ಮೂಡಿ ಬರಲಿದೆ ಸಿನಿ ಚಿಟ್ಟೆ. ಹನ್ನೊಂದು ಗಂಟೆಗೆ ಆಪ್ಕಿ ಪಸಂದ್. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ನವಿಲುಗರಿ. ಒಂದು ಗಂಟೆಗೆ ಮೂಡಿ ಬರಲಿದೆ ಕರೆಯಲ್ಲಿ ಕೈರುಚಿ. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮೂಡಿ ಬರಲಿದೆ ಲಂಚ್ ಬಾಕ್ಸ್. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಜನ್ಸೇವಾ ಸೆ ದೇಶ್ ಸೇವಾ ಸರಣಿ ಕಾರ್ಯಕ್ರಮ. ಮೂರು ಗಂಟೆಗೆ ಮೂಡಿ ಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಪ್ರಯುಕ್ತ ಯುಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ಅಂತರಿಕ್ಷ ರಸಪ್ರಶ್ನೆ ಕಾರ್ಯಕ್ರಮ. ನಾಲ್ಕು ಗಂಟೆಗೆ ಮೂಡಿ ಬರಲಿದೆ ಸಂದೇಶ್ ಟು ಸೋಲ್ಜರ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಚಲನಚಿತ್ರ ಗೀತೆಗಳು. ಐದು ಗಂಟೆಗೆ ಮೂಡಿ ಬರಲಿದೆ ನಾನ್ಸ್ಟಾಪ್ ಸಂಜೆ. ಆರು ಗಂಟೆ ಹತ್ತು ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮನಸ್ಸುಗಳ ಮಾತು ಮಧುರ. ಆರು ಗಂಟೆ ಐವತ್ತು ನಿಮಿಷಕ್ಕೆ ಮೂಡಿ ಬರಲಿದೆ ಸನ್ಸೆಟ್ ಸುರಭಿ. ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಸಂದೇಶ್ ಟು ಸೋಲ್ಜರ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಮೂಡಿ ಬರಲಿದೆ ಸುಕೋನ್ ಕಿಪಾಲ್. ಹತ್ತು ಗಂಟೆಗೆ ಕನಸಿನ ಲೋಕ. ಸ್ನೇಹಿತರೆ, ಇದುವರೆಗೂ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಇದುವರೆಗಿನ ನಮ್ಮ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಂದ್ರದಲ್ಲಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. ಎಲ್ಲರಿಗೂ ಶುಭರಾತ್ರಿ.

ಸಜ್ಜನಾ. ಸಜ್ಜನಾ.